0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಅಸಹಕಾರ ಆಂದೋಲನ ಶುರು ಮಾಡಿದರು. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟಾಕಬೇಕು ಅಂತ ಹೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯ ಬಿಂದು ಬಂದಿದ್ರು, ಪ್ರಮುಖ ನಾಯಕ ಆಗಿದ್ರು, ಅಗ್ರಮಾನ್ಯ ನಾಯಕ ಆಗಿಬಿಟ್ಟು. ಇದೆಲ್ಲ ಅಸಹಕಾರ ಆಂದೋಲನ ಸ್ವದೇಶಿ ಚಳವಳಿ ಆದ ಮೇಲೆ ಗಾಂಧೀಜಿ 1920 ಹೊತ್ತಿಗೆ ಹಿ ವಾಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದ್ರೆ ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದ್ರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ, ಅಲ್ಲ ಏನು ಇಟ್ಕೋತಾ ಇರಲಿಲ್ಲ ಅವ್ರು. ಅವ್ರ ಕಡೆ ಅವ್ರು ಬದುಕುವಂತ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಜನಕ್ಕೆ ಮುಟ್ಟೋದು ಅವರಂತದ್ದು ಏನ್ ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ, ನೇರ ನೋಡಿ ಸತ್ಯ ಹೇಳುವಂತಹದ್ದು. ಮತ್ತೆ ಇದಕ್ಕೆಂತ ಹೆಚ್ಚಾಗಿ ಅಂದ್ರೆ ತಾವೇ ಆಯ್ಕೆ ಮಾಡಿಕೊಂಡಂತ ಬಡತನ. ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ನಾನು ಆರಿಸ್ಕೊಂಡಿದ್ದು ತಾನಾಗಿ ಮನಸ್ಸಿಟ್ಟು ಬಡವ ಆಗಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಾನಿಟಿಯಲ್ಲಿ ಈ ನನ್ಸ್ ಅಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ ದ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು, ಅವ್ರು ಪ್ರಮಾಣ ಮಾಡಬೇಕು. ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತಗೊಂಡಂಗೆ ಇತ್ತಿದ್ರು. ಅವ್ರು ನೋಡೋದೇ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡೋಕೆ ಬರೋಕೆ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲ್ ಎಲ್ಲ 1920 ಅಂತಂತೂ ನೋಡಿ. ಖಾದಿಯನ್ನ ಚರ್ಕ ಇದೆಯಲ್ಲ, ಚರ್ಕನ ಒಂದು ಅಸ್ತ್ರ ಮಾಡಿಕೊಂಡ್ರು, ಯಾರಿಗಾದ್ರೂ ಅರ್ಥ ಆಗುವಂತ ಸಿಂಬಲ್ಸ್. ನೋಡಿ, ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನ ಆರಿಸ್ಕೋಬೇಕು ಅಂತ. ಸಂಕೇತ ಜನರ ಮುಟ್ಟುವಂಗಿರ್ಬೇಕು, ಅರ್ಥವಾಗದೆ ಇರೋ ಸಂಕೇತ ತಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂತದ್ದು, ನೂಲ್ಬೇಕು ನೀವು, ನೂತ್ರ ಬಟ್ಟೆ ಮಾಡ್ಕೋಬೇಕು, ನೀವೇ ನಲ್ಕೋಬೇಕು ಅಂತ ಹೇಳಿ ಹೇಳೋರು.

0: You're listening to Radio Sarang 107.8 FM.
1: ಖಾದಿ ಹಾಕೋಬೇಕು ಅಂತ ಎಲ್ಲಿ ಹೋದನ್ ಹೇಳೋದು? ನನ್ನ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು ಬಾಗಲಕೋಟ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂತ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಅವಾಗ ನಮ್ಮನೇಲಿ ಇತ್ತು, ನನ್ನ ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದು ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ನಿಂದಾಗಿಸಿದ ನಂತರ. ಅದೆಲ್ಲ ನೋಡಿದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾವು ನೂಲ್ ಮಾಡ್ತಿದ್ವಿ ನಾವೆಲ್ಲಾನು. ನಮ್ಮ ಅಜ್ಜ ಹಂಜಿ ತಂದ್ಕೊಡೋದು, ಹಂಜಿ ಏನ್ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗ್ ಹೇಳಿದ್ರೆ ಒಂದು ಕಡ್ಡಿ ದೊರೋದು, ಅದನ್ನ ಹಾಕಿ ನೂಲ್ ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕುತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಏನ್ ಮಾಡ್ತಾರೆ, ಅದನ್ನ ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು, ತಗೊಂಬರೋದು. ಇದೊಂಥರ ಚಟುವಟಿಕೆ ಆಗಿಬಿಟ್ಟಿತ್ತು ಎಲ್ಲರದೂ, ಹೆಮ್ಮೆ ಅದು. ನೂ ತೆಗಿತೇನೆ ನಾನು ಅಂಥೇಳಿ ನಮ್ಮ ಮನೆ ಹತ್ರ ಒಬ್ಬರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರಲಿಲ್ಲ. ಕೆಲವರ ಮುಂದೆ ಅವರಿದ್ದಾಗ ಮಾತ್ರ ಚೆನ್ನಾಗಿ ಖಾದಿ ಹಾಕೊಂಬರೋದು, ಅವರಿಲ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ, ಖಾದಿ ಹಾಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಬಹಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದರೆ, ಸಣ್ಣ ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವರ ಸ್ವಭಾವ ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ ಇಂದೋರಲ್ಲಿ. ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ ಮಾಸ್ಟರ್, ಹೆಡ್ ಮಿಸ್ಟ್ರೆಸ್, ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂತೇಳಿ. ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ. ಏನಂದ್ರೆ, ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅಲ್ಲಿ ಏನಂದ್ರೆ, ಕ್ಲಾಸ್ 4ನೇ ಕ್ಲಾಸ್ವರೆಗೂ ಹುಡುಗರು, ಹುಡುಗರು ಹುಡುಗಿಯರೆಲ್ಲ ಇರೋದು, 4ನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕೊಂಡ್ಬರ್ಬೇಕು. ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕೋಬೇಕು. ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಡ್ ಬರ್ಬೇಕು. ಖಾದಿ ಎಲ್ಲಾನು ಅದು ಎಲ್ಲ ಖಾದಿ ಆಗ್ಬೇಕು. ಎಲ್ಲಿವರೆಗೂ ಅಂದ್ರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗ್ಬೇಕು. ಪ್ರಿನ್ಸಿಪಾಲ್, ಹೆಡ್ ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಡ್ ಬರ್ಬೇಕು. ತೀರ್ಮಾನ ಮಾಡಿ ಹುಡುಗರು ತಿಳಿಸಿದ್ರಂತೆ, ಇಂಥ ದಿವಸ ಗಾಂಧಿ ಬರ್ತಾರೆ, ಎಲ್ಲರೂ ಖಾದಿ ಹಾಕೊಂಡ್ ಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ ಖಾದಿ. ರೆಡಿಯಾಗಿ ಬಂದ್ರು.

0: रेडियो सारंग 107.8 FM।
1: ಅಲ್ಲೊಂದು ಘಟನೆ ಆದದ್ದಂದ್ರೆ ಒಬ್ಬ ಹುಡುಗಿ ಹರಿಣಿ ಅನ್ನುವಂತ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕೊಂಡ್ಬರ್ಬೇಕು, ಹಾದಿ ಉಟ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಅವತ್ತಿಲ್ಲ, ಆಕೆ ಶಾಲೆಗೆ ಬಂದಿಲ್ಲ, ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕೊಂಡ್ಬರ್ಬೇಕು ಅನ್ನೋದನ್ನ. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕೊಂಡ್ಬಂದಾಳೆ, ಸಾಮಾನ್ಯ ಮಿಲ್ಲಲ್ಲಿ ಹಾಕೋತಾರಲ್ಲ ಡ್ರೆಸ್, ಆ ಮಿಲ್ಲಿನ ಡ್ರೆಸ್ಸೇ ಹಾಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ, ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆ ಗಾಬರಿ ಆಯ್ತು, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಹುಡುಗಿಯರನ್ನು ಕೇಳಿದ್ದು ಅವ್ರು ಹೇಳಿದಂತೆ ಮೊನ್ನೆ ಹೇಳಿದ್ರು ಎಲ್ಲರ ಖಾದಿ ಹಾಕೊಂಡ್ಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ, ಈಗಿನ ಹುಡುಗರು ಭಾಳ ಕ್ವಿಕ್ ಆಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ, ಆಗ ಹಂಗೆ ಇರಲಿಲ್ಲ. ಅದರಿಂದ ಏನು ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ ಏನು ಮಾಡಲಿ, ಮನೆಗೆ ಹೋಗ್ಬಿಡ್ಲಾ, ಹೋಗಿ ಹಾಕೊಂಡ್ಬರ್ಲಾ, ಚೇಂಜ್ ಮಾಡಲ, ಹಾಕೊಂಡದ್ದು ಮನೆಯಲ್ಲಿ ಇದ್ದೇ ಇಲ್ಲ, ಇನ್ನೊಂದು ಎಲ್ಲಿಲ್ಲ. ಆ ಹುಡುಗಿ ದುರ್ದೈವ ಅಂದರೆ ಹುಡುಗಿಗೆ ಮಲ್ತಾಯಿ. ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ಬಿಟ್ರೆ ಏನು, ಸಡನ್ ಆಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ದು ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತ ಹೇಳು, ಉಟ್ಕೊಂಡ್ಬರ್ತೀನಿ ಅಂತ ಹೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನಿಸಿತ್ತು ಆಕೆಗೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ, ಮತ್ತೆ ಮನೆಗೆ ಹೋಗ್ಬಿಟ್ರೆ ಅಷ್ಟರಲ್ಲಿ ಗಾಂಧಿ ಬಂದ್ಬಿಟ್ರೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲ. ನೋಡೋದು ಏನಾದರೂ ಆಗಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಗೆ ಉಳ್ಕೊಂಡ್ರು. ಕರೆಕ್ಟಾಗಿ ಹೇಳಿದ ಟೈಮಿಗೆ ಗಾಂಧಿ ಬಂದರು, ಬಂದರು, ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದರು, ಗಾಂಧಿ ಸಂತೋಷ ಆಯಿತು ಎಲ್ಲ ಕಡೆ ಖಾದಿ ನೋಡಿ. ಹೊರಡಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ, ಈ ಹುಡುಗಿ ದುರ್ದೈವ ಹರಿಣಿದು. ಆಕೆ ಮುಂದೆ ಬಂದರು ಗಾಂಧೀಜಿ, ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಡವಡವಾಗ್ಬಿಡ್ತು, ನಾನೇ ಸಿಕ್ಕಾಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ, ಇಲ್ಲೇ ಬಂದ್ಬಿಟ್ರು ಗಾಂಧೀಜಿ, ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕೊಂಬಂದ, ನಾನು ಹಾಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡ್ಬಿಟ್ಟು ಆಕೆನ್ ಮಾತಾಡಿಸ್ತಿಲ್ಲಂತೆ, ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಡ್ಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗ್ಲಿಲ್ಲ. ಈಗ ಯಾವಾಗಲೂ ಹಾಗೆ ರೂಲ್ ಪಾಲಿಸೋರು ಸಿಕ್ಕಾಕೊಂಡ್ಬಿಡ್ತಾರೆ, ದಿವಸ ಹಾಕೊಂಡ್ಬರ್ತೀಯಾ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಅಡ್ಮಿನಿಸ್ಟ್ರೇಷನ್ ನೋಡಿ, ಅಡ್ಮಿನಿಸ್ಟ್ರೇಷನ್ ಹಿಂಗೆ ಹಾಕಿದ್ರು ಹೌದು ಅಂತ ಹೇಳು ಅಂತ. ಆದರೆ ಹುಡುಗಿ ಹೇಳಲಿಲ್ಲ, ಇಲ್ಲ ಇವತ್ತೇ ಹಾಕೊಂಬಂದಿದ್ದೀನಿ ಅಂದಂತೆ. ಅಡ್ಮಿಷನ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕೊಂಬಂದು, ದಿನ ಯಾಕೆ ಹಾಕೊಂಬರಲ್ಲ ಅಂತ, ಗೊತ್ತಿಲ್ಲ ಇವತ್ತು ಹಾಕೊಂಬರ್ಬೇಕು ಅಂತ ಅಡ್ಮಿನಿಸ್ಟ್ರೇಷನ್ ಹೇಳಿದ್ರು, ಅದಕ್ಕೆ ಹಾಕೊಂಬಂದಿದ್ದೀವಿ ಅಂತ. ಇವತ್ತೊಂದೇ ದಿವಸನ, ಇವತ್ತೊಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕೊಳ್ಳೋದು ಆ್ಯಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕಬೇಡಿ ಖಾದಿ, ನಿಜವಾಗ್ಲೂ ಇಷ್ಟ ಇದೆಯಾ, ಯಾಕೆ ಹಾಕೋಬೇಕು ಖಾದಿ ಹೇಳು ಅಂತ ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ, ಖಾದಿ ಯಾಕೆ ಹಾಕೋಬೇಕು ಅಂತ. ಆಕೆ ಹೇಳಿದಂತೆ, ಬಟ್ಟೆ ಹಗುರಾಗಿದೆ ಅಂದಂತೆ. ಹೌದು, ಇನ್ನೇನು ಕಾರಣ, ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ, ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನ್ಸುತ್ತೆ, ಕಮ್ಮಿ ಬೆಲೆ ಅನ್ಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ, ಇದು ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ ಖಾದಿ ಯಾಕೆ ಹಾಕೋಬೇಕು ಅಂದ್ರೆ. ನೋಡಿ ಎಷ್ಟು ಪೇಷನ್ಸ್ ಇದೆ ಮಗು ಹೇಳೋಷ್ಟು, ಯಾಕೆ ಹಾಕೋಬೇಕು ಗೊತ್ತಾ, ಈ ಖಾದಿ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ, ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರಿಗೆ ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ, ದುಡ್ಡು ಬರೋದಿ ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು, ಆದ್ರೆ ನಮ್ಮ ಜನಕ್ಕೆ ಮುಟ್ತದೆ, ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಖಾದಿ ಇದೆ, ದಿನ ಹಾಕೊಂಡ್ಬರ್ತೀರಾ ಅಂತ ಕೇಳಿದ್ರು. ದಿನ ಹಾಕೊಂಡ್ಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನ್ ಹೇಳಿ ಕೂತಿದ್ದಾಳೆ, ಹಾಗೆ ನಿಂತಿದ್ದಾಳೆ ಆಕೆ. ಅವ್ರು ಬಂದು ಹೇಳಿದ್ರಂತೆ, ನಿನ್ನ ಹೆಸರೇನು ಅಂತ ಕೇಳಿದ್ರು, ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನ್ ಯಾಕೆ ಹಾಕೊಂಡ್ಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕೊಳ್ಳಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಚುಗೋತೀನಿ, ನಾ ಪ್ರಾಮಾಣಿಕವಾಗಿದ್ದೀಯ ನೀನು, ಕೆಲವ್ರು ಏನ್ ಮಾಡ್ಬೋದಾಗಿತ್ತು, ಹಾಕೊಂಬಂದಿಲ್ಲಲ್ಲ, ನೀ ಆ ಪ್ರೇಯರ್ ಮೀಟಿಂಗ್ ಅಲ್ಲಿ ಇರ್ಬೇಡ, ಹಿಂದೆ ಕೂತ್ಬಿಡ, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಕಳಿಸ್, ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು, ಆದ್ರೆ ಮಾಡ್ಲಿಲ್ಲ, ನಿಂತಿದ್ಯಾ ನೀನು. ಆದ್ರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೇ ಬೇಡ, ಮಿಲ್ ಹಾಕೊಂಡ್ರೆ ನನಗೇನು ದುಃಖ ಇಲ್ಲ, ಆದ್ರೆ ನಾಟಕ ಮಾತ್ರ ಮಾಡಬೇಡ, ಒಂದ್ ದಿವಸ ಖಾದಿ ಹಾಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಬಹಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ.

ಆನಂತರ ಮುಂದೆ ಸ್ವದೇಶಿ ಚಳವಳಿಯಲ್ಲ ಆದ್ಮೇಲೆ ಅಸಹಕಾರ ಆಂದೋಲನ ಆಯಿತು, ಅದು ಸ್ವಲ್ಪ ಕೈ ಮೀರಿ ಹೋಯಿತು. ಮುಂದೆ ತಮಗೆಲ್ಲ ಬಹಳ ಪ್ರಸಿದ್ಧವಾದಂತಹ ಘಟನೆ ಅದು, ಚೌರಿ ಚೌರಾ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನ ರೋಮಾಂಚನ ಮಾಡಿಬಿಟ್ಟಿತ್ತು ಅಂದ್ರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು ಅದು. ಎಲ್ಲರೂ ಭಾಗವಹಿಸ್ತಾ ಇದ್ರು, ಪ್ರಪಂಚ ಬ್ರಿಟಿಷ್ ಗವರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗಿಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೆ ಆ ಮನೆ, ಅದು ಜಲಿಯನ್ ವಾಲಾಬಾಗ್ ಆದ ಹಾಗೇನೆ, ಅಮೃತಸರದಲ್ಲಿ ಆದ ಹಾಗೆ. ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಚಳವಳಿನ ಹಿಂತಕ್ಕೋತೇನೆ ಅಂದ್ಬಿಟ್ರು. ಬಹಳ ವಿಚಿತ್ರ ಘಟನೆ ಇದು. ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದ್ರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ, ಈಗ ನೋಡಿ ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ, ಇಷ್ಟು ಒಂದಾಗೋದು ಕಷ್ಟ, ನಮ್ಮ ಜನ ಒಂದಾಗಿ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಬೆದರಿಸಬೇಕು ಅಂತ. ಅಂತ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗ್ಲಿ, ಯಾಕೆ ಹಿಂದೆ ತಗೋತೀರಿ ಅಂದಾಗ ಗಾಂಧೀಜಿನ ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿ ತಯಾರಾಗಿಲ್ಲ ಅನಿಸುತ್ತೆ, ಇದು ಬೇಡ ಅಂತ ತಕೊಂಡ್ರು. ಎಷ್ಟು ಕಷ್ಟ ಆಯಿತು ಜನಕ್ಕೆ ಗೊತ್ತಾದ. ಗಾಂಧೀಜಿ ಬಹಳ ಅಪ್ರಿಯರಾಗ್ಬಿಟ್ರು ಜನಕ್ಕೆ, ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನ್ ಹಿಂಗ್ ಮಾಡ್ತಾರೆ ಗಾಂಧೀಜಿ, ಇವ್ ನಾಯಕತ್ವ ನಾವೇ ತಗೊಂಡ್ಬಿಡೋಣ ಮಾಡಿಬಿಡೋಣ ಅಂತ ರೋಷಾವೇಶ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನೆ ಮಾಡಿ ಈ ಹಿಂಸೆ ಕಾರಣ ಆದ್ರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳ್ಬಿಡ್ತಾರೆ, ನೀವೇನ್ ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನ್ನ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಡದೆ ಕರೆ ಕೊಟ್ಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ಬಿಡ್ಬೋದು ಮನುಷ್ಯ. ಜಡ್ಜ್ ಏನ್ ಹೇಳ್ತಾನಂದ್ರೆ, ಇದೇ ತರದ ತಪ್ಪನ್ನ ತಿಲಕರ್ ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ರಿಂದ ನಿಮಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರಿಲ್ಲ ಅಂತ ಅನ್ಸುತ್ತೆ ಅಂತ ಜಡ್ಜ್ ಕೋರ್ಟ್ ಜಸ್ಟ್ ತೀರ್ಮಾನ ಕೊಡ್ಬೇಕಾದ್ರೆ. ಆದ್ರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರೆಲ್ಲ ಸಂತೋಷ ಆಗಿದೆ, ಯಾರಿದ್ರು ಅಷ್ಟು ಕೊಡ್ಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲವಾಗಿದ್ದೀರಿ ಅಂತ. ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತಗೊಂಡ್ರು, ಜೈಲಿಗೆ ಹೋದ್ರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು. 24 ಬಿಡುಗಡೆ ಆಯ್ತು.

ಆ ಹೊತ್ತಲ್ಲಿ ಗಲಾಟೆ ಆಯ್ತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದ್ರೋ ಶಿಷ್ಯ ವರ್ಗದಲ್ಲಿ ಎರಡು ಮೂರು ಭಾಗ ಆಗ್ಬಿಡ್ತು. ಕೆಲವರು ಮುಂದುವರೆಸ್ಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ ಒಳ್ಳೇದಾಯ್ತು ಅಂತ ಕೆಲವರು, ಇನ್ನು ಕೆಲವರು ಬೇಡ ಬೇಡ ಉಸಾಬಿರನೇ ಬೇಡ ಇದು ಅಂತ ಕೆಲವರು. ಹೀಗೆ ಎರಡು ಮೂರು ಭಾಗ ಆದಾಗ ಗಾಂಧೀಜಿ ಬಹಳ ನೋವಾಯಿತು ಮನಸ್ಸಿಗೆ ಬಂದಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು. ಈ ಸಲ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ, 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ ಮುಂದೆ ಮತ್ತೆ ಮೂರು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ರಾಜಕಾರಣ ಅನಲೈಸ್ ಮಾಡ್ತಾರೆ, ಪೊಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ. ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು ಎಮ್ ಎಲ್ ಎ ಆದ್ರೆ ಚಟುವಟಿಕೆ ಇರಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಎಲೆಕ್ಷನ್ ಹೋಗ್ಬಿಡುತ್ತೆ ನಮ್ದು, ಏನು ಮಾಡ್ತಾ ಇರ್ಬೇಕು, ನ್ಯೂಸ್ ಅಲ್ಲಿ ಬರ್ತಾ ಇರ್ಬೇಕು, ಕೊಟ್ಟೇಗೋ ಮಾಡಿ. ಏನ ಕ್ರಿಯೆನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭವ ಇರ್ಬೇಕು, ಅದೆಲ್ಲ ಮಾಡ್ಕೊಂಡಿರ್ಬೇಕು. ಆದ್ರೆ ಇಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್ ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು, ನಿಂತ್ಕೋತಾರೆ. ಯಾಕೆ ಮಾಡ್ತಿದ್ರು ಅಂತಂದ್ರೆ, ಇದು ಸಿಂಹಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ನಾಯಕ ಉತ್ಸಾಹದಿಂದ ಮುಂದುವರಿಬಾರ್ದು. ಅದಕ್ಕೆ ಹೇಳ್ತಾರೆ, ಎನರ್ಜಿ ವಿದೌಟ್ ಥಾಟ್ ಈಸ್ ಎಫರ್ವೆಸೆಂಟ್ ಅಂತ. ಶಕ್ತಿ ಚಿಂತನೆ ಇಲ್ಲದೆ ಹೋದ್ರೆ ಅದೊಂಥರ ರಭಸ ಜಾಸ್ತಿ ಇರ್ತದೆ, ತಾಳ್ಮೆ ಕಮ್ಮಿ. ಅದಕ್ಕೆ ಹೇಳ್ತಿ ಎಫರ್ವೆಸೆಂಟ್ ಆಗಬಾರ್ದು ಅಂತ ಗಾಂಧೀಜಿ ಪ್ರಯತ್ನಪೂರ್ವಕವಾಗಿ 2 ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂತಹ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗುದಿಲ್ಲ ರಾಜಕಾರಣಕ್ಕೆ, ಹಾಗೆ ಇದ್ರು. ಆಗ ಕರ್ನಾಟಕಕ್ಕೆ ಬಂದಿದ್ರು ಗಾಂಧೀಜಿ, ಕರ್ನಾಟಕಕ್ಕೆ ಬಂದಿದ್ರು. ಬಂದಾಗ 24ನೇದು ಬೆಳಗಾಮದ್ದು ಸಮ್ಮೇಳನದಾಗ, ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದರು. ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬಾ ಹಿಡಿಸುವಂತಹದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ.

0: रेडियो सारंग 107.8 FM।
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯ

ಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8 ಗಂಟೆ. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ. ಫಾರಂ 6 ತಿದ್ದುಪಡಿಗೆ ಅಂಗೀಕಾರ ನೀಡಿಲ್ಲ, ಸುಪ್ರೀಂ ಕೋರ್ಟ್ ಮಹತ್ವದ ಸ್ಪಷ್ಟನೆ ಎಂದಿದೆ. ಮತದಾರರಾಗಿ ನೋಂದಾಯಿಸಲು ಪ್ರಜೆಗಳು ಬಳಸುವ ಶಾಸನಾತ್ಮಕ ಅರ್ಜಿ ನಮೂನೆ 6ರಲ್ಲಿ ಮಾಡಲಾಗಿರುವ ಯಾವುದೇ ಬದಲಾವಣೆಗೆ ತಾನು ಅಂಗೀಕಾರ ನೀಡಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸೋಮವಾರ ಸ್ಪಷ್ಟಪಡಿಸಿದೆ. ಚುನಾವಣಾ ಆಯೋಗದ ECI ನೆಟ್ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಈ ಅರ್ಜಿ ನಮೂನೆಯಲ್ಲಿ ಮಾಡಲಾಗಿರುವ ಬದಲಾವಣೆಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಂಡ ಸುಪ್ರೀಂ ಕೋರ್ಟ್, ಭಾರತೀಯ ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಇಬ್ಬರು ಚುನಾವಣಾ ಆಯುಕ್ತರಿಗೆ ನೋಟಿಸ್ಗಳನ್ನು ಜಾರಿ ಮಾಡಿತು. ಈ ಬದಲಾವಣೆಗೆ ಸಂಬಂಧಿಸಿದ ದಾಖಲೆಯನ್ನು ಹಾಜರುಪಡಿಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿತು. ಯಾವುದೇ ತಿದ್ದುಪಡಿಯನ್ನು ಒಳಗೊಂಡ ನಮೂನೆ 6ಕ್ಕೆ ನಾವು ಅನುಮೋದನೆ ನೀಡಿಲ್ಲ. ಈ ವಿಷಯವನ್ನು ನಾವು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ. ದಾಖಲೆಯನ್ನು ಹಾಜರುಪಡಿಸಿದಾಗ ಯಾರು ತಿದ್ದುಪಡಿ ಮಾಡಿದ್ದಾರೆ ಎಂಬುದನ್ನು ನಾವು ನೋಡಲು ಬಯಸುತ್ತೇವೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ವಿಚಾರಣೆ ವೇಳೆ ಹೇಳಿದರು. ಇನ್ನು ಕರ್ತವ್ಯ ನಿರ್ವಹಿಸದಂತೆ ಮುಖ್ಯ ಚುನಾವಣಾ ಆಯುಕ್ತರನ್ನು ತಡೆಯುವ ಯಾವುದೇ ಮಧ್ಯಂತರ ಆದೇಶವನ್ನು ನೀಡಲು ಸರ್ವೋಚ್ಚ ನ್ಯಾಯಾಲಯ ನಿರಾಕರಿಸಿತು. ವಾಸ್ತವಿಕ ಸ್ಥಿತಿಗತಿ ಮತ್ತು ಆಯೋಗದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಶಾಸನಾತ್ಮಕ ನಿಯಮಗಳನ್ನು ಪಾಲಿಸಲಾಗಿದೆಯೇ ಎಂಬುದನ್ನು ಮೊದಲು ಪರಿಶೀಲಿಸಬೇಕಾಗಿದೆ ಎಂದು ನ್ಯಾಯಾಲಯ ಹೇಳಿತು. ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಫಾರಂ 7 ಮೂಲಕ ಸಲ್ಲಿಕೆಯಾಗಿರುವ ಆಕ್ಷೇಪಣೆಗಳ ಹಿನ್ನೆಲೆಯಲ್ಲಿ ಈವರೆಗೆ ಕರಡು ಮತದಾರರ ಪಟ್ಟಿಯಿಂದ ಯಾರ ಹೆಸರನ್ನು ಕೂಡ ಕೈಬಿಟ್ಟಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೋಮವಾರ ನಗರದ ಅರಮನೆ ರಸ್ತೆಯಲ್ಲಿರುವ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 10 ಫಾರಂ 7 ಕೊಡಬಹುದು. ಒಟ್ಟಾರೆ SIR ಪ್ರಕ್ರಿಯೆಯಲ್ಲಿ 50 ಫಾರಂ 7 ಕೊಡಲು ಅವಕಾಶವಿದೆ. ಅದಕ್ಕೂ ಮೀರಿ ಅರ್ಜಿಗಳು ಬಂದರೆ ಮತದಾರರ ನೋಂದಣಾಧಿಕಾರಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಮತದಾರರ ಮಾಹಿತಿ ಮುದ್ರಿತವಾಗಿರುವ ಫಾರಂ 7 ಸಲ್ಲಿಸಲು ಅವಕಾಶವಿದೆಯೇ ಎಂದು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಈ ಬಗ್ಗೆ FIR ದಾಖಲಾಗಿವೆ, ನ್ಯಾಯಾಂಗದ ಪರಿಗಣನೆಯಲ್ಲಿರುವ ವಿಚಾರದ ಬಗ್ಗೆ ಏನೂ ಹೇಳುವುದಿಲ್ಲ ಎಂದು ತಿಳಿಸಿದರು. ಇನ್ನು SIR ಪ್ರಕ್ರಿಯೆ ಮುಗಿದ ಬಳಿಕ ಭಾರತೀಯ ಚುನಾವಣಾ ಆಯೋಗದ ವತಿಯಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಕುರಿತು ವಿಶೇಷ ಅಭಿಯಾನ ನಡೆಸಲಾಗುವುದು. ನಮ್ಮ ರಾಜ್ಯದ ಯಾವೊಬ್ಬ ಅರ್ಹ ಮತದಾರನು ತನ್ನ ಹಕ್ಕಿನಿಂದ ವಂಚಿತನಾಗಬಾರದು ಎಂಬುದು ನಮ್ಮ ಉದ್ದೇಶ. ಈ ಸಂಬಂಧ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, ಮತದಾರರ ನೋಂದಣಾ ಅಧಿಕಾರಿಗಳು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮಾಹಿತಿ ನೀಡಲಾಗಿದೆ ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅವರು ಹೇಳಿದರು. ಇನ್ನು ಚುನಾವಣಾ ಆಯೋಗದ ಅರ್ಜಿ ನಮೂನೆ 7 ದುರುಪಯೋಗಪಡಿಸಿಕೊಂಡು ತಪ್ಪು ಮಾಹಿತಿ ನೀಡಿರುವುದು ಸಾಬೀತಾದರೆ 1 ವರ್ಷ ಜೈಲು ಮತ್ತು ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಸೋಮವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, SIR ಪ್ರಕ್ರಿಯೆಯಲ್ಲಿ ಅರ್ಜಿ ನಮೂನೆ 7 ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ, ಇದೊಂದು ಸಂಘಟಿತ ಅಪರಾಧವಾಗಿದೆ ಎಂದು ಹೇಳಿದರು. ಬಿಹಾರ, ಪಶ್ಚಿಮ ಬಂಗಾಳ, ಹೈದರಾಬಾದ್, ಮಧ್ಯಪ್ರದೇಶ ಸೇರಿದಂತೆ ವಿವಿಧ ರಾಜ್ಯದಲ್ಲಿ ಒಂದೇ ಮಾದರಿಯ ಅರ್ಜಿ ನಮೂನೆ 7 ಸಲ್ಲಿಕೆಯಾಗುತ್ತಿರುವುದನ್ನು ನೋಡಿದರೆ ಇದರ ಹಿಂದೆ ರಾಷ್ಟ್ರಮಟ್ಟದಲ್ಲಿ ಕೇಂದ್ರೀಕೃತ ಸಂಚು ನಡೆಯುತ್ತಿರುವುದು ಸ್ಪಷ್ಟವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸದ್ಯಕ್ಕೆ ಖಾಸಗಿ ವ್ಯಕ್ತಿಗಳ ದೂರು ಆಧರಿಸಿ ಪ್ರಕರಣವನ್ನು ದಾಖಲಿಸಲಾಗ್ತಾ ಇದೆ, ಇದೊಂದು ಸಂಘಟಿತ ಅಪರಾಧವಾಗಿದ್ದು ಜಿಲ್ಲಾಧಿಕಾರಿಗಳು ಎಲ್ಲೆಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, CID ಸೇರಿದಂತೆ ಇತರ ಉನ್ನತ ಮಟ್ಟದ ತನಿಖೆಯ ಬಗ್ಗೆ ಚುನಾವಣಾ ಆಯೋಗದ ನಿರ್ಧಾರದ ನಂತರ ತೀರ್ಮಾನಿಸಲಾಗುತ್ತೆ. ಸದ್ಯಕ್ಕೆ ತಾವು ಬದುಕಿದ್ದೇವೆ ಎಂದು ಖಾಸಗಿ ವ್ಯಕ್ತಿಗಳು ಅರ್ಜಿ ನಮೂನೆ 7 ಸಲ್ಲಿಸಿರುವವರ ವಿರುದ್ಧ ದಾಖಲಿಸಿರುವ ದೂರನ್ನು ಆಧರಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ಮುಂಗಾರು ಕೊರತೆಯ ನಡುವೆ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗಿರುವ ಗುಡುಗು ಸಹಿತ ಸುರಿಯುತ್ತಿರುವ ಹಿಂಗಾರು ಮಳೆ, ಮೋಡ ಕವಿದ ವಾತಾವರಣ, ಹಠಾತ್ತನೆ ಬಿರು ಬಿರುಸಿಲಿನ ವಾತಾವರಣ ಕೃಷಿಕರನ್ನ ಮಾತ್ರವಲ್ಲ ಮೀನುಗಾರಿಕಾ ಕ್ಷೇತ್ರವನ್ನ ಆತಂಕಕ್ಕೆ ತಳ್ಳಿದೆ. ಪ್ರಸಕ್ತ ಸಾಲಿನ ಆಳ ಸಮುದ್ರ ಮೀನುಗಾರಿಕೆ ಪ್ರಥಮ 2 ತಿಂಗಳು ಮೀನು ಸಂಗ್ರಹ ಸಮಾಧಾನಕರವಾಗಿದೆ, ಆದರೆ ಕಳೆದ ಸಾಲಿನಲ್ಲಿ ಇದೇ ಅವಧಿಯಲ್ಲಿ ಸಂಗ್ರಹವಾದ ಮೀನಿನ ಇಳುವರಿಗೆ ಹೋಲಿಸಿದರೆ ಕಡಿಮೆ ಎನ್ನುತ್ತಾರೆ ಮೀನುಗಾರರು. ಮೀನುಗಾರಿಕಾ ಇಲಾಖೆಯ ಮಾಹಿತಿ ಪ್ರಕಾರವೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ತಿಂಗಳ ನಿಷೇಧಿತ ಅವಧಿಯ ಬಳಿಕ ಆರಂಭಗೊಂಡ ಆಗಸ್ಟ್ ತಿಂಗಳಲ್ಲಿ 18,000 ಮೆಟ್ರಿಕ್ ಟನ್ ಮೀನು ಸಂಗ್ರಹವಾಗಿದೆ. ಸೆಪ್ಟೆಂಬರ್ನಲ್ಲಿ 25,200 ಮೆಟ್ರಿಕ್ ಟನ್ ಮೀನು ಸಂಗ್ರಹವಾಗಿದೆ. ನಿಷೇಧಿತ ಅವಧಿಯಲ್ಲಿ ಸಾಂಪ್ರದಾಯಿಕ ನಾಡದೋಣಿಗಳಿಗೂ ಈ ಬಾರಿ ಹೆಚ್ಚಿನ ಮೀನು ಸಂಗ್ರಹವಾಗಿಲ್ಲ. ಇನ್ನು ಮೀನುಗಾರರ ಪಾಲಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೀನುಗಾರಿಕೆಯ ಉತ್ತಮ ಸಮಯ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಅವಧಿಯಲ್ಲಿ ಮೀನು ಸಂಗ್ರಹದಲ್ಲಿ ಇಳಿಕೆಯಾಗಿದೆ. ಹಾಗಿದ್ರೂ ಪ್ರಸಕ್ತ ಸಂಗ್ರಹ ತೃಪ್ತಿಕರ ಎಂದು ಹೇಳಬಹುದಾದರೂ ಜಾಗತಿಕ ಹವಾಮಾನ ಸ್ಥಿತಿಗತಿ, ಮುಂಗಾರು ಕ್ಷೀಣ, ಬಿಸಿಲಿನ ವಾತಾವರಣದ ಪರಿಸ್ಥಿತಿ, ಮೀನುಗಾರಿಕೆಗೆ ಪೂರಕವಾದ ತೂಫಾನ್ ಆಗದಿರುವುದು, ಮುಂದಿನ ತಿಂಗಳಲ್ಲಿ ಬರಗಾಲದ ಪರಿಸ್ಥಿತಿ ಮೀನುಗಾರಿಕೆಗೂ ತಟ್ಟುವ ಆತಂಕ ಮೀನುಗಾರರಲ್ಲಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಯಲ್ಲಿ ರವಿವಾರ ತಡರಾತ್ರಿ ಮತ್ತು ಸೋಮವಾರ ಬೆಳಿಗ್ಗೆ ಗುಡುಗು ಮಿಂಚು ಸಹಿತ ಉತ್ತಮ ಮಳೆಯಾಗಿದೆ. ಜಿಲ್ಲೆಯಲ್ಲಿ ಮಂಗಳವಾರ ಮಳೆಯ ಮುನ್ಸೂಚನೆ ಇದೆ. ಹಾಗಾಗಿ ಹವಾಮಾನ ಇಲಾಖೆಯು ಮಂಗಳವಾರ ಆರೆಂಜ್ ಅಲರ್ಟ್ ಘೋಷಿಸಿದೆ. ಅನಿರೀಕ್ಷಿತ ಮಳೆಯ ಕಾರಣ ಸೋಮವಾರ ಬೆಳಗ್ಗಿನಿಂದಲೇ ಜಿಲ್ಲೆಯ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಹಲವು ದಿನಗಳಿಂದ ಸುಡು ಬಿಸಿಲಿನಿಂದ ತತ್ತರಿಸಿದ್ದ ಜನತೆಗೆ ಸೋಮವಾರ ಸುರಿದ ಮಳೆ ತಂಪಿನ ಅನುಭವ ನೀಡಿತ್ತು. ಅಜ್ಜಿಬೆಟ್ಟು ಆನೆದೋಡಿ ನಿವಾಸಿ ನಾಗೇಶ್ ಕುಲಾಲ್ ಎಂಬವರ ಮನೆಗೆ ಮುಂಜಾನೆ ಸಿಡಿಲು ಬಡಿದಿದ್ದು ಪರಿಣಾಮ ಮನೆಯ ಕಟ್ಟಡ ಮತ್ತು ಮನೆಯ ಒಳಗಿನ ವಸ್ತುಗಳಿಗೆ ಹಾನಿಯಾಗಿದೆ. ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಶೀಟುಗಳು ಪುಡಿಪುಡಿಯಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ನಾಗೇಶ್ ಕುಲಾಲ್ರವರ ಪತ್ನಿ ಕುಶಲಾಕ್ಷಿ ಎಂಬವರು ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಿಂದ ಕುಟುಂಬಸ್ಥರು ಆತಂಕಕ್ಕೆ ಒಳಗಾಗಿದ್ದು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಜೂನ್ನಿಂದ ಬಾಕಿ ಇರುವ ಮಾಸಿಕ ಗೌರವಧನವನ್ನು ವಿತರಿಸಬೇಕೆಂದು ಒತ್ತಾಯಿಸಿ ಮಂಗಳೂರು ಮಿನಿ ವಿಧಾನಸೌಧದ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಅಕ್ಷರ ದಾಸೋಹ ನೌಕರರ ಧರಣಿ ಸೋಮವಾರ ನಡೆಯಿತು. ಅಕ್ಷರ ದಾಸೋಹ ನೌಕರರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷೆ ಪದ್ಮಾವತಿ ಶೆಟ್ಟಿ ಮಾತನಾಡಿ, ಕನಿಷ್ಠ ವೇತನವನ್ನು ಕೂಡ ನೀಡದಿರುವ ಸರ್ಕಾರಗಳ ನೀತಿಗಳ ವಿರುದ್ದ ಹೋರಾಟ ನಡೆಸುವ ಸ್ಥಿತಿ ಆತಂಕಕಾರಿಯಾಗಿದೆ. ಕೂಡಲೇ ಬಾಕಿ ಇರುವ ವೇತನವನ್ನು ಪಾವತಿಸಬೇಕೆಂದು ಒತ್ತಾಯಿಸಿದರು. ಸೆಪ್ಟೆಂಬರ್ 8ರಂದು ಬೆಂಗಳೂರು ಚಲೋ ಹೋರಾಟದ ಸಂದರ್ಭ ಇಲಾಖೆಯ ಅಧಿಕಾರಿಗಳು ಸುತ್ತೋಲೆ ನೀಡಿದರೂ ಕೂಡ ವೇತನವನ್ನೇ ನೀಡದಿರುವ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷೆ ಭವ್ಯ ಅವರು ಆರೋಪಿಸಿದರು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ವಸಂತ ಆಚಾರಿ ಮಾತನಾಡಿ, ಸಕಾಲಕ್ಕೆ ವೇತನ ನೀಡದಿರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಫಲತೆಗೆ ಸಾಕ್ಷಿಯಾಗಿದೆ ಎಂದರು. ಇನ್ನು ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಸರ್ಕಾರ ಹೆಚ್ಚಿಸಲಿದ್ದು ಮಂಗಳವಾರ ಘೋಷಿಸಲಾಗುವುದು ಎಂದು ಡಿಸಿಎಂ ಡಾ ಪರಮೇಶ್ವರ್ ಅವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ರೀಡಾಪಟುಗಳಿಗೆ ಸರ್ಕಾರದ ವತಿಯಿಂದ ಮಂಗಳವಾರ ಸಮ್ಮಾನ ನೀಡಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಎಷ್ಟು ಬಹುಮಾನ ಮೊತ್ತ ನೀಡಬೇಕು ಎಂಬುದನ್ನು ಘೋಷಿಸಲಾಗುವುದು ಎಂದರು. ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಅವರನ್ನು ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಆಗ ಸಂಪರ್ಕ ಸಾಧ್ಯವಾಗಿರಲಿಲ್ಲ. ಅವರು ಭಾರತಕ್ಕೆ ಬಂದ 1-2 ಗಂಟೆಯಲ್ಲಿ ನಾನು ಅವರನ್ನು ಸಂಪರ್ಕಿಸಿ ಮಾತನಾಡಿದ್ದೇನೆ. ಪೂವಮ್ಮ ಅವರಷ್ಟೇ ಅಲ್ಲ, ಬೇರೆ ಬೇರೆ ಅಥ್ಲೀಟ್ಗಳೊಂದಿಗೂ ಕೂಡ ಮಾತನಾಡಿದ್ದೇನೆ ಎಂದು ಅವರು ಹೇಳಿದರು. ಇನ್ನು ಉಳ್ಳಾಲ ಓವರ್ಬ್ರಿಡ್ಜ್ ವೃತ್ತದಿಂದ ಉಳ್ಳಾಲ ಬೈಲ್ವರೆಗಿನ ಕಿರಿದಾದ ರಸ್ತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಎರಡೂ ಬದಿಯಲ್ಲಿ 12 ಮೀಟರ್ ಎತ್ತರದ ರಿಟೈನಿಂಗ್ ವಾಲ್ ನಿರ್ಮಿಸಿ ಚತುಷ್ಪಥ ರಸ್ತೆ ನಿರ್ಮಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಸೋಮವಾರ ತೊಕ್ಕೋಟು ಓವರ್ಬ್ರಿಡ್ಜ್ನಿಂದ ಉಳ್ಳಾಲ ಬೈಲಿನವರೆಗೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳ ಜೊತೆಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದರು. ಉಳ್ಳಾಲ ನಗರ ವೇಗವಾಗಿ ಬೆಳೆಯುತ್ತಿರುವ ಜನವಸತಿ ಪ್ರದೇಶವಾಗಿದ್ದು ವಿವಿಧ ಊರುಗಳಿಂದ ಆಗಮಿಸಿರುವ ಜನರು ಇಲ್ಲಿ ವ್ಯಾಪಾರ ಮತ್ತು ವಸತಿ ಉದ್ದೇಶದಿಂದ ನೆಲೆಸಿದ್ದಾರೆ. ಬಂಡಿಕುಟ್ಟ ದೇವಸ್ಥಾನ, ಸೋಮೇಶ್ವರ ಬೀಚ್, ಸಂತ ಸೆಬಾಸ್ಟಿಯನ್ ಚರ್ಚ್ ಮತ್ತು ಉಳ್ಳಾಲ ದರ್ಗಾ ಸಹಿತ ಹಲವಾರು ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರಗಳು ಇರುವುದರಿಂದ ಈ ಭಾಗದಲ್ಲಿ ವಾಹನ ಸಂಚಾರವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಅನುಗುಣವಾಗಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಅಬ್ಬಕ್ಕ ವೃತ್ತದಿಂದ ಉಳ್ಳಾಲ ಬೈಲುವರೆಗಿನ ರಸ್ತೆ ಅಗಲೀಕರಣ ಹಾಗೂ ಕಾಂಕ್ರೀಟೀಕರಣ ಮಾಡಲಾಗಿದ್ದು ಓವರ್ಬ್ರಿಡ್ಜ್ ಕೆಳಭಾಗದಲ್ಲಿ ಮನೆಗಳಿರುವ ಕಾರಣ ಮಣ್ಣು ತುಂಬಿ ರಸ್ತೆ ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಎರಡೂ ಬದಿಯಲ್ಲಿ ಕಾಂಕ್ರೀಟೀಕರಣ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಆಟೋ ರಿಕ್ಷಾ ಪ್ರಯಾಣ ದರಕ್ಕೆ ಸಂಬಂಧಿಸಿದಂತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಆಗಸ್ಟ್ 28ರಂದು ಹೊರಡಿಸಿದ ಆದೇಶವನ್ನು ಹಿಂದಕ್ಕೆ ಪಡೆಯಲಾಗಿದೆ. ಈ ಹಿಂದೆ 2022ರ ನವೆಂಬರ್ 23ರಲ್ಲಿ ಹೊರಡಿಸಲಾದ ಅಧಿಸೂಚನೆಯಲ್ಲಿ ಕನಿಷ್ಠ ದರದ ನಂತರದ ಪ್ರತಿ ಕಿಲೋಮೀಟರ್ಗೆ ನಿಗದಿಪಡಿಸಿದ 20 ರೂಪಾಯಿಯನ್ನು ಪರಿಗಣಿಸದ ಕಾರಣ ಆದೇಶವನ್ನು ಹಿಂಪಡೆದು ಆಟೋ ರಿಕ್ಷಾ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿದೆ. ನವೆಂಬರ್ 1ರಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಎಂದು ಮಂಗಳೂರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಇತ್ತೀಚಿನ ದಿನದಲ್ಲಿ ಸಿಎನ್ಜಿ, ಎಲ್ಪಿಜಿ ಮತ್ತು ಡೀಸೆಲ್ ಬೆಲೆಗಳು, ವಾಹನದ ಬಿಡಿ ಭಾಗದ ಬೆಲೆ ಕೂಡ ಏರಿಕೆಯಾಗಿದೆ. ಇದರಿಂದ ಆಟೋ ಚಾಲಕರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಿವೆ. ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ದರವನ್ನು ಪರಿಷ್ಕರಿಸಲಾಗಿದೆ. ಕನಿಷ್ಠ ದರ ಮೊದಲ 1.5 ಕಿಲೋಮೀಟರ್ಗೆ 40 ರೂಪಾಯಿ, ಗರಿಷ್ಠ 3 ಮಂದಿ ಪ್ರಯಾಣಿಕರಿಗೆ. ನಂತರದ ಪ್ರತಿ ಕಿಲೋಮೀಟರ್ ದರ 23 ರೂಪಾಯಿ, ಗರಿಷ್ಠ 3 ಜನ ಪ್ರಯಾಣಿಕರಿಗೆ. ಕಾಯುವ ದರ ಮೊದಲ 10 ನಿಮಿಷ ಉಚಿತ ಮತ್ತು ನಂತರದ 15 ನಿಮಿಷದವರೆಗೆ ಅದರ ಭಾಗಕ್ಕೆ 5 ರೂಪಾಯಿ. ಪ್ರಯಾಣಿಕರ ಸರಕಿಗೆ ಅಂದರೆ ಲಗೇಜಿಗೆ ಒಬ್ಬ ಪ್ರಯಾಣಿಕ ಕಡ್ಡಾಯವಾಗಿ ಜೊತೆ ಇರಬೇಕು. ಮೊದಲ 20 ಕಿಲೋಗ್ರಾಂಗಳಿಗೆ ಉಚಿತ ಮತ್ತು ನಂತರದ 20 ಕೆಜಿಗಳಿಗೆ ಅಥವಾ ಅದರ ಭಾಗಕ್ಕೆ 5 ರೂಪಾಯಿ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಮಾತ್ರ. ಈ ಮೇಲಿನ ದರದ 1.5 ಪಟ್ಟು ದರವನ್ನು ಪ್ರಯಾಣಿಕರಿಂದ ಪಡೆಯಲು ಅವಕಾಶವಿದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟ ದರದ ಪಟ್ಟಿಯನ್ನು ಪ್ರತಿಯೊಂದು ಆಟೋ ರಿಕ್ಷಾದಲ್ಲಿಯೂ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಪ್ರದರ್ಶಿಸಬೇಕು. ಆಟೋ ರಿಕ್ಷಾ ಚಾಲಕ ಮಾಲಕರು ತಮ್ಮ ಆಟೋ ರಿಕ್ಷಾಗಳ ಫ್ಲಾಗ್ ಮೀಟರ್ನಲ್ಲಿ ಪರಿಷ್ಕರಿಸಿ ನಿಗದಿಪಡಿಸಿದ ದರವನ್ನು ರಿಕ್ಯಾಲಿಬ್ರೇಷನ್ ಮತ್ತು ಸೀಲ್ ಮಾಡಿಕೊಂಡು ಪ್ರಯಾಣಿಕರಿಂದ ಪ್ರಯಾಣಕ್ಕೆ ತಕ್ಕಂತೆ ಪರಿಷ್ಕರಿಸಿದ ಮೀಟರ್ ದರವನ್ನು ಪಡೆದುಕೊಳ್ಳುವಂತೆ ಆದೇಶಿಸಲಾಗಿದೆ. ಇದಕ್ಕೆ ತಪ್ಪಿದ್ದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನಂತೆ ದಂಡ ವಿಧಿಸುವುದು, ಪರವಾನಿಗೆ ಅಮಾನತು ರದ್ದತಿ ಕುರಿತು ಕ್ರಮ ಕೈಗೊಳ್ಳಲಾಗುವುದು, ಇತರ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಸೂಚಿಸಿದೆ. ಇನ್ನು ಶಾಲಾ ಮಕ್ಕಳಿಗೆ ಕೃಷಿ ಮತ್ತು ಗ್ರಾಮೀಣ ಜೀವನದ ನೈಜ ಅನುಭವ ನೀಡಲು ರಾಜ್ಯ ಸರ್ಕಾರ ವಿನೂತನ ಹೆಜ್ಜೆ ಇಟ್ಟಿದೆ. ಸರ್ಕಾರಿ ಶಾಲೆಯಷ್ಟೇ ಅಲ್ಲ, ಖಾಸಗಿ ಶಾಲಾ ಮಕ್ಕಳಿಗೂ ಪ್ರಗತಿಪರ ರೈತರ ಜಮೀನುಗಳಿಗೆ ಭೇಟಿ ನೀಡುವುದು, ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡುವುದನ್ನು ಕಡ್ಡಾಯಗೊಳಿಸಲು ಉದ್ದೇಶಿಸಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಇಲಾಖಾ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ. ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು ನಗರ ಪ್ರದೇಶದ 941 ಶಾಲೆಯ 9ನೇ ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳನ್ನು ಪ್ರಗತಿಪರ ರೈತರ ಜಮೀನುಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾಧಿಕಾರಿಗಳೇ ಕೆಪಿಎಸ್ ಶಾಲೆಗಳ ಡಿಪಿಆರ್ ಅನುಮೋದನೆ ಟೆಂಡರ್ ಕರೆಯಲು ಅನುಮೋದನೆ ನೀಡುವ ಮೂಲಕ ಅನುಷ್ಠಾನ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ನವೆಂಬರ್ 14ರ ಒಳಗಡೆ ಶಂಕುಸ್ಥಾಪನೆ ನೆರವೇರಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಸ್ಪಷ್ಟ ನಿರ್ದೇಶನ ನೀಡಲಾಯಿತು. ಈ ವೇಳೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿ 100 ಕೆಪಿಎಸ್ ಅಭಿವೃದ್ಧಿ ಕೈಗೊಳ್ಳಲು ಉದ್ದೇಶಿಸಿದ್ದು, 60 ಶಾಲೆಯ ಅಭಿವೃದ್ಧಿಗೆ ಕಂಪನಿಗಳು ಆಸಕ್ತಿ ತೋರಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆ ಅಡಿ ನವೆಂಬರ್ 1ರಂದು ಸೇವೆಗೆ ಚಾಲನೆ ನೀಡಲು ಸರ್ಕಾರ ಉದ್ದೇಶಿಸಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸೋಮವಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಕಳೆದ 100 ದಿನದ ಪ್ರಗತಿ ಪರಿಶೀಲನೆ ನಡೆಯಿತು. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ 1ರಿಂದ ನೇಗಿಲ ಯೋಗಿ ಯೋಜನೆ ಅಡಿ ಸೇವೆ ಆರಂಭಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ಅಧಿಕಾರಿಗಳು ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆ ಮೂಲಕ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗುತ್ತಿದೆ, ಇದಕ್ಕಾಗಿ ಜೆಫಾರ್ಮ್ ಆ್ಯಪ್ ಸಿದ್ಧವಾಗಿದೆ, ಅಷ್ಟೇ ಅಲ್ಲ 2.5 ಲಕ್ಷ ಜನ ಸೇವೆ ಒದಗಿಸಲು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಎಂದು ಸಿಎಂ ಗಮನಕ್ಕೆ ತಂದರು. ಇನ್ನು ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಸರ್ಕಾರಿ ಪ್ರೌಢಶಾಲಾ ಕಟ್ಟಡಕ್ಕೆ ರವಿವಾರ ಸಂಜೆ ಸಿಡಿಲು ಬಡಿದು ಹಾನಿ ಸಂಭವಿಸಿದೆ. ಶಾಲೆಯ ಆಫೀಸ್ ರೂಮಿಗೆ ಹಾನಿಯಾಗಿದ್ದು ಮೀಟರ್ ಬೋರ್ಡ್ಗೆ ಹೆಚ್ಚಿನ ಹಾನಿ ಉಂಟಾಗಿದೆ. ರವಿವಾರ ಶಾಲೆ ರಜೆಯ ದಿನವಾದ ಕಾರಣ ಭಾರಿ ಅನಾಹುತ ತಪ್ಪಿದಂತಾಗಿದೆ. ರವಿವಾರ ಸಂಜೆ ವೇಳೆ ಇಲ್ಲಿನ ಪರಿಸರದಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಮಳೆಯಿದ್ದ ಕಾರಣದಿಂದ ಸಮೀಪದಲ್ಲಿ ನಿಂತಿದ್ದರು. ಈ ವೇಳೆ ಮಳೆಯ ವಿಡಿಯೋ ಮಾಡುತ್ತಿದ್ದ ಸಂದರ್ಭ ಸಿಡಿಲು ಹೊಡೆದ ದೃಶ್ಯವು ಅದರಲ್ಲಿ ಸೆರೆಯಾಗಿದೆ. ಘಟನೆಯ ಸಂಬಂಧ ಸೋಮವಾರ ಶಾಲೆಗೆ ರಜೆ ನೀಡಲಾಗಿತ್ತು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿತು. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿ ಸಾರುಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
0: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ. ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿಯ ಕಾರ್ಯಕ್ರಮವನ್ನು ಕೇಳಿದ್ರೆ, ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮ, 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಕಾರ್ಯಕ್ರಮ ಮೂಡಿಬರುತ್ತೆ. 10 ಗಂಟೆಗೆ ತಾಳು ಉಮಾಳು ನೇರ ಪ್ರಸಾರದ ಕಾರ್ಯಕ್ರಮ, 11 ಗಂಟೆಗೆ ಯಕ್ಷಗಾನ ಮೂಡಿಬರುತ್ತೆ, 11:30ಕ್ಕೆ ತುಳು ಕಾರ್ಯಕ್ರಮ, ಹಾಗೆ ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, 6 ಗಂಟೆಗೆ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ, ರಾತ್ರಿ 8 ಗಂಟೆಗೆ ಯಕ್ಷಗಾನ, 8:30ಕ್ಕೆ ಎಂದು ಮರೆಯದ ಹಾಡುಗಳು. ಎಂದಿನಂತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗ್ರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು, ಇದು ಇವತ್ತಿನ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ಅತಿಯಾದರೆ ಅಮೃತನು ವಿಷ, ನೀವು ಇದನ್ನ ಎಷ್ಟೋ ಸಲ ಕೇಳಿದ್ದೀರಿ. ಸೊ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಮಾತ್ರೆಗಳ ಸೇವನೆ. ಹೌದು, ಕ್ಯಾಲ್ಸಿಯಂ ಮಾತ್ರೆಗಳನ್ನ ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಸೇವಿಸ್ತಾ ಇರ್ತೀರಿ, ಅವರಿಗೆ ಅದರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಸೊ ಅದರಿಂದ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವ ಸಮಸ್ಯೆಗಳೇನು, ಅದನ್ನ ಹೇಗೆ ಸರಿ ಮಾಡ್ಕೊಳ್ಳುವಂಥದ್ದು, ಅದರಿಂದ ನೀವು ಹೇಗೆ ಹೊರಬರುವಂಥದ್ದು, ಅದನ್ನೆಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಕ್ಯಾಲ್ಸಿಯಂ, ಸೊ ಕ್ಯಾಲ್ಸಿಯಂ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇರುವಂತಹ ಒಂದು ಪೋಷಕಾಂಶ. ಸೊ ಈ ಒಂದು ಕ್ಯಾಲ್ಸಿಯಂಗಾಗಿ ನಾವು ಆಹಾರದಲ್ಲಿ ಮತ್ತೆ ಕೆಲವು ಔಷಧಗಳ ಮೊರೆಯನ್ನು ಹೋಗಬೇಕಾಗ್ತದೆ. ಸೊ ಒಂದು ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಂದ್ರೆ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಅಂತ ರಿಸರ್ಚಸ್ ಹೇಳ್ತದೆ. ಅಂದ್ರೆ ಇತ್ತೀಚಿನ ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಒಂದು ವಯಸ್ಕ ಮನುಷ್ಯನಿಗೆ 18 ನಂತರದ 60 ಒಳಗಿನ ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಥವಾ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು. ಸೊ ಆದ್ರೆ ನಾವೇನ್ ಮಾಡ್ತೇವೆ, ಸೊ ಕೆಲವೊಮ್ಮೆ ಔಷಧಿಗಳನ್ನ ತೆಗೆದುಕೊಳ್ತಾ ಡಾಕ್ಟರ್ ಒಂದಿಷ್ಟು ತಿಂಗಳುಗಳು ತಗೊಳ್ಳಿ ಅಂತ ಹೇಳಿರ್ತಾರೆ. ಅದು ನಮ್ಗೇನೋ ಚೆನ್ನಾಗಿ ಅನ್ಸಿರ್ತದೆ ಅಥವಾ ಇನ್ನೇನೋ ಕಾರಣಕ್ಕಾಗಿ ಅದನ್ನ ಹಾಗೇ ಬ್ಲೈಂಡ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೇವೆ. ಸೊ ಎಷ್ಟೋ ಸಲ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿರುವುದಿಲ್ಲ ಅಥವಾ ಇದನ್ನ ತಗೊಂಡ್ರೆ ಒಳ್ಳೇದು ಅಂತ ಒಂದು ಭ್ರಮೆಯಲ್ಲಿರ್ತೇವೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಈ ಕ್ಯಾಲ್ಸಿಯಂ ವಿಚಾರನೂ ಹಾಗೆ. ನೀವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಾವು ತಿನ್ನುವಂತಹ ಆಹಾರದಲ್ಲೆಲ್ಲದರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಸೊ ಹಾಗಾಗಿ ನೀವು ಕ್ಯಾಲ್ಸಿಯಂ ಮಾತ್ರೆಗಳ ಮೊರೆ ಹೋಗಲೇಬೇಕಾದಂತಹ ಪ್ರಸಂಗ ಸಾಮಾನ್ಯವಾಗಿ ಬರೋದಿಲ್ಲ. ಯಾವಾಗ ಒಂದು ಕರೆಕ್ಟ್ ಆದ ಆಹಾರ ಪದ್ಧತಿಯಲ್ಲಿ ನೀವು ಇದ್ದೀರಿ ಅಂತಾದಲ್ಲಿ, ಅಥವಾ ಒಂದೆರಡು ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂಡ್ರಿ ಅಂತಾದಲ್ಲಿ ಯಾವುದೇ ಕ್ಯಾಲ್ಸಿಯಂ ಮಾತ್ರೆಗಳ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಸೊ ಅದರನ್ನು ನೀವು ಗಮನಿಸೋದಾದ್ರೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಕೆಲವು ಆಹಾರ ಒಂದು ವಸ್ತುಗಳನ್ನು ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಎಳ್ಳು, ಅದು ಕರಿ ಎಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು, ಅದರಲ್ಲಿ ಒಂದು ದಿನದ ರಿಕ್ವೈರ್ಡ್ ಡೋಸ್ಗಿಂತ ಜಾಸ್ತಿ 1400 mg ಪರ್ 100 gram ಈ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಸೊ 100 gram ನಾವು ಇಡೀ ದಿನದಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ಸಾಮಾನ್ಯವಾಗಿ ಎಳ್ಳಿನಲ್ಲಿ, ಆದರೆ ಒಂದಷ್ಟು ಪ್ರಮಾಣದಲ್ಲಿ ನೀವು ಎಳ್ಳನ್ನ ತಿನ್ನೋದ್ರಿಂದಾಗಿ ನಿಮಗೆ ಕ್ಯಾಲ್ಸಿಯಂ ಅಂತೂ ಖಂಡಿತವಾಗಿ ಸಿಗ್ತದೆ. ಸಾಸಿವೆ, ಸಾಸಿವೆಯನ್ನ ಯಾಕೆ ನಾವು ಒಗ್ಗರಣೆಯಲ್ಲಿ ಬಳಸ್ತೇವೆ, ಇದೇ ಕಾರಣಕ್ಕೆ ಇರಬಹುದು ಮೋಸ್ಟ್ಲಿ. ಸೊ ಸಾಸಿವೆಯಲ್ಲಿ ಸುಮಾರು 400 mg ಜಾಸ್ತಿ ಈ ಒಂದು ಕ್ಯಾಲ್ಸಿಯಂ ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಮತ್ತೆ ಎಲ್ಲಾ ಸೊಪ್ಪುಗಳಲ್ಲೂ, ಪಾಲಕ್ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರ್ತದೆ, ಅದರ ಜೊತೆಯಲ್ಲಿ ಸೋಯಾ ಬೀನ್ಸ್, ಇವುಗಳಲ್ಲೆಲ್ಲದರಲ್ಲೂ ಕೂಡ ಸ್ವಲ್ಪ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ಸೊ ಎಲ್ಲಾ ಎಣ್ಣೆ ಬೀಜಗಳು ಅಂದ್ರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಶೇಂಗಾ, ಇವುಗಳಲ್ಲೆಲ್ಲದರಲ್ಲೂ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ, ಮತ್ತೆ ಎಲ್ಲಾ ಸೊಪ್ಪು ತರಕಾರಿಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಇವುಗಳನ್ನೆಲ್ಲವನ್ನ ನೀವು ಆಹಾರದಲ್ಲಿ ಸೇವಿಸಿದ್ದೀರಿ ಅಂತಾದ್ರೆ ಖಂಡಿತವಾಗಿ ಒಂದು ದಿನಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು, ಆ ಕ್ಯಾಲ್ಸಿಯಂ ಪೋಷಕಾಂಶ ನಿಮ್ಗೆ ಸಿಕ್ಕಿರ್ತದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ನಾವು ಆಹಾರದ ರೂಪದಲ್ಲಿ ಏನು ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ತೀವಲ್ಲ, ಅದು ಅಬ್ಸಾರ್ಬ್ ಆಗುವಷ್ಟು ಒಳ್ಳೆಯದಾಗಿ ಆರ್ಟಿಫಿಷಿಯಲ್ ಕ್ಯಾಲ್ಸಿಯಂ ಮಾತ್ರೆಗಳು ಅಬ್ಸಾರ್ಬ್ ಆಗುವುದಿಲ್ಲ, ಇದನ್ನ ನೀವು ಗಮನಿಸಬೇಕು. ಸೊ ನಾನು 1000 mg ಕ್ಯಾಲ್ಸಿಯಂ ತಗೊಳ್ತಿದ್ದೀನಿ ಅಂತ ಕೆಲವರು ಹೇಳ್ತಾರೆ, ಸಾಮಾನ್ಯವಾಗಿ 500 mg ಅಷ್ಟು ಇರ್ತದೆ ಕ್ಯಾಲ್ಸಿಯಂ ಮಾತ್ರೆಯ ಡೋಸೇಜ್. ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೆಲವರು ತಗೊಳ್ಳೋರು ಇರ್ತಾರೆ. ಸೊ ಅದು ನಿಮಗೆ ಪೂರ್ತಿಯಾಗಿ ಲಭ್ಯ ಆಗುವುದಿಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಸೊ ಒಂದು ಡಾಕ್ಟರ್ ಒಂದಷ್ಟು ದಿನಗಳ ಕಾಲ ಕ್ಯಾಲ್ಸಿಯಂ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ, ಆದರೆ ನೀವು ಅದನ್ನ ಹಾಗೆ ಮುಂದುವರಿಸಿರ್ತೀರಿ. ಎಷ್ಟೋ ವರ್ಷಗಳ ಕಾಲ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಂಡವರು ನಮ್ಮಲ್ಲಿ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಇದನ್ನ ಮಾಡ್ತಾ ಅತಿ ಹೆಚ್ಚು ದಿನಗಳ ಕಾಲ ಕ್ಯಾಲ್ಸಿಯಂ ಅನ್ನು ತಗೊಂಡು ಅವರಿಗೆ ಈ ಒಂದಷ್ಟು ಸಮಸ್ಯೆಗಳಾಗ್ತದೆ. ಮೊಟ್ಟ ಮೊದಲನೇದಾಗಿ ಕಿಡ್ನಿ ಸ್ಟೋನ್, ಯಾರಿಗೆ ಶರೀರದಲ್ಲಿ pH ಕಡಿಮೆ ಇರ್ತದೆ ಅಂತವರಿಗೆ ಕಿಡ್ನಿ ಸ್ಟೋನ್ ಆಗುವಂತ ಸಾಧ್ಯತೆ ಜಾಸ್ತಿ. ಅದರಲ್ಲೂ ಕ್ಯಾಲ್ಸಿಯಂ ಮಾತ್ರೆಗಳನ್ನ ತೆಗೆದುಕೊಳ್ತಾ ಹೋಗುವಂತವರಿಗೆ ಅದರ ರಿಸ್ಕ್ ಇನ್ನೂ ಜಾಸ್ತಿ. ಹಾಗಾಗಿ ಎಷ್ಟೋ ವರ್ಷಗಳ ಕಾಲ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಂಡಿರ್ತೀರಿ, ನಿಮ್ಮ ಶರೀರದಲ್ಲಿ ಕಿಡ್ನಿ ಸ್ಟೋನ್ ಆಗುವಂತ ಗುಣ ಇದೆ ಅಂತಾದಲ್ಲಿ ಖಂಡಿತವಾಗಿ ಅದು ನಿಮ್ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗ್ಲಿಕ್ಕೆ ಅನುವು ಮಾಡಿ ಕೊಟ್ಬಿಡ್ತದೆ. ಹಾಗಾಗಿ ಯಾರಿಗೆ ಆ ಭಯ ಇದೆ ಅಥವಾ ರಿಕರೆಂಟ್ ರಿನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿ ಸ್ಟೋನ್ ಆಗುವಂತ ಸಾಧ್ಯತೆ ಇದೆ, ಅವರು ಖಂಡಿತವಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವಾಯ್ಡ್ ಮಾಡ್ಬೇಕು. ಅದರ ಜೊತೆಗೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂದ್ರೆ ಹಿಮ್ಮಡಿಯಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಡಿಪಾಸಿಟ್ ಆದಂತೆ ಆಗುವಂತದ್ದು, ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ, ಆದರೂ ಕೂಡ ಕ್ಯಾಲ್ಸಿಯಂ ಡಿಪಾಸಿಷನ್ ಒಂದು ರೀಸನ್ ಆಗಿರ್ತದೆ. ಎಷ್ಟೋ ಕಡೆಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುವಂತದ್ದು. ಸೊ ಈ ಕ್ಯಾಲ್ಸಿಯಂ ಅತಿ ಹೆಚ್ಚಾದ ಕ್ಯಾಲ್ಸಿಯಂ ಹೋಗಿ ಸಂಧುಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳುವಂಥದ್ದು, ಅದನ್ನು ಕ್ಯಾಲ್ಸಿಫಿಕೇಶನ್ ಅಂತ ಕರೀತಾರೆ, ಅದು ಸಾಧ್ಯ ಆಗ್ತದೆ. ಇದರಿಂದಾಗಿ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಅಲ್ಲಿ ಮೊಬಿಲ್ ಜಾಯಿಂಟ್ಗಳ ಚಲನವಲನ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಇದೆಲ್ಲವೂ ಕೂಡ ಸಾಧ್ಯತೆ ಆಗುವಂಥ ಕಾರಣ ಇರ್ತದೆ. ಸೊ ಅತಿಯಾದ ಕ್ಯಾಲ್ಸಿಯಂ ಸೇವನೆಯು ಕೂಡ ಎಷ್ಟೋ ಸಲ ಹೃದಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ಅನ್ನು ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವಂಥ ಸಮಸ್ಯೆಗಳು. ಸೊ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು, ನಾವು ಏನ್ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ನೀವು ಮಾಡಬೇಕು. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಅನ್ನು ನೀಡುವಂತಹ ದಿ ಬೆಸ್ಟ್ ಮಂತ್ರ. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅಂದ್ರೆ ಏನು, ಸಾಮಾನ್ಯವಾಗಿ ಒಂದು ಮುಷ್ಟಿ ಕರಿಬೇವು ಅಥವಾ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಮುಷ್ಟಿ ಹಸಿಯಾದ ಕರಿಬೇವು ಅಥವಾ ಪಾಲಕ್ ಸೊಪ್ಪು, ಒಂದು ಚಮಚದಷ್ಟು ಅಗಸೆ ಬೀಜ, ಒಂದು ಚಮಚದಷ್ಟು ಕರಿ ಎಳ್ಳು, ಒಂದು ಚಮಚದಷ್ಟು ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅವರಿಗೆ ಜೋನಿ ಬೆಲ್ಲ ಅಥವಾ ಬೆಲ್ಲ, ಇವುಗಳನ್ನು ಮಿಶ್ರಣ ಮಾಡಿ ಅದನ್ನ ನೀರಿನ ಜೊತೆಗೆ ಮಿಕ್ಸರ್ನಲ್ಲಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಸಂಜೆ 5:30 ಹೊತ್ತಿನಲ್ಲಿ ಒಂದು ದಿನಕ್ಕೆ 150 to 200 ml ಅಂದ್ರೆ 150 to 200 ml ನಷ್ಟು ಈ ಒಂದು ಗ್ರೀನ್ ಜ್ಯೂಸ್ ಅನ್ನು ನೀವು ಕುಡಿಯುವಂಥದ್ದು. ಸೊ ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಈಗ ನಾನು ಹೇಳಿದಂಥ ಸೋಯಾಬೀನ್ಸ್ ಇರ್ಬೋದು, ಕರಿ ಎಳ್ಳು ಇರ್ಬೋದು, ಅಥವಾ ಎಲ್ಲ ಎಣ್ಣೆ ಬೀಜಗಳು, ನಟ್ಸ್ ಇರ್ಬೋದು, ಇವುಗಳನ್ನ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾದ ಪ್ರಮಾಣದಲ್ಲಿ ಸೇವಿಸುವಂಥದ್ದು, ಇವನ್ನೆಲ್ಲವನ್ನ ಮಾಡಿದಾಗ್ಲೇ ಆಲ್ರೆಡಿ ಡೈಲಿ ರಿಕ್ವೈರ್ಡ್ ಡೋಸೇಜ್ ಆಗ್ಬಿಡುತ್ತೆ, ಮೇಲಿಂದ ಮತ್ತೆ ಮಾತ್ರೆ ತಗೊಳ್ಳುವಂಥ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಸೊ ಈ ರೀತಿ ನೀವು ಮಾಡ್ತಾ ಬಂದಲ್ಲಿ ಈ ಅತಿ ಹೆಚ್ಚಿನ ಕ್ಯಾಲ್ಸಿಯಂನಿಂದ ಆಗುವಂಥ ಈ ಸಮಸ್ಯೆಗಳನ್ನ ಖಂಡಿತವಾಗಿ ನೀವು ತಪ್ಪಿಸ್ಕೋಬಹುದು, ನ್ಯಾಚುರಲ್ ಅವೈಲೇಬಿಲಿಟಿ ಆಫ್ ಕ್ಯಾಲ್ಸಿಯಂ ಅನ್ನು ಕೂಡ ಹೆಚ್ಚಿಸ್ಕೋಬಹುದು. ಸೊ ಕ್ಯಾಲ್ಸಿಯಂ ತಗೊಳ್ಬೇಕು ಶರೀರಕ್ಕೆ ಒಳ್ಳೆಯದು, ಆದರೆ ಅತಿ ಆದರೆ ಅಮೃತನು ವಿಷ ಅನ್ನುವಂಥ ಒಂದು ವಿಚಾರವನ್ನು ನೀವು ಗಮನಿಸ್ಕೊಂಡು ಈಗ ನಾನು ಹೇಳಿರುವಂಥ ರೀತಿಯಲ್ಲಿ ನೀವು ಮಾಡ್ತಾ ಬಂದಲ್ಲಿ ನ್ಯಾಚುರಲಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮತ್ತು ಹೇಳಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ಈ ಒಂದು ಮೂಳೆಗಳ ವೀಕ್ನೆಸ್, ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಆಗುವಂಥ ಮಾಂಸಖಂಡಗಳ ವೀಕ್ನೆಸ್ಸು, ಮೂಳೆಗಳ ವೀಕ್ನೆಸ್ಸು, ಇವುಗಳನ್ನೆಲ್ಲವನ್ನು ಕೂಡ ನೀವು ನ್ಯಾಚುರಲಿ ತಪ್ಪಿಸ್ಕೋಬಹುದು. ಸೊ ಈ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು.

0: रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಸ್ಥ ಸಮಾಜಕ್ಕಾಗಿ ಹೋಮಿಯೋಪತಿ ಈ ವಿಷಯದ ಬಗ್ಗೆ ಮಾತಾಡಿದ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಹೋಮಿಯೋಪತಿ ವಿಚಾರವಾಗಿ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಅಂತ, ಅವರು ಹೋಮಿಯೋಪತಿ ವೈದ್ಯರು ಮತ್ತು ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಫಾದರ್ ಮುಲ್ಲಸ್ ಕಾಲೇಜ್ನಲ್ಲಿ ಕಲಿತು ರಾಜಸ್ಥಾನದ ಥಾಂಟಿಯಾ ಯೂನಿವರ್ಸಿಟಿಯಿಂದ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ಪನ್ನು ಸಹ ಪಡೆದಿರುತ್ತಾರೆ. ಸದ್ಯಕ್ಕೆ 26 ವರ್ಷಗಳ ಹೋಮಿಯೋಪತಿ ಪ್ರಾಕ್ಟೀಸ್ ಅನುಭವ ಇದೆ. ಆಳ್ವಾಸ್ ಹೋಮಿಯೋಪತಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ, ಹಲವಾರು ಅಂಕಣಗಳನ್ನು ಬರೆದಿರುತ್ತಾರೆ. ಹೋಮಿಯೋಪತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತೇಳಿ ನಾವು ಕೋವಿಡ್ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ನಾವು ಅನುಭವಿಸಿದ್ದೇವೆ. ನಾವೆಲ್ಲರೂ ಹೋಮಿಯೋಪತಿ ಔಷಧವನ್ನು ಒಂದಲ್ಲ ಒಂದು ದಿವಸ ಜೀವಮಾನದಲ್ಲಿ ತೆಗೆದುಕೊಂಡೇ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಹೋಮಿಯೋಪತಿ ವಿಚಾರದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ವಿಚಾರಧಾರೆಯನ್ನು ಆದಷ್ಟು ಕನಿಷ್ಠ ಅವಧಿಯಲ್ಲಿ ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ.
2: ಇವತ್ತು ನಾನು ಮಾತಾಡಲಿಕ್ಕೆ ಹೋಗಿರುವಂಥ ವಿಷಯ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಅದರಲ್ಲೂ ಹೋಮಿಯೋಪತಿ ಬಗ್ಗೆ. ಸ್ವಸ್ಥ ಸಮಾಜಕ್ಕೆ ಬೇಕಾದ್ದು ಸ್ವಸ್ಥ ಮನಸ್ಸು ಮತ್ತು ದೈಹಿಕ ಆರೋಗ್ಯ. ನಾನೀಗ ಬಹಳಷ್ಟು ಸಾಹಿತ್ಯ ಹೋಮಿಯೋಪತಿಯ ಬಗ್ಗೆ ನೋಡ್ತಾ ಇದ್ದಾಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಆಯುರ್ವೇದ ಇರಲಿ ಅಲೋಪತಿ ಇರಲಿ ಹೋಮಿಯೋಪತಿಯ ಬಗ್ಗೆ ತುಲನಾತ್ಮಕವಾಗಿ ಗೊತ್ತಿರೋದು ಸ್ವಲ್ಪ ಜನರಿಗೆ ಕಮ್ಮಿ ಅಂತ ಹೇಳ್ಬೋದು. ಆದರೆ ಆಶ್ಚರ್ಯದ ಮಾತು ಏನು ಅಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೋಮಿಯೋಪತಿ ಜಗತ್ತಿನ 2ನೇ ಅತಿದೊಡ್ಡ ವೈದ್ಯಕೀಯ ಪದ್ಧತಿ. ಅಷ್ಟು ಮಾತ್ರ ಅಲ್ಲ, ಅಸೋಚಮ್ನ ಪ್ರಕಾರ ಈಗ ಅತ್ಯಂತ ಹೆಚ್ಚು ಹೊಸ ರೋಗಿಗಳು ಹೋಗುವಂಥ ಚಿಕಿತ್ಸಾ ಪದ್ಧತಿ ಹೋಮಿಯೋಪತಿ. ಇದು ಯಾಕೆ ಆಗ್ತಾ ಇದೆ? ಸೊ ನಾನೀಗ ಹೇಳಲಿಕ್ಕೆ ಹೋಗುವಂಥದ್ದು ಹೋಮಿಯೋಪತಿಗೆ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಎಷ್ಟು ಸರಳವಾಗಿ ನಾವು ಕಾಪಾಡಬಹುದು ಅಂತ ಹೇಳೋದಕ್ಕೆ ಹೋಮಿಯೋಪತಿ ಯಾವ ರೀತಿಯಲ್ಲಿ ಅದನ್ನು ಮನಗಾಣ್ತು ಅಂತ ಹೇಳೋದು ನಿಮ್ಗೆ ಹೇಳಲಿಕ್ಕೆ ನನಗೆ ಇಷ್ಟ. ಇದು ಅತ್ಯಂತ ಸರಳ. ಹೋಮಿಯೋಪತಿಯಲ್ಲಿ ಮನುಷ್ಯನನ್ನು ಆತ ಪರಿಸರದ ಶಿಶು ಎಂದು ಭಾವಿಸ್ತದೆ. ಇದು ಬೇರೆ ವೈದ್ಯ ಪದ್ಧತಿಗಳಲ್ಲೂ ನಿಮಗೆ ಸಾಮ್ಯತೆ ಇದರಲ್ಲಿ ಕಂಡು ಬರ್ಬೋದು. ಯಾವಾಗ ನಿಮ್ಮ ಪರಿಸರದ ಸಮತೋಲನ ಕಡಿಮೆ ಆಗ್ತದೆಯೋ ಅಲ್ಲಿ ಅಸಮತೋಲನ ಶುರುವಾಗ್ತದೆ, ಆಗ ರೋಗ ಶುರುವಾಗ್ತದೆ. ಆ ಪರಿಸರ ಎನ್ನುವಂಥದ್ದು ಹೊರಗಿನ ಪರಿಸರ ಮಾತ್ರವಲ್ಲ, ನಮ್ಮ ಆಂತರಿಕ ಮತ್ತು ಬಾಹ್ಯ ಪರಿಸರ ಎರಡು. ಇದು ಈ ಒಂದು ವ್ಯತ್ಯಾಸ ಬಂದ ಹಾಗೆ ನಮ್ಮ ಜಾಗತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸಾರಿಕವಾಗಿ ಯಾವುದೇ ರೀತಿಯ ಸ್ಥಿತ್ಯಂತರಗಳು ಬಂದ ಕೂಡಲೇ ನಮ್ಮೊಳಗೊಂದು ಒತ್ತಡ ಶುರುವಾಗ್ತದೆ. ಈ ಒತ್ತಡದೊಟ್ಟಿಗೆ ಭಯ, ಆತಂಕ, ದುಗುಡ, ಖಿನ್ನತೆ, ದೈಹಿಕ ಆರೋಗ್ಯದ ಏರುಪೇರು ಎಲ್ಲೋ ಬರಬಹುದು. ಹಾಗಾಗಿ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡೋದು ಅತ್ಯಂತ ಹೆಚ್ಚು ಜೀವನ ಶೈಲಿ ರೋಗಗಳು. ಇವೆಲ್ಲಕ್ಕೂ ನಾವು ದೊಡ್ಡ ಒಂದು ಹೆಸರು ಕೊಟ್ಟಿದ್ದೇವೆ, ಜೀವನ ಶೈಲಿ ರೋಗಗಳು. ಇವೆಲ್ಲ ದೀರ್ಘಕಾಲೀನ ರೋಗಗಳು, ಅದರ ಜೊತೆ ಜೊತೆಗೆ ಬರೋದು ಮಹಾಮಾರಿಗಳು. ಸೊ ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದಕ್ಕೆ ನಾನು ಏನೊಂದು ಪರಿಹಾರ ಬೇಕಲ್ಲ. ಒಂದು ರೀತಿಯಲ್ಲಿ ನಾವೀಗ ರೋಗದ ಜೊತೆಗೆ ಬದುಕಲು ಕಲಿಯುತ್ತಿದ್ದೇವೆ, ಅಥವಾ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇರೋದು ಸರಿ, ನಿಮಗೆ ಈ ರೋಗ ಬಂದಿದೆ, ಇನ್ನು ಅದರ ಜೊತೆಗೆ ಬದುಕಿ, ಮತ್ತು ದಿನಾ ಮಾತ್ರ ಈ ಮಾತ್ರೆ ತಗೊಳ್ತಾ ಇರಿ. ನಿಜವಾಗಿಯೂ ಅದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಾಧ್ಯವೇ? ನಮಗೆ ರೋಗ ಮುಕ್ತ ಆಗಲಿಕ್ಕೆ ಸಾಧ್ಯವಿಲ್ವೇ? ದಿನದಿಂದ ದಿನಕ್ಕೆ ನಮಗೆ ಬಂದ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಲ್ಲದೆ ಕಡಿಮೆ ಆಗ್ತಾ ಇಲ್ಲ. ನಾವೊಮ್ಮೆ ಸ್ಮಾಲ್ ಪಾಕ್ಸನ್ನು ಓಡಿಸಿಬಿಟ್ಟೆವು. TBಯನ್ನು 2030 ಓಡಿಸಬೇಕು ಎಂಬ ಮಹತ್ವಾಕಾಂಕ್ಷೆ ನಮ್ಮ WHOದಲ್ಲಿ ಇದೆ. ಸಾಧ್ಯ ಉಂಟಾ ಅಂತ ಹೇಳುವಂಥದ್ದು ಮಾತ್ರ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಿದ್ದರೆ ಯಾಕೆ ಈ ರೋಗಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಹೋಮಿಯೋಪತಿಯಲ್ಲಿ ಉದಾಹರಣೆಗೆ ನಮ್ಮ ಒಬ್ಬರು ಕವಿ ಹೇಳಿದಾಗೆ, ಕೀಲಿ ಕೈ ಸಿಗದೆ ಎದೆಯೊಳಗೆ, ನಾವೆಲ್ಲ ಹೊರಗೆ ಯಾಕೆ ಹುಡುಕುವೀರಿ ಹೊರಗೆ ಅಂತ ಇನ್ನೊಬ್ಬರು ಕವಿ ಕುವೆಂಪರು ಹೇಳಿದಾಗೆ, ನಮ್ಮೊಳಗಿದೆ, ನಮ್ಮೊಳಗೆ ಅದರ ಪರಿಹಾರ ನಮ್ಮೊಳಗಿದೆ. ಹೊರಗೆ ಹುಡುಕ್ತಾ ಹೋದಾಗೆ ನಮ್ಮ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಕಮ್ಮಿ. ನಾವೇನು ಮಾಡಬೇಕು ಅಂದರೆ, ಈ ಟೈಪಿನ ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಒತ್ತಡಗಳಿದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಹೋಮಿಯೋಪತಿ ಏನು ಮಾಡ್ತದೆ? ಇದು ಮಾಡೋದಿಷ್ಟೇ, ಆ ಸಂದರ್ಭವನ್ನಾಗಲಿ ಘಟನೆಯನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವುದನ್ನು ಹೋಮಿಯೋಪತಿ ಔಷಧಿಗಳು ಮಾಡುತ್ತವೆ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತವೆ. 26 ವರ್ಷದ ನನ್ನ ಈ ಪ್ರಾಕ್ಟೀಸ್ನ ಎಡೆಯಲ್ಲಿ ನಾನು ಹೇಳ್ತಿದ್ದೇನೆ, ನಾವು ನೋಡುವ ದೃಷ್ಟಿಕೋನವನ್ನು ಹೋಮಿಯೋಪತಿ ಬದಲಾಯಿಸಬಹುದು. ಒಂದು ಉದಾಹರಣೆಗೆ, ನಮ್ಮ ಹಳೆ ಕತೆ ಇದೆ, ಡೇವಿಡ್ ಆ್ಯಂಡ್ ಗೋಲಿಯತ್ ಅಂತ ಹೇಳುವಂಥ ಕಥೆಯಲ್ಲಿ ಗೋಲಿಯತ್ ಅಂತ ಹೇಳುವಂಥ ಒಂದು ಅಜಾನುಬಾಹುವನ್ನು ಡೇವಿಡ್ ಅಂತೇಳೊಬ್ಬ ಪುಟ್ಟ ಚಿಕ್ಕ ದೇಹದ ದೊಡ್ಡ ಮನಸ್ಸಿನವನು ಸೋಲಿಸ್ತಾನೆ. ಆದರಾಗ ಎಲ್ಲರೂ ಹೇಳೋದಿಗೆ ಗೋಲಿಯತ್ ಹತ್ತಿರ ಹೋಗಬೇಡ, ಬಹುದೊಡ್ಡ ಮನುಷ್ಯ, ಬಲಶಾಲಿ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಡೇವಿಡ್ ಹೇಳುವ ಒಂದು ಮಾತು, ಅವನನ್ನು ನನ್ನ ಟಾರ್ಗೆಟ್ನಿಂದ ಅವನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನು ಅಷ್ಟು ದೊಡ್ಡದಿದ್ದ, ನಾನು ಎಲ್ಲಿ ಹೊಡೆದ್ರೂ ಕೂಡ ಅದು ಅವನಿಗೆ ತಾಗ್ತದೆ. ಅಂದರೆ ನಾವು ನೋಡುವ ದೃಷ್ಟಿಕೋನ ಹೇಗೆ ವ್ಯತ್ಯಾಸ ಅಂತ ಹೇಳುವಂಥದ್ದು. ಹೀ ಈಸ್ ಟೂ ಡಿಫಿಕಲ್ಟ್ ಟು ಮಿಸ್ ಮೈ ಹಿಟ್. ಸೊ ನೀವು ಯಾವಾಗ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತೀರಿ, ಆಗ ಒತ್ತಡ ತನ್ನಿಂತಾನಾಗಿ ಕಳಚಿ ಹೋಗ್ತದೆ, ನಿಮ್ಮೆದುರು ಅವಕಾಶ ದ್ವಾರಗಳು ತೆರೆದುಕೊಳ್ಳುತ್ತವೆ. ಆಶಾವಾದ ನಿರಾಶಾವಾದದ ಬದಲು ಆಶಾವಾದ ಮೂಡಿ ಬರುತ್ತದೆ. ಸೊ ಹೋಮಿಯೋಪತಿ ಔಷಧಿಗೆ ಹೀಗೆ ಮಾಡುವಂಥ ಒಂದು ಬಹುದೊಡ್ಡ ಸಾಮರ್ಥ್ಯ ಇದೆ. ಇದು ನಮ್ಮ ಚಿಕಿತ್ಸಾ ಅವಧಿಯಲ್ಲಿ ನಮ್ಮ ಪೇಷೆಂಟ್ಗಳೊಟ್ಟಿಗೆ ನಾವು ನೋಡುವಾಗ ನಮಗೆ ಕಾಣ್ತಾ ಇದೆ. ಇನ್ನೊಂದು, ಹೋಮಿಯೋಪತಿ ಸಮಗ್ರತೆಯನ್ನು ಪ್ರತಿಪಾದಿಸುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಖಂಡವಾಗಿ ನೋಡ್ತದೆ. ಅಖಂಡ ಅಂತ ಹೇಳಿದರೆ ಮುಡಿಯಿಂದ ಕಾಲಿನವರೆಗೆ ಅಂತೇಳಿ ಅಲ್ಲ, ಅದು ಮಾತ್ರ ಅಲ್ಲ, ಅಖಂಡ ಅಂತ ಹೇಳಿದರೆ ಅವನು ಮತ್ತು ಅವನ ಪರಿಸರ. ಅವನ ಪರಿಸರ ಅಂತ ಹೇಳಿದರೆ ಅವನ ಮನೆ ಇರ್ಬೋದು, ಮನೆಯೊಳಗಿನ ಸಂಬಂಧಗಳಿರ್ಬೋದು, ನೆರೆಹೊರೆ ಇರ್ಬೋದು, ಅವನ ಪೇಟೆ, ಪಟ್ಟಣ, ದೇಶ, ರಾಜ್ಯ, ಪ್ರಪಂಚ ಇರ್ಬೋದು. ಯಾಕೆಂದರೆ ಇವತ್ತು ಯಾವುದೋ ದೂರದ ಜಗತ್ತಿನ ಕಣ್ಣೀರಿನ ಬಿಸಿ ನಮಗೆ ತಾಗುವಷ್ಟು ನಾವು ಹತ್ತಿರವಾಗಿದ್ದೇವೆ ಜಗತ್ತಿನೊಟ್ಟಿಗೆ. ಅಷ್ಟು ಪ್ರಭಾವಶಾಲಿ ಮಾಧ್ಯಮಗಳು ನಮ್ಮಲ್ಲಿವೆ. ಹಾಗಿರುವಾಗ ಈ ಎಲ್ಲ ನಮಗೆ ಈಗ ನಾವು ಮತ್ತು ನಮ್ಮ ಪರಿಸರವನ್ನು ಜೊತೆಯಾಗಿ ಸಮಗ್ರವಾಗಿ ನೋಡುವಂಥದ್ದು ಹೋಮಿಯೋಪತಿ. ನಿಮ್ಮ ಯಾವುದೇ ರೋಗ ಇದ್ದರೂ ಅದರ ಹಿಂದಿನ ಆ ರೋಗ ಬರೋದಕ್ಕೆ ಯಾವ ರೀತಿಯ ಕಾರಣಗಳಿವೆ ಅಂತ ನೋಡುವಾಗ ಅದು ಕೇವಲ ಅವನ ಒಂದು ಮನಸ್ಸನ್ನು, ತಲೆಯನ್ನು, ಕೈಯನ್ನು, ಕಣ್ಣನ್ನು, ಎಲುಬನ್ನು ನೋಡುವುದಿಲ್ಲ. ಅದರ ಜೊತೆಗೆ ಅವನು ಮತ್ತು ಅವನ ಸಮಾಜ, ಅವನು ಮತ್ತು ಅವನ ಪರಿಸರದ ಜೊತೆಗಿನ ಅವನ ಚಟುವಟಿಕೆ ಹೀಗಿದೆ, ಯಾವ ರೀತಿಯ ಹಾವ ಭಾವ ದ್ವೇಷ ಕ್ಲೇಶ ದುಃಖ ದುಮ್ಮಾನಗಳು ಅವನ ಜೊತೆ ಇವೆ ಅಂತ ನೋಡ್ತದೆ. ಅದಕ್ಕೆ ಹೊಂದಿಕೊಂಡು ಕೊಡುವಂಥ ಔಷಧಿನ ಕಾಲು ಅರ್ಥೈಸೋದು ಮಾತ್ರವಲ್ಲ, ಹೋಮಿಯೋಪತಿ ಔಷಧಗಳನ್ನು ಕೊಡುವ ರೀತಿಗಳು ಕೂಡ ಹಾಗೆ. ಅದು ಮನುಷ್ಯ ಸ್ನೇಹಿ ಔಷಧಿಗಳು. ಆ ಔಷಧಿ ಕೆಲಸ ಮಾಡುವುದಿದ್ದರೆ ಅದು ಸಂಪೂರ್ಣವಾಗಿ ಮಾಡ್ತದೆ. ಹಾಗಾಗಿ ಇವತ್ತಿನ ಗುಣವಾಗಲಾರದು ಅಂತ ಹೇಳುವಂತಹ, ಉದಾಹರಣೆಗೆ ಥೈರಾಯ್ಡ್ ಇರ್ಬೋದು ಅಥವಾ ಅಸ್ತಮ ಇರ್ಬೋದು ಅಥವಾ ಕರುಳಿನ ಉರಿಯುತ, ಅಲ್ಸರೇಟಿವ್ ಕೊಲೈಟಿಸ್, ಕ್ರೋನ್ಸ್ ಡಿಸೀಸ್ನಂಥ ಕಾಯಿಲೆಗಳಿರ್ಬೋದು, ಗಂಟು ಸವೆತ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು, ವಾತ ರೊಮಟಾಯ್ಡ್ ಆರ್ಥರೈಟಿಸ್ನಂಥದ್ದು ಇರ್ಬೋದು, ಇವೆಲ್ಲವನ್ನು ಇವತ್ತು ನಾವು ಒಂದು ದಿನ ಆ ವ್ಯಕ್ತಿಯನ್ನು ಯಾವುದೇ ಔಷಧಿ ಇಲ್ಲದಂತೆ ಮಾಡುವಂಥ ಸಾಮರ್ಥ್ಯ ಹೋಮಿಯೋಪತಿಗಿದೆ, ಮಾಡುತ್ತಾ ಇದೆ. ಆದರೆ ಈ ಒಂದು ಸಮಾಚಾರ, ಈ ಒಂದು ವಿಷಯ, ಈ ಒಂದು ಮಾಹಿತಿ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ಅದೇನೋ ಒಂದು ವಿಫಲತೆ ಇದ್ದೇ ಇದೆ. ಎಲ್ಲ ಸಾಹಿತ್ಯಗಳು ಇದರ ಮೂಲಕ ಮಾಡ್ಬೋದು, ಆದರೆ ಸಾಹಿತ್ಯವನ್ನು ಓದುವವರು ಕಡಿಮೆ. ಕೆಲವೊಮ್ಮೆ ಈಗ ಯೂಟ್ಯೂಬ್ ಹೆಲ್ಪ್ ಮಾಡ್ತದೆ, ಆದರೆ ಸಾಹಿತ್ಯವನ್ನು ಓದುವವರು ತುಂಬ ಕಡಿಮೆ ಆಗಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ಕೆಲವೊಮ್ಮೆ ಕನ್ನಡದ ಬದಲು ಕಂಗ್ಲೀಷ್ ಮಾತ್ರ ನಮ್ಮ ವೈದ್ಯ ಕಾಲೇಜುಗಳಲ್ಲೂ ಕಾಣಸಿಗುವುದು. ಭಾರಿ ಕಷ್ಟದಲ್ಲಿ ಕನ್ನಡ ಮಾತಾಡ್ತಾರೆ. ಹಾಗಿರುವಾಗ ಇದನ್ನು ಓದುವುದು ಮತ್ತು ಓದಿದ್ದನ್ನು ಅರ್ಥೈಸಿಕೊಳ್ಳುವುದು ಯಾವಾಗ? ಅದರ ಜೊತೆಗೆ ಜನಸಾಮಾನ್ಯರಲ್ಲಿ ಕೂಡ ಓದುವುದು ಕಮ್ಮಿ ಆಗ್ತಾ ಇದೆ. ವೃತ್ತಪತ್ರಿಕೆಗಳ ಓದುವಿಕೆ ಈಗ ತುಂಬ ಕಮ್ಮಿಯಾಗಿದೆ. ಸೊ ಈ ಮಾಹಿತಿಗಳು ಮನುಷ್ಯರಿಗೆ ಸಿಗದಿರುವಾಗ ಡಾಕ್ಟರ್ ಮೀರಾ ಅವರು ಹೇಳಿದಾಗೆ ನಮ್ಮೆಲ್ಲ ಯಾವ ಯಾವ ಔಷಧ ಪದ್ಧತಿಗಳು ಯಾವ್ಯಾವ ಚಿಕಿತ್ಸೆಗೆ ಒಳ್ಳೆಯದು, ಯಾಕಂದರೆ ಎಲ್ಲ ಔಷಧ ಪದ್ಧತಿಗಳು ಅದರದ್ದೇ ಆದಂಥ ಅದಕ್ಕೆ ಪ್ಲಸ್ ಪಾಯಿಂಟ್ಗಳಿವೆ, ಅದರದ್ದೇ ಒಂದು ಧನಾತ್ಮಕ ಅಂಶಗಳಿವೆ. ಆದರೆ ಯಾವ ರೋಗಕ್ಕೆ ಎಲ್ಲಿ ಹೋಗಬೇಕು ಅಂತ ಹೇಳುವಂಥ ಮಾಹಿತಿ ನಮ್ಮ ಜನರಿಗೆ ಸಿಗದೇ ಇರುವುದು ನಮ್ಮ ಬಹುದೊಡ್ಡ ದುರಂತ. ನಮಗೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಎಷ್ಟೇ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಕಳಿಸಿಕೊಟ್ಟರೂ ಅದು ಎಲ್ಲ ಕಡೆ ತಲುಪ್ತಾ ಇಲ್ಲ. ಒಂದು ವೈದ್ಯ ಪದ್ಧತಿಯಲ್ಲಿ ಸುಲಭವಾಗಿ ಗುಣವಾಗುವುದನ್ನು ಇನ್ನೆಲ್ಲಿಗೂ ಹೋಗಿ ಅಲ್ಲಿ ಕಷ್ಟ ಬರೋದು, ಅಲ್ಲಿ ಹಣ ಮಾತ್ರ ಖರ್ಚಲ್ಲ, ಹಣ, ಮಾನಸಿಕವಾದಂಥ ಒತ್ತಡಗಳು ಎಲ್ಲವನ್ನು ಸಹಿಸಿ ಸಹಿಸಿ ನೋಡುವಾಗ ನಮಗೆ ಒಂದು ರೀತಿಯಲ್ಲಿ ಬೇಸರವೂ ಆಗ್ತದೆ, ಒಂದು ರೀತಿಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾನೂ ಇಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಈ ಮಾಹಿತಿಗಳು ಜನಸಾಮಾನ್ಯರಿಗೆ ಸಿಗುವಂತಾಗಬೇಕು. ಯಾವ ಯಾವ ವೈದ್ಯ ಪದ್ಧತಿ, ಯಾಕಂದರೆ ಇವೆಲ್ಲ ವೈದ್ಯ ಪದ್ಧತಿಗಳ ಆವಿಷ್ಕಾರ ಆದದ್ದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತ್ರ, ಇಲ್ಲದಿದ್ದರೆ ಈ ಎಲ್ಲ ಸಂಶೋಧನೆ ನಡೀತಾನೆ ಇರಲಿಲ್ಲ. ಅದರಲ್ಲಿ ಅತ್ಯಂತ ಇತ್ತೀಚಿನ ಸಂಶೋಧನೆ ಹೋಮಿಯೋಪತಿ, 250 ವರ್ಷದ ಹಿಂದಿದ್ದು. ಸೊ ಅದು ಮಾತ್ರ ಅಲ್ಲದೆ ಈ ಹೋಮಿಯೋಪತಿ ಅಂತ ಹೇಳುವಂಥದ್ದು ಯಾವುದೋ ಒಂದು ಬೇರೆ ದೇಶದಿಂದ ಬಂದಂಥದ್ದು ಅಲ್ಲ. ಉದಾಹರಣೆಗೆ ಹೋಮಿಯೋಪತಿ ಸಂಪೂರ್ಣ ಭಾರತೀಯ. ಇದನ್ನು ನಿಮಗೆ ಕೇಳುವ ಆಶ್ಚರ್ಯವೂ ಆಗ್ಬೋದು. ಇದನ್ನು ಶ್ರೀ ಮದ್ಭಾಗವತದಲ್ಲಿ ಶ್ರೀ ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಹೇಳಿದಂತಹ ಒಂದು ಶ್ಲೋಕ ಇದೆ, ಅದು ಸಂಪೂರ್ಣ ಹೋಮಿಯೋಪತಿ ಶ್ಲೋಕ. ಸೊ ಅದರ ಪ್ರಕಾರ ಅಮಯೋ ಯಶ್ಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನಾ ಪುನಾತಿ ಚಿಕಿತ್ಸಿತಂ. ಅಂದರೆ ಯಾವ ಪದಾರ್ಥದ ಸೇವನೆಯಿಂದ, ಇದು ನಾರದರು ಹೇಳಿದ್ದು, ಯಾವ ಪದಾರ್ಥದ ಸೇವನೆಯಿಂದ ರೋಗ ರುಜಿನಗಳು ಉಂಟಾಗುತ್ತವೆಯೋ ಆ ಪದಾರ್ಥಗಳನ್ನೇ ಪರಿವರ್ತಿತ ರೂಪದಲ್ಲಿ ಮತ್ತು ಯುಕ್ತ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ರೋಗ ರುಜಿನಗಳು ದೂರವಾಗುತ್ತವೆ. ಇದು ಹೋಮಿಯೋಪತಿಯ ಅನುರೂಪತಾ ತತ್ವ. ಇದನ್ನೇ ನಾವು ಫಾಲೋ ಮಾಡಿ, ಇದನ್ನು ಮತ್ತೆ ನೋಡಿದ್ದು ಸಾಕ್ರೆಟಿಸ್, ಅದು 5-6 ಶತಮಾನಗಳ ನಂತರ. ಅದು ವೈದ್ಯ ಪದ್ಧತಿಯಾದ್ದು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಎಂಬ ಅಂದಿನ ಅಲೋಪತಿ ವೈದ್ಯನಿಂದ. ಅದು ಮತ್ತೊಂದು 2 ಶತಮಾನ ಕಳೆದ ಮೇಲೆ, ಅಂದರೆ ಇವೆಲ್ಲ ವಿಸ್ಡಮ್ ಅಂತ ಹೇಳುವಂಥದ್ದು ನಮ್ಮೊಳಗೆ ಇದ್ದದ್ದೇ, ನಮ್ಮಲ್ಲಿಂದ ಹೋದ್ದೆ. ಇನ್ನೊಂದು ಹೋಮಿಯೋಪತಿ, ಇನ್ನೊಂದು ಅತ್ಯಂತ ಉತ್ತಮವಾದಂಥ ಒಂದು ಇದಂತೇಳಿ ಡಾಕ್ಟರ್ ಶುಂತಾರ್ ಅವರು ಹೇಳಿದಾಗೆ ನಮಗೆ ರೋಗವನ್ನು ಬಾರದಂತೆ ತಡೆಯಲು ಸಾಧ್ಯ ಇದೆ. ನಾವು ಇದನ್ನು ಚಿಕನ್ ಗುನ್ಯದಲ್ಲಿ ನೋಡಿದೆವು. ಕೊರೋನಾ ಸಮಯದಲ್ಲಿ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಇರುವಾಗ, ಎಲ್ಲ ವೈದ್ಯರು ಮನೆಯಲ್ಲಿರುವಾಗ ಹೋಮಿಯೋಪತಿ ವೈದ್ಯರಾಗಿ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಡಾಕ್ಟರ್ ಮುರಳಿ ಮೋಹನ್ ಅವರೊಂದು ಸಹಭಾಗಿತ್ವದೊಡನೆ ಸಂಚರಿಸಿ, ನಮ್ಮ ಹೋಮ್ಗಾರ್ಡ್ಸ್ಗೆ ಇರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ನ ಸಂಪೂರ್ಣ ಕಮಿಷನರೇಟ್ನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗಿರ್ಬೋದು, ವೃತ್ತಿನ ಪತ್ರಕರ್ತರಿಗಿರ್ಬೋದು, ಆಶಾ ವರ್ಕರ್ಸ್ಗಿರ್ಬೋದು, ಎಲ್ರಿಗೂ ನಾವು ಹೋಮಿಯೋಪತಿ ಔಷಧಿಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಅದರಿಂದಾಗುವ, ಅದು ಬಾರದಂತೆ ತಡೆಯುವಂತಹ ಒಂದು ಅದರ ಪ್ರಯೋಜನವನ್ನು ಕಂಡವರು. ಹಾಗಾಗಿ ಹೋಮಿಯೋಪತಿ ಇಂದು ಇನ್ನೂ ಹೆಚ್ಚು ಜನರಿಗೆ ಗೊತ್ತಾಯಿತು ಅಂತ ಹೇಳಿ, ಆದರೆ ಅದರ ಒಳ್ಳೆಯ ಲಕ್ಷಣಗಳು, ಅದರಿಂದಾಗಿ ಬರುವಂಥ ಆರೋಗ್ಯ ಸಂಬಂಧಿ ಪ್ರಯೋಜನವೂ ಸಿಗ್ಬೋದು. ಈ ಮೂಲಕ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಚುಂತಾರ್ ಅವರಿಗೂ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ವಂದನೆಗಳು.
0: ಇಷ್ಟವರೆಗೆ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ ಸಂಸಾರಾಚ ಶಿಮಾಪುರಿಯಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಆನಿ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂ ಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಮೊದಲನೇ ಕಂತು.

ರಕ್ಷಣೆ ಮಾಡಲಿ. ಹುಟ್ಟಿನಾಗ ನಮ್ಮ ಪಡೆ ಒಂದು ಬತ್ತ ನಂಚನ ಕೈ ಕಾರು ಕಣ್ಣು ಬಾಯಿ ಒಂದು ಸರಿ ಪ್ರವೃತ್ತಿಗೆ ಆಯ್ನ ನರಮ್ಮನಿಂದ ಬಂದ ಪೂಜೆ. ಐನ್ ಆಯಾ ಕ್ಷೇತ್ರೋಡು ಆಯಾ ಪಾತ್ರೋಡು ಉಪಯೋಗ ಮತ್ತೊಂದು ಒಂದು 10 ಜನಕ್ಕೆ ಏರಿ ಉಪಕಾರ ಯಾಪೇನ ಆಯನ ನರಮ್ಮನಿಂದ ಬಂದ್ಬಿಡಿ. ಇನ್ನು ಈ ಶ್ರೀರಂಗಧಾಮದ ರಸ್ತು ಅದು ರವಿವರ್ಮೆ ಬಂದ್ಬಿಡ ಪುದರ ಆಳ್ವಿಕೆ ನಾನು ಮಲ್ತೊಂದು ಜನಕ್ಕೂ ಮಾತ್ರ ಮೆಚ್ಚೊಂದೇ ಅಂಡ ಮೂಲ ಎಡ್ಡೆ ಮಲ್ಪಡ ಪುದರ್ ಬರ್ಪಣ ಅರಸುಗು ಮಾತ್ರ ಎನ್ನ ಎಡ್ಡೆ ಪುದ ಪಿರಾವುಡ ಬೆಂಪು ನಕಲಿ ಏತು ಜನ ಇದ್ದೇರಿ ಆಯ್ನ ಏರ್ಲ ಗುರುತಿಸೋಜಿ ಅಕ್ಕಲ ಬೆಂಬಲ ಹೊಡೆದು ಯಾನ ಇತ್ತು ಉನ್ನತ ಮಟ್ಟೋಗಿ ಏರ್ದೆ ಬಂದ ಸಮಾಧಾನ ಎಂಬುದು ಇದಕ್ಕೆ ಉದಾಹರಣೆ ಗುರುಪೇನೆ. ಸೀತಾನ್ವೇಷನಿಗಂದು ಹನುಮಂತೆ ಲಂಕೆಗೆ ಪೋಯಿನ ಹನುಮಂತರ ಬೀಲಗು ಸೂಗರ್ಪಾಯ ರಾವಣಿ ಪತ್ತು ನಂಚನ ಬೀಲನ್ನು ಪತ್ತೊಂದು ಇಲ್ಲ ಇಲ್ಲದು ಪೂರಲಾಗಿದ್ದು ಸ್ವರ್ಣ ಲಂಕೆ ಎಂದು ಪುದರ್ ಪಡೆ ಲಂಕೆನು ಪೊತ್ತದು ಭಸ್ಮಂತೆ ಹನುಮಂತಿ ಐದು ಭಕ್ತ ಸಂಧಾನಕ್ಕೆ ಪೋಯಿನ ಅಂಗದಿ ಆಯಬೋದು ತೂನಗ ದುಂಬಿ ಅಂಚೆ ತಂಡ ಸ್ವರ್ಣ ಲಂಕೆ ಲೆಕ್ಕ ಅಂಚೆನೆ ಇತ್ತನಿಗೆ ಏರು ಕಾರಣ ರಾವಣನ ಬಲತ್ ಆ ನಾಡಿನ ಪ್ರಜೆಗಳ ದೇಶಾಭಿಮಾನ ಶ್ರೀರಾಮ ದೇವರ ಕಾಡಿಗೆ ಪೋನಗ ಸಿಂಹಾಸನ ಕೇವಲ ಪಾದುಕೆ ಆಂಡಲ ರಾಜಕೀಯ ವಿಚಾರ ಅಸ್ತವ್ಯಸ್ತ ಅತಿಜಿ ನೆಕ್ಕ ಕಾರಣ ಪ್ರಜೆಗಳಡಿತ್ತಿನ ದೇಶಾಭಿಮಾನ ಓಲ್ಪ ಪ್ರಜೆಗಳಿಗೆ ದೇಶಾಭಿಮಾನ ಭಾಷಾಭಿಮಾನ ಇಪ್ಪುನ ಆ ನಾಡಿಗೆ ದಾಲ ತೊಂದರೆ ಆಪುಜಿ ಮನಪಿನಕ್ಕೆ ಈ ರಟ್ಟು ಉದಾಹರಣೆ ಯಾವ ಎಲ್ಲೇ ಊರಿನ ಎಲ್ಲೇ ಊರಂಡಲ ಮರ್ಯಾದಿ ಮಲ್ಲೇ ಪನ್ಪಣ ಪುದಾಡು ಯಾನ ನೆರೆ ಒಂದು ರಾಜಕೀಯದ ದಾಲ ಕೊರತೆಯನ್ನು ಇದ್ದ ತೂತಿಗೆ ಸಂಸಾರ ದೃಷ್ಟಿ ತುನಾಗ ಯಾನೇ ಭಾಗ್ಯವಂತೆ ಆಣು ಜೋಕ್ಲೇನ್ ಕಿಜ್ಜ ಆಣು ಜೋಕ್ಲೇನು ಪಡೆಯ ನಕ್ಲೇನು ಪೂರ ಪುಣ್ಯಾತ್ಮೇರೆಂದು ಯಾನು ಒಪ್ಪು ಪುಣ್ಯ ಅಂಡದಾನೆ ಆನ ಅಂಡದಾನೆ ಸಂಸಾರದಿಂದ ತೆಮನಿಗೆ ಆ ಶ್ರೀಮತಿ ಪನ್ಪ ಪುದರಣ ತೀದು ವಿದ್ಯೆಯನ್ನು ಕಲ್ಪ ಒಂದು ಆನಗ ಆನ ಆಲೆ ಪೊಣ್ಣ ಪೊಣ್ಣುಲಾಲಿ ಅಂತ ಸಂಸಾರದ ವಿಚಾರ ಆ ರೀತಿಯ ಕೊರತಲ ಯಾನು ತೂತಿಜಿ ಒಕ್ಕ ರಾಜಕೀಯದ ಬಗ್ಗೆ ತೂತಾರದು ಮುಂದೊಂದು ಸಭೆ ತಪ್ಪು ಏರಾಂಡಲ ಒಂದು ದೂರು ಒಂದು ಬನರ ಬತ್ತೆರ ಅಪ್ಪಗಂಡ ಆ ರೀತಿಯ ಕೊರತಲ ಇಕ್ಕಿ ಪನ್ಪಡಕ್ಕೆ ಮನಸ್ಸು ಸಮಾಧಾನ ಅಪ್ಪಗಂಡ ಹೆಚ್ಚು ಪೊರತು ದಾಯದೆ ಪುಣೆ ಇನ್ನಿತ ಸಭೆ ಸ್ವಲ್ಪ.

0: ಬಾಂಧವ್ಯ ಹೆಚ್ಚೆ ಆಗಿ ಹೆಚ್ಚೆ ಆಗಿ ದಯ ಬಂದಿ ನಾನು ಮಾತ್ರೆಗಳಂತ ಪರಿಯಲ್ಲ ಇಚ್ಚಿ ದಯ ಕೇಳಿ ನೀಲಿದ್ದ ಹೆಜ್ಜೆ ಬಂದ ಇದಕ್ಕೆ ಜೋಲ್ ಮಾಡಿ ಪೂಜೆ ಎಂಟು ಬಂದಿದ್ರೆ ಏನು ಮಾರಕ್ಕೆ ಏನಂತ ಹಿಂದೆ ಶನಿವಾರ ತೋಚು ಶನಿವಾರ ಏನಿಲ್ಲ ಅವ್ರೆ ಬನ್ನಿ ಈಗ ಅವು ಏನಿ ಅವು ಈಗಿ ಕಿರಣ ಅಂದ್ರೆ ಇಲ್ಲ ಕೆಬಿತ್ತ ದೋಸ ಏನು ಸರಿ ಇಲ್ಲ ಏನಲ್ಲಿ ತಿದ್ದೆಲ್ಲ ಬರುತ್ತಿಲ್ಲ ಹಾ ಎಂತ ಮುಲ್ಪದ ಗುರುಕುಲ್ ಮಗೆ ಗುರುಕುಲು
1: ಗುರುಕುಲು
0: ಗುರುಕುಲ ಅಂದಿ ಎಲ್ಲ ಮೇಲೆ ಶಿವಾನಂದಿ ಏನೇ ಸತ್ಯಾನಂದಿ ಆ ಸತ್ಯಾನಂದಿ ಅಕ್ಕಿ ಇಂದು ಬೇಕೆ ಸತ್ಯಾನಂದಿ ಅನ್ನಂದಿ ಏನನ್ನು ಮಾತ್ರ ಕೆಲವು ಮಾತನ್ನ ಬಂದ್ಬೇಡ ಪೆಜ್ಜಿ ಪೆಜ್ಜಿ ಅಂದಿ ಅನ್ನಂದಿ ನಮ್ಮ ಪೆದ್ದು ಸುಲಭಡು ನಮ್ಮ ಏರಿಯಲ್ಲ ಪೆದ್ಪಾವ ಪೆದ್ದೆ ಅನ್ಕೊಂಡು ಮಾತೇ
1: ಇಲ್ಲ
0: ವಿಷಯ ನಡೆತ್ತೆ ಗುರುಕುಲತೆ ಮುಲ್ಪದ ನೀ ಉಳುದ
1: ಗುರುಕುಲ
0: ಗುರುಮ ಮಲ್ತದೆ ಉಳ್ಳೇ ಮುಲ್ಪ ಗುರುಮಠ
1: ಗುರು
0: ಉಳ್ಳೇ ಅಂತೆ ಏನಲ್ಲ ಅಮ್ಮೆಲ್ಲ ಎಂಚ ಹೋಯ್ತೆ ಸಾಧಿದ ಬಲಿತೆ ಪೋನಗ ಒಂದಿ ಪೊಂದೋ ಬಾಲೆಗೆ ಉಣಸಿಕೊಳ್ಳೋನು ಅಪ್ಪಗ ಬಾಲೆ ಉಂಟು ಪೂಜೆ ಮಾಡೋನು ಅಮ್ಮೇಲೆ ಬಂದೇಲ್ಲ ಅಂತ ಮಾತಾಡ್ತೆ ಅಪ್ಪ ಜೋಪಲೆ ಉಣ್ಪವನಿ ಏನು ಬಂದ್ಬೇನು ಅಮ್ಮೇಲೆ ಇಂಚ ನುಪ್ಪು ದೆತ್ತದ ಬಂದೇಳು ಬಾಲೆದ ಬಾಲೆದ ಒಂದೇ ಉಣ್ಣೋಡು ಈ ಚಿನ್ನ ಏನು ಉಂಟ್ಬೇ ಅದು ಮತ್ತು ಬಾಲೆ ಕೊಲು ಕೊಲೊಂದು ಬಂದದ್ದು ಏನೇ ಉಂಟ್ಬೇನು ಬಾಲೆ ಉಂಡಿಲ್ಲ ಐದು ಬುಕ್ಕ ಏನು ಅಲ್ಲ ಇಂಚ ಮಾರ್ಗದ ಬಲಿ ಪೋನಾಗ ಅವೇ ಬಾಲೆ ಅಲ್ಲ ಅವೇ ಅಪ್ಪೆಲ್ಲ ಅಂತೇನೆ ಸೊಲೆ ಮಲ್ತೊಂದು ಇಲ್ಲಿ ಬಾಲೆ ಬಂದ್ಬಿಡಿ ಎಂಟು ಬಚ್ಚಿ ಅಪ್ಪೆ ಬಂದ್ಬಿಡ ಬಚ್ಚಿ ಬರೋದು ಏನು ಬದುಕೆ ಅಂದೆ ದಾಯ್ತ ಅಪ್ಪೆ ಒಂದೋಗಿ ಎಲ್ಲನ್ನು ಕೆದ್ದೆ ಗೌರವ ಉಂಡತೆ ಕುಲ್ಕುಲ್ ನಮಗೆ ಆಯ್ತಾ ಒಂದೋ ಬಂದು ಬಾಲೆ ಪೇಲು ಬಲಿಯಲ್ಲ ಕೇನೂಜಿ ಬಟ್ಲೆ ಏನು ಬಂದೆ ಜೋಕಲೆಗೆ ಪೇಲು ಬರ್ತಾವನ ಅಂತಾನ ಜೋಕಲೆಲ್ಲ ಕೊಲಿದೆ ಬಾಲೆ ನಿಂದು ಬಾಲೆ ನಿಂತೆ ತೊಂದೆ ಜೋಕಲೆಗೆ ಇಂಚ ಬೇರೆ ಬರ್ಕೊಂಡು ಬಾಲೆ ಬಂದೆ ಬೇರೆ ಬರಲ್ಲ ಬಾಲೆ ಬಾಲೆ ಬಚ್ಚು ಅಂದೆ ಅಪ್ಪಗ ಬಂದೆ ಒಂದೇ ಈ ಬೇರೆ ಬರೋದು ಈ ಚಿನ್ನ ನಿನ್ನ ಅಮ್ಮನ ಬೇರೆ ಏನು ಬರೋದು ಆಕೆಲ್ಲ ಮಾತ್ರೆ ಬಾಕಿ ಅಂತ ಅವಳ ಬಟ್ಲಿಂದ ಬಂದದ್ದು ಮಾತ್ರೆ ಪುಟ್ನ ಆದಿತ್ತು ಏನು ಬರ್ತೀನಿ ಅಲ್ಪ ಅವು ಪ್ರತ್ಯೇಕ ಅಂತ ಮಲ್ಪುನತ್ತೆ ಒಲೋಲ ಬುದ್ಧಿವಂತಿಗೆ ಹೆಚ್ಚಾದ ಅಂತ ಅದು ಪೋಯ್ತು ಅಯ್ಯಾಡಿ ಎಂತ ಅವು ಮಂದೆ ವ್ಯತ್ಯಾಸ ಒಂದು ಅಮ್ಮಾಯಿನ ಒಂದು ಜವಾಬ್ದಾರಿ ಬೋದು ಗೊತ್ತಾಂದ ಒಂದು ಜವಾಬ್ದಾರಿ ಬೇರೆ ಮಾಡ್ಬೋದು ಅಮ್ಮಾಯಿನ ಏನ್ ಕೊಂಡು ಅಮ್ಮೆಂದು ಮಾಡಿ ಅವು ಅಮ್ಮೇನ ಮನೆಯಲ್ಲ ನಾಚಿಗೆ ಮಾತ್ರ ತೋಲೇ ಕುದ ಗುಳುಕುಳಿಗೆ ಅಲ್ಲಿಗೆ ಯಾರು ಕಲ್ಪವ್ರು ಅವು ಅಂಚ ತಿಂಚ ನಾಲ್ಕು ಹೆಂಚಿನ ಗುಳುಕುಳು ಅಲ್ಲೇ ದಾಂಡಲ್ಲ ಅಮ್ಮಕ್ಕೆ ಎಂತ ಮತ ಪಾತ್ರೆಯಲ್ಲ ಮನಿ ಪೂಜೆ ನಾನು ಅವು ಬಂದ್ಕೊಂಡು ಬೇರೆ ಇದೆ ಒಂದು ಸೈಟ್ ನೆಟ್ಟು ಒಂದು ನಲ ಮನೆ ಆಗಿ ಒಂದು ಪದಿಮೂರು ದಿನಕ್ಕೂ ಸಾವು ಒಂದು ಅಂದ ಐದು ಬುಕ್ ಒಂದು ಪುತ್ತನ ಬಾಳೆ ಬಂದು ಪತ್ತೊಂದು ದಿನಕ್ಕೂ ಕುದಾರಿ ದೀಪನೇನು ಅಂದ ಅಂಚೆ ನಲ ಮನೆ ಆಗಿ ಇದೇ ಪ್ರಾಯರು ಮದುವೆ ಅಂದ್ರೆ ದಾಯರು ಮಲ್ತಿದ್ದು ಬಾರ್ತಿದ್ದೀರಿ ಇದು ನನ್ನ ಕೂಲೆ ಯಾನೊಂಜಿ ಬಟ್ಲೆನ ಮಾನಿ ಒಂಜಿ ನಾನು ಬುಲೆದಿತ್ತೆ ಗಲ್ಗಾಯ ಅದು ಪೋತೆ ಮಾರ ಎನ್ನ ಅಮ್ಮೆಲೆಗೆ ಮದುವೆ ಮಾಡ್ಕೊಂಡಿದ್ದಿ ಅವ್ರೆ ಆದ್ರೆ ನಾನು ಮುಳನ್ ಕಂಡೆ ಅಮ್ಮೆಲೆ ಮದುವೆ ಮಾಡ್ಕೊಂಡು ಅಂದಾಜು ಮಾಡ್ಕೊಳ್ಳಿ ಅದೊಂದು ಕೊಣ್ಣೊತ್ತಿನ ಪನ್ನ ಮಗ ಏನೇ ತೂಪೆ ಸುಳುಟ್ಕೊಂಡು ಅಪ್ಪ ಕಂಡೆ ಅಮ್ಮೆಲೆಗು ನನ್ನ ಮಲ್ಲಿ ಬಿಡ್ತೀವಿ ಎಂಕ ಅಪ್ಪಗ ಮದುವೆ ಜ ಐಕ್ಲ ಯೋಗ ಬಲೋಗಿ ಅನ್ನಂದಿ ನಿಕ್ಕಲು ಮಾತ ಉಳು ಉಳು ತಿರ್ಕೊಂಡು ಹೋಗಲ್ಲ ದಿನ ಕೊಂಜು ಉಳು ನಿಕ್ಕಲಕ್ಕೆ ಮಾತ ಪೊಂದು ಉಳು ತಿಕ್ಕೋ ಎಂಕಂಚನ ಯಾನಿದೆ ಗುಳು ಮಾಡಿಬಿಟ್ಟು ಪುಟ್ಟು ನೆದ್ದು ಬುಕ್ಕ ಮುಳ್ಪನೇ ಕಾಲ್ ತೊಂದಿಲ್ಲ ಕಲ್ಪನೆ ಎಂಚಿ ಸಾವು ಅಲ್ತ ಹಾಕಿದಿ ನಂಗೆ ಏ ಪಲ್ಲ ಸೊನ್ನೆ ಆ ಸೊನ್ನೆ ಹಾ ಎಂಕು ಒಂದಿ ಒಂದಿ ಮಾತ ಅವರೆಲ್ಲ ಕೊಲ್ಪೇರ ಅಮ್ಮ ಅವು ಎದ್ದೆ ಪುಡು ಮಗೆ ಆತ ದಿನಾಲ ಸೊನ್ನೆ ಬೋಚಿ ನೀವು ಒಂದಿ ಪಾತ್ರ ನಗ್ನು ಕೊಲ್ಪಿಲ್ಲ ನನ್ಗೆ ಸೊನ್ನೆ ಮತ್ತೆ ಅಭ್ಯಾಸ ಅದು ಬೋತು ಹಾ ಅವೇ ಆ ಸೊನ್ನೆಗೆ ಬೆಲೆ ಉಂಟು ದಾಯಕ್ಕೆ ಏನಿಲ್ಲ ಬಂದು ಕತೆ ಬಂತೆ ಏನು ಪೆದ್ದ ಆತನ ಅಂತ ಅಂದ್ರೆ ಗೊತ್ತಾವ ಒಲುಂಬ ಸಂಖ್ಯೆ ಉಂಡತ್ತೆ ಒಲುಂಬ ಒಲುಂಬ ಎಲುಂಬದ ಗೆಪ್ಪು ಒಂದಿದ್ದೀನಿ ಅದು ಹೆಣ್ಮಕ್ಕೆ ದಾಯ ಮಾಲೆ ಎಂಕಿ ಹಾಕು ಅಲ್ಲಿ ಐಕ ಒಂಬ ಬಂದಿಗೆ ಯಾನು ನಿನ್ನಟ್ಟು ಮಲ್ಲೆ ಐಕ ಹಾಕು ನೀನು ಅದು ಬರ್ತು ಹೆಣ್ಮಗಳ ಬೆಚ್ಚಾನು ಎನ್ನೆಲ್ಲೇ ಏಳು ತೆಗೆಪ್ಪು ಗೋಂಜಿರಿ ಅದು ಬರ್ತು ಏಳು ಕೆಂಡು ದಾಯ ಹಾಕುವ ಮಾಲೆ ಯಾನು ನಿನ್ನಟ್ಟು ಮಲ್ಲೆ ಐಕ ಹಾಕಿನಿ ಬಂದೆ ಅಂತಾನೆ ಮಲ್ಲ ಸಂಖ್ಯೆ ನೋತೊಂದು ನೋತೊಂದು ನೋತೊಂದು ಬರ್ತದೆ ಲಗ್ನ ಸಂಖ್ಯೆದಾಗ ಬರ್ತದೆ ಲಗ್ನ ಒಂದೇ ಗೆಪ್ಪು ಒಂದು ಕೆಂಡಾಗ ಬಂದ್ರೆ ನಿನ್ನಟ್ಟು ಮಲ್ಲೆ ಯಾನು ಐಕ ಹಾಕಿನಿ ಒಂದು ಆಲೋಚನೆ ಮಾಡ್ತೀನಿ ಯಾನ್ ಹಾಕುಲ್ಲ ಏಳೆಗೆ ಹಾಕೋಡು ಸೊನ್ನೆಗೆ ಹಾಕು ಸೊನ್ನೆಗೆ ಹಾಕದಾರ ಪ್ರಯೋಜನ ಅಂದ ಆಯ್ತು ಸೊನ್ನೆ ಗೆದ್ದ ಕೈ ತಳ್ಕೊಳ್ಳಿ ಅಪ್ಪಗ ಏತಾಣಿ ಏತಾಣಿ ಹತ್ತಾಣಿ ಅಪ್ಪಗ ಒಂಬದ ಕೆಂಪು ಯಾರು ಮಲ್ಲೆ ಅಂತ ನಮ್ಮ ಸೊನ್ನೆ ಇತ್ತು ನಮ್ಮ ಉಸಾರಿ ಉಲ್ಲ ಅಮ್ಮನ ಬಗ್ಗೆ ಬಂದು ಎನ್ನ ಒಂದು ಪೂಜೆ ಬಾತದಿನೇ ತುಳೆ ಚಾಯಿನಿ ಏನು ದುಂಬುದು ಬುಕ್ಕಲ ಗುಣಮಟ್ಟ ಮಾತ್ರ ಕಲ್ಪೇರೆ ಕೊಂಡು ಬರ್ಪುಜೇಲ ಅಕಲೇನು ತುಯ್ಯೇ ಇಂಚ ಒಂದು ಪುಡೆ ಕುಳ್ಳು ಕುಳ್ಳುದು ಈ ಪುಡೆ ಮಲ್ಲೆ ಅಂದ್ರೆ ಮದುವೆ ಮಲ್ಪುಜೇಲ ಈ ಸಾಲ್ತಿ ಅಮ್ಮೇಲೆ ಮದುವೆ ಮಲ್ತಿಂದ ಬಚ್ಚಿ ನಮ್ಮನೆ ಗುರುಮಟ್ಟು ಅಲಸುಣ್ಣ ಮಗಾಲಿಗೆ ಅಣ್ಣ ಅಂದ್ರಿ ಅಂದಪ್ಪ ನಮ್ಮ ಗಾಲಬಾರ್ನ ಮಲ್ಲಕ್ಕೆ ಗಾಲಬಾರ್ದು ನಕ್ಕು ನಕ್ಕಲ ಜೋಕ್ಲೇನು ಮತ್ತೆ ಮದಿಮೇಲೆಲ್ಲ ನಮಲ ನತ್ತೊಟ್ಟ ಅಲಸುಣ್ಣ ಮಗಲೇನು ಮದಿಮೇನ ಮಾತಾಡಿದೊಟ್ಲ ಏನು ಏನು ಪೊಲ್ಲು ಜಗತ್ತೆ ಇಲ್ಲಟ್ಟು ಪೊಲ್ಲು ಜಾನು ಇಲ್ಲದಲ್ಲಿ ಕನ್ನಡ ಕೊಂಡು ನಮ್ಮದಕ್ಕಿ ಕಲದೊಟ್ಟ ಕಾಲಿನಾಗ ಎಂಟು ಆವು ಮಾಯ ಮಾಯ ನಗ ಅವತ್ತಿ ಇನ್ನಿತ್ತ ಎಲ್ಲದಾನಿಗ ಅಕ್ಕಲೇನು ಮಾತ ಊಳು ತಮ್ಮೇಲೆ ಕಡಪ ಕಲ್ತು ದಾಂಡಿ ಪೋಲೆ ಜೋಕ್ಲೇನು ಅಮ್ಮಿಲಿಗೆ ಮಂಡ್ಯ ಸಲಿ ಆತು ಬಂದಿದ್ದ ಪೊಣ್ಣನ್ನು ನಿಕ್ಕಿ ನನ್ನಲ್ಲ ಕಲ್ತು ದಾತಿದ್ದೀರಿ ಹತ್ತು ವರ್ಷ ಕುಳ್ಳು ನಾನು ಕುಳ್ಳು ಅನ್ಬಿಟ್ಟು ಪೋ ಒಂದು ಕದ ಏನಾಗಿದ್ದು ಕಂತ ಮಾಡ್ತದೆ ಇನ್ನಿ ಪೋದ ಅಲ್ದಲ್ಲಿ ಕೇಳಿ ಮಮ್ಮಿ ಹಾಕೊಂಡು ಬಂತು ತೊಂಬಲೆ ನಾನು ತೂನಾಗ ಎಂದ ಬಾಲಿ ಖುಷಿ ಆಯ್ತು ಎಂಕರ ಮುಳಾಂಗಲ ಪಾತೆ ಇದ್ದ ಸುಮಾರು ಅಲ್ಕೆಂಡಲ್ ಉಂಡುದ ನಾನು ಬಂದೆ ಅಜಿ ಪೆಂಚಿನ ಬೆಂದಲ ಇನ್ನು ಮಾತ ಪಾತೆ ಅಂದ ನಾನು ಬರ್ಪೆ ಅವೇ ಯಾರು

ಮಲ್ಪಲಿ. ಎಂತ ಅತ್ತಮಗೆ ಜೋಕರಾದ ಬಿಟ್ಟು ನಾಡಲ್ಲ ಯೋಗ ಭಾಗ್ಯಮೂಡಿಗೆ ಶ್ರೀರಂಗಪುರ ಅಥವಾ ಶ್ರೀರಂಗ ಧಾಮ ಮುಲ್ಪದ ಅರಸುಲೆಯನ್ನ ಅಪ್ಪಾಜಿ ಮನೆಯಲ್ಲಿಂತ ಅಭಿಮಾನ ಒಂದೊಮ್ಮೆ ಹೆಮ್ಮೆಲ ಅವನಿಂದು ಕೊಟ್ಟಿಯೇ ಮಗಳೇ ಅನ ನಿನ್ನ ಅಪ್ಪಾಜಿ ಅನ್ನ ಮಗಲ್ಲ ಕಸಂಕಿದೆ ಜೊತೆ ಆಣಗ ಆಣದಿಲ್ಲ ಕೊಣ್ಣಗ ಕೊಂಡಾದಿಲ್ಲ ಈ ಎನ್ನ ಮಗಲ್ಲ ಅಂದು ಮಗೆಲ್ಲ ಅಂದ್ಕೊಂಡಿದ್ರಿ ಎನ್ನ ಅಪ್ಪಾಜಿ ಅನ್ನ ಸಂಕೊಂಡಿಲ್ಲ ರೀ ಉದಾರಿಂಚ ಬಾರಿ ವಿಶೇಷವಾಯಿನ ಪುದಾರೆ ಸಾಧಾರಣ ಏರೆಗಳಿಚ್ಚಿ ಒಂದು ವೇಳೆ ಪುದಾರತ್ತಿ ಪುದಾರದ ಎದುರು ಮಾಡಿ ನಾನಲ್ಲ ಮದುವೆ ಆಯ್ಬೇಕು ಬರ್ತೀನಿ ಎನ್ನ ಪುದಾರಿ ಶ್ರೀಮತಿ ಇಂದ್ರಿ ಇಂಚಿನ ಆಯನ ಬೊಡಗಿ ಇಲ್ಲಿ ಗೊತ್ತಾ ಎರಗೊಡದು ಅಂದ್ರಿ ಏರಿಗೆ ಅವು ಆರು ಇಂಚಿನ ಅವ್ರನ್ನ ಶ್ರೀಮತಿಗೆ ಆ ಹೆಂಗ ಮದುವೆ ಆತೀಗಿ ಅಂಚಾನ ಯಾರು ಶ್ರೀಮತಿ ಆತ ಎಂಚ ನನ್ನ ಅಪ್ಪಾಜಿ ಭಾರಿ ಆಲೋಚನೆ ಮಾಡ್ತದೆ ಪುದಾರೀತೀರಿ ಶ್ರೀಪಂಡ ಏರಿ ಶ್ರೀಪಂಡ ಲಕ್ಷ್ಮಿ ಮತಿಬಂಡ ಎಂಚಿನವು ಲಕ್ಷ್ಮೀ ಲಕ್ಕ ಮತಿ ತಿನ್ನಲು ಬುದ್ಧಿ ತಿನ್ನಲಿ ಐಶ್ವರ್ಯದ ಅಧಿದೇವತೆ ಆದ ಎನ್ನ ಅರಮನೆಟೆಯನ್ನು ಮಗಲಲ್ಲಲ್ಲ ಅನ್ನೋ ಸಂಕೇತವಾದ ಎನ್ನ ಅಪ್ಪಾಜಿ ಎಂಕ ಶ್ರೀಮತಿ ಎಂದು ಪುದಾರ್ದೀತೀರಿ ಆಂಡ ಎನ್ನ ಭವಿತವ್ಯದ ಬಗ್ಗೆ ಆಲೋಚನೆ ಮಾಡ್ತೀನಿ ಎನ್ನ ಅಪ್ಪಾಜಿ ಯೋಗ್ಯ ಗುರುನ ಮುಖೇನ ಎಂಕ ವಿದ್ಯಾಭ್ಯಾಸ ಆಗಿಬಿಡ್ಕೊಂಡಿದ್ದು ಈ ಮಠಕ್ಕೆ ಕಡೆ ಬಿಡ್ದುಕೊಡ್ನಿ ಕೆಲವು ಸಮಯ ಅಂದಿ ಅಂದಪ್ಪ ಸುರುಸುರುಕಿ ಎಂಕ ಬಂದಾಗ ಬಾರಿ ಕರಕರಿ ಅವನಿತ್ತಿಂಡ ಅರಮನೆಕ್ಕೆ ಸುಖ ಸಂತೋಷಡು ಸೊಂಪುಡು ಬಲ ತಿನ್ನಲಿ ಅನು ಅಲ್ಪ ಪೇರುಪು ಅಲ್ಪದ ಹಾಸಿಗೆ ಅಲ್ಪದ ಒಡನಾಟ ಏತಿ ಜನ ಕೈ ಕೊರ್ತಿ ಕಾರು ಕೊರ್ತಿ ಏತಿ ಜನ ಸೇವಕಿ ಇರಲಿ ಅಣ್ಣ ಮುಲ್ಪ ಬರ್ತದೆ ಇಂಚ ಅಂದ್ಕೊಂಡಿದ್ದೆ ಆಲೋಚನೆ ಮಾಡ್ತದೆ ಇತ್ತೆ ಅಂಡ ಇತ್ತೆ ತೂನಾಗ ಈ ವಿದ್ಯಾರ್ಥಿ ಜೀವನದ ಈ ಗಳಿಗೆ ಉಂಡತ್ತ ಭಾರಿ ವಿಶೇಷವಾಯಿನ ಗಳಿಗೆ ಕೊಡೆ ನೀನು ಗುರುಕುಲ್ ಎತ್ತುಕೊಂಡಿರಿ ಈ ಕಲ್ಪನೆ ಒಬ್ಬರು ಮುಗಿಂಡ ಮಗ ಇನ್ನೂ ಎಲ್ಲೇನ ನಿನ್ನನ್ನು ಯಾನೇ ಕಡಪಿಡಿದು ಕೊಡ್ಬೇಕು ಹುಡುಗ ಒಂದು ಮಸ್ತ್ ಬೇಜಾರಾವನಿ ದಯೆ ದಿನನಿತ್ಯ ಮಕ್ಕಳಿನ ತೂಗೊಂದಿತ್ತಿನಲ್ಲಿ ಯಾನೆ ಮಕ್ಕಳ ಒಟ್ಟಿಗೆ ಒಡನಾಟಿತ್ತಿನ ಎಲ್ಲ ಯಾನು ಪೋಯಂದಾಂಡ ಗುರುಕುಲ ದರ್ಶನ ಅಪ್ಪನಿ ಅಪ್ಪ ಹಿರಿಯಕ್ಕಿ ತಿಕ್ಕುನಿ ಅಪ್ಪ ಮಕ್ಕಳಿನ ಊರ ಬಿಡ್ದು ಬೋಡ ತಾವನ್ ಮನಸ್ಸು ಬೇಜಾರು ಐದು ಏನಂತ ಕಲ್ತಿನ ಜೋಕ ಇಲ್ಲಿಡತ್ತ ಅಕ್ಕಳೇನು ಬಿಡ್ದು ಬೋಡತ್ತಿ ನಿಕ್ಕಲೇನು ಒಟ್ಟಿಗೆ ಇತ್ತಿನ ಪಕ್ಕ ಬೇಜಾರಾವನ್ನ ಕುಯ್ಯುವ ಆವಡ ಮಲ್ಲತ್ತಿ ಆ ಅಂಡಲ್ಲ ಪೋಪುನ ಪೋವಡೆ ಏತು ದಿನ ಅಂದು ಕುಲ್ಲೊಲಿ ಒಂದು ದಿನ ತೊಂದಿ ದಿನ ಈ ಮಟ್ಟದ ಪೋವಡೆ ಅನ್ ತೂಕ ಗುರುಕುಲು ಯಾಪ ಏನನ್ನು ಕಡಪುಡ್ದು ಕೊರ್ಪೇರಿ ಆನೆಗೂ ಪೋಯರೆ ತಯಾರದು ಇತ್ತೆ ದಾದ ಬಂದ್ಪೇರಿ ಗುರುಕುಲು ಗುರುಕುಲ ಕೈ ತಗೋಡಿ.

0: ಮಾಡ್ಲಿ.
1: ಸತ್ಯಾನಂದೆ
0: ಅಂದ್ರೆ ಸತ್ಯಾನಂದ
1: ಅನ್ನಂದ್ರಿ,
0: ನನ್ನ ಗುರುಕುಲ ಮಗಿ
1: ಅನ್ನಂದ್ರಿ. ಸತ್ಯಾನಂದನ ಪುದಾರಿ ನೆನಪುಂಡ
0: ಸತ್ಯಾನಂದೆ ಈವರಿ
1: ಅಂದಿ
0: ಬಕೋರಿ ಇತ್ತೀರಿ ಅನ್ನೋ ಒಟ್ಟಿಗೆ ಪೇಜ ಹೊರದ
1: ಮಗಿ ಅಂದ
0: ಅಂದ ನೀಕೇನದ ದಿನೋಲ್ಲ ಲಕ್ಕದ ದೇವರನ್ನ ಮೋನೆ ಬಕ್ಕದೂಪನಿ ಸುರು ನಿನ್ನ ಮೋನೆ ತೋಜನೆ ಮಾಡ ಉಪದ್ರ ಮತ್ತೆ ಲಕ್ಕ
1: ಅನ್ನಂದಿ. ದಿನಾಲೆ ನಿನ್ನೆ ದುಡಿಯಾನೆ ಬರ್ಬು ನಾತ
0: ಹೆಂಗ ಕವಿ ಅನ್ನ ಆಲೋಚನೆ ಮಾಡ್ಕೊನೆ
1: ಮಾರಿ
0: ಯಾಪತ್ತು ಎದುರು ಏರಬೇಕು
1: ನಾನು ಬಲ್ಪುಜಿ ಮಾಲೆ ಆಗಿ
0: ಅವು ಏನು ಬೇಜಾಡ ಬಂಡಿನ ಅಭಿಮಾನ
1: ಬಂಡಿನ ಬಲಂದ ಕುಲಿಯಲ್ಲ ಬಂಡಿನತ್ತಿ ಪೊಕ್ಕಡಿ ಬಂದಿ
0: ಏನು ವರ ವರ ಬಂದ್ಕೊಂಡು ಈ ಉಲ್ಲಾನ ಏನು ಬರ್ಪೂಜಿ
1: ಬಲ್ಪೂಜಿ
0: ಅಪ್ಪ ಈಲ ವರ ವರ ಮನೆಯ ಈತನ ಮಾರಿ ಗೊತ್ತಿರ್ತೀವಿ ಇದು ಖಾಲಿ ಹೊಂದಾಣಿಕೆ ಮಾತ್ರ ನಮ್ಮ ಉಲಾಯದ ಆತ್ಮೀಯತೆ
1: ಬೇಕೆ
0: ಪೂಜ್ಯ ಭಾವನೆ ಉಂಟು ಗುರುಕುಲ ಮಗೇತ
1: ಗುರುಕುಲ್ಲ ಮಗೇತ ಮಲ್ಲ ಮಗೆ ಗುರುಕುಲ್
0: ಒರಿಯೇ ಮಗಿ
1: ಮಲ್ಲ ಮಗೆ
0: ಒರಿಯೇ ಮಗಿ
1: ಮಲ್ಲ ಮಗೆ
0: ಒರಿಯೋಡು
1: ಮಲ್ಲ ಮಗೆ ಅನ್ನ
0: ಎಲ್ಲೇ ಮಗೆ
1: ಬೇತು
0: ಒರಿಯೇ ಮಗಿ
1: ಕೆಲ್ತಿದ್ದ ಲೆಕ್ಕ ಬಣ್ಣ ಮಲ್ಲ ಮಗೆ ಅನ್ನ ಅಂದ
0: ಮಿತ್ತಿದ ಲೆಕ್ಕ ಬಣ್ಣ
1: ಎಲ್ಲ ಮಗೆ ಲೇನಿ
0: ಸರಿ ಗುರು
1: ಅಂದಿ ಅವತ್ತು ಒಂದು ಶ್ರೀಮತಿ ಶ್ರೀಮತಿ
0: ನಿಕ್ಕೊಂಜ ಅಕ್ಷರ ಒಂದು ಈ ಬಾರಿ ಮಲ್ಲ ಉಪದ್ರವ ಅತೀ ಕಲ್ತಿನಕ್ಲೆಗೆಲ್ಲ ದೋಷವನ್ನು ನಿಂತಿನಿ ಕೆಟ್ಟ ವಿದ್ವಾಂಸ ಅಂದ್ರೆ ಒಂದೊಂದು ಅಕ್ಷರ ಬೀಳು ನಿಕ್ ರೀ ವರ್ಪೂಜಿ ಅತ್ತ ಶ್ರೀ ವರ್ಪೂಜಿ
1: ಶ್ರೀಮತಿ ಅಂದೆ
0: ಅಂದೆ
1: ಅವು
0: ರಕಾರ ಬರ್ಪೂಜಿ ಅಂಚಾದಿ
1: ಎನ್ನ ಅಮ್ಮೆಲ್ಲ ಅಪಗ ಅಪಗ ಬಂದ್ಪೇಳಿ ಅವು ಲೆಕ್ಕೊದ್ದೆಚ್ಚ ಕಲ್ತಿನಿ ಇಂಚಾನೆ ಆಪುನು ಮಗ ಅಂದೆ ಅಂದೆ
0: ಶ್ರೀಮತಿ
1: ಮೋನೆ ಸಲಿತ್ತಿನ ಕಲೆಗೆ ಕಣ್ಣು ಸಲಿ ಪೂಜಿ ಕಣ್ಣು ಸಲಿತ್ತಿನ ಕಲೆಗೆ ಮೂಂಕು ಸಲಿ ಪೂಜಿ ಮೂಂಕು ಸಲಿತ್ತಿನ ಕೈ ಸಲಿ ಪೂಜಿ
0: ಮಾತಾ ಸರಿತ್ತಿನ ಕಲೆಗೆ ತರೆ ಸರಿ ಪೂಜಿ
1: ಬೆದಪ್ಪು ಮಾತಿ ಅಂಚನೆ ಒಂದಿ ಸಲಿ ಮಾತಾ ಸಲಿತ್ತಿನ ಉಂಡತ ಅಕ್ಕಲೆ ದೇವೇ ಲಾಪುಜೇಲ ಎಂಕಿಂದ ಒಂಜಿ ಎಂಕೊಂಜಿ ಅಚ್ಚರ ಮಾತ್ಲೆ ಬಲ್ಪುಜಿ ಅವು ಸಲಿತ್ತುದ ಅಮ್ಮೇಲಿನ ಜಾಗಡಿ ಯಾನಿತ್ತೆ ಗುರು ಆದಿತ್ತು
0: ಇತ್ತೇನೆ ಮನಸ್ಸುಂಡು ಅಮ್ಮೇರಿನ ಜಾಗಿಗೆ ಮುಟ್ಟೋಡು
1: ಅಂಡ್
0: ಅಮ್ಮೇರಿ ಉಪ್ಪುನಾಗ ಬಿಡ್ಚಾವ
1: ಅಲ್ಲಿ ಒಂದು ಕಲ್ಪ ಆರು ಒಂದು ಕಲ್ಪ ಎಲ್ಲ ಒಂದು ವಾಲ ಗೆತ್ತೋನು ಹೇಳಿ ಯಾನು ಒಂದು ವಾಲೋಡು ನೂತ್ತೊಂದು ಕಲ್ಪವೇ
0: ಆಮಟ್ಟಿಡ್ ಬಿರ್ಸಿ ನಿನ್ನ ವಿಶೇಷತೆ ಹೆಂಚಿನ ಗೊತ್ತುಂಡ ನಿನ್ನ ಬಗ್ಗೆ ಅಭಿಮಾನ ಏನ್ ಕವಿ ಪ್ರತ್ಯುತ್ಪನ್ನ ಮತಿ ಉಂಡತ ಅವು ನಿನ್ನಡ ಕಲ್ಪೋಡು ಎದುರದ ಹೆಂಚಿನ ಪಾತಿಯರಿವೆ ಎಂದು ಸುರುಕೆ ತೇರಿ ಅನ್ನೋ ಶಕ್ತಿ ಉಂಡು ನಿನ್ನ
1: ಮತಿ ಹೆಚ್ಚಿದ್ವು ಕಮ್ಮೇಲೆ ಬಂದ
0: ಮತಿ ಉಂಡು ಲೆಕ್ಕ ಹೆಚ್ಚಿಗೆ ಉಂಡು
1: ಅಂಚ
0: ಅಂಚ
1: ಅವತ್ಯ
0: ಕೆಲವು ಸರ್ತಿ ಹೆಂಚಿನ ಪಾತಿಯರು ಒಂದು ಅರ್ಥ ಮಲ್ಪೋನೇ ಕೆಲವು ಪೊರ್ತು ಕೂಡ
1: ಅಂದ ಅವತ್ಯ ಯಾನು ನಿನ್ನ ಕೈತಾಯ್ದು ದಾಯೆ ಬರ್ತೀನಿ ಗೊತ್ತುಂದ
0: ಏನೆಲ್ಲ ಕೋಪ
2: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിക്കിൾക്കുന്നുള്ള റേഡിയോ സാരംഗ നോട്ട് 7.8 FM. ഇന്നത്തെ തുളു കാര്യക്രമം ഇഞ്ചിപ്പ എ ജെ ഗ്രാൻഡ് ഹോട്ടൽ സഭാംഗണത് തുളു വിക്കിപീഡിയ 10 വർഷത്ത് സംരമ ഈ ലേസിന് പാത്തിരന ഭിന്നർണക്കന പാത്തിരന് കിയനൊന്ന് പറക്ക
1: ഇത്തനക്ക് പാത്തിരത ബൊൽപ്പുടു കീ നോട്ട് അഡ്രസ് ദുംബുദ പൊസ സാധിന് തെലാതു തോജാവുടു പന്ത് ഡാക്ടർ യു ബി പവനജർ സരട കേനൊന്നുവേ കീ നോട്ട് അഡ്രസ്
2: മാത്തരകളാ സൊൽമേലു ഇത്തെ മാലിംഗപ്പെട്ടു ബാജി എഡ്ഡെ കവിത്തിത അതീത്തിട്ടു പാത്തിരിയത് എനിക്ക് ആത്തു എഡ്ഡെ തുടു വർപ്പുജ് എന്ന ഇല്ല ഭാഷ തുടു അത്ത് ഞാൻ ഊര് ബിടുത്ത് 15 വർഷം മുംബൈ ഇട്ടിട്ടെ 1 വർഷം തൈവാൻ ഇട്ടിട്ടെ ബുക്ക ഒന്നത്തെ സമയ അമേരിക്ക ടു ബക്ക കരിന 30 വർഷോടു 30 വർഷോട്ട് അവ കന്നഡ വർപ്പുണ്ട് പാത്തിരുന്നെങ്കിൽ ബംഗളൂരു ട്രിപ്പെ ഇപ്പുന അഞ്ചാത്ത് എന്ന തുളു അത്തേഗാത്തി എങ്കിൽ ഇല്ല ഭാഷ തുളു അത്ത് അഞ്ചാത്ത് ഓക്കെ ഇത്തെ ഈ സുറൂക്ക് ഈ വിക്കിപീഡിയ ദായ ബോർഡ് പണ്പുനേന് പണ്ക്കു ഈ നമ്മ തുളു ഭാഷ ഉണ്ടത്ത 2000 വർഷത്ത് അത്തു പിറക്കിന ഭാഷ ആണ്ട തുളു ഭാഷ ഇട്ടു തുളു ഭാഷയുടെ ബഗ്ഗെ അത്താണ്ട ബേരെ വിഷയവും പ്രപഞ്ചജ്ഞാന പണ്പുനവും ಐಕ ವಿಶ್ವಕೋಶ ಪಣಪೇರು ಈ ವಿಶ್ವಕೋಶ ತುಳು ಭಾಷೆ ಇಟ್ಟಿದ್ದಿ ಹೀಗೆ ಇತ್ತೆ ಒಂದು ಭಾಷೆ ಒರಿಯೋಡು ಬೆಳೆಯೋಡು ಪಂಟ ಆ ಭಾಷೆಯನ್ನು ಜನ ಬಳಸೋಡು ಐಕ ಆ ಭಾಷೆ ಟು ಅಕ್ಲೆಗೆ ಬೋಡಾಯಿನ ಮಾಹಿತಿ ಸಿಕ್ಕೋಡು ಇತ್ತೆ ನಮ್ಮ ಸಾಹಿತ್ಯದ ಲೋಕಕ್ಕೆ ಬತ್ತುಂಟ ಐಟು ದಡ್ಡ ನಮ್ಮನೆ ಒಂಜಿ ಕತೆ ಕವನ ಕಾದಂಬರಿ ಕಥನ ಸಾಹಿತ್ಯ ಪಣಪೇರು ಬುಕ್ ಒಂಜಿ ಈ ಮಾಹಿತಿ ಸಾಹಿತ್ಯ ಈ ಮಾಹಿತಿ ಸಾಹಿತ್ಯ ಪಂಟ ವಿಶ್ವಕೋಶ ವಿಶ್ವಕೋಶ ತುಳುಟು ಇದ್ದಿ ತುಳು ಭಾಷೆ ಬಗೆಗೂ ಬೋಡಾಯಿನಾಥ ಸಂಶೋಧನೆ ಆತುಂಡು ಬೋಡಾಯಿನಾಥ ಪಿ ಎಚ್ ಡಿಲ್ ಆತುಂಡು ಆಂಟ ಅವು ಪೂರ ಕನ್ನಡ ಅಟ್ಟು ಉಂಡು ಕೆಲವು ಇಂಗ್ಲೀಷ್ ಇಟ್ಟು ಉಂಡು ನಮ್ಮ ಸರ್ಕಾರದ ಕನ್ನಡ ಸಾರಿ ದಕ್ಷಿಣ ಕನ್ನಡ ಅಂತ ಮಂಗಳೂರು ಕುಡ್ಲ ಜಿಲ್ಲೆ ಬುಕ್ಕ ಉಡುಪಿ ಜಿಲ್ಲೆ ಇದಡ್ಡ ಜಾಗೆಟು ಇದಡ್ಡ ಜಿಲ್ಲೆಯಲ್ಲಿಟ್ಟು ಜೋಕ್ಲೆಗ್ ಹೈಸ್ಕೂಲ್ ಜೋಕ್ಲೆಗ್ ತುಳುನು ಒಂದು ಸಬ್ಜೆಕ್ಟ್ ಮಲ್ತಿರು ಅಂಟ ಈ ತುಳು ಸಬ್ಜೆಕ್ಟ್ ಕಲ್ಪನ ಸ್ಟೂಡೆಂಟ್ಸು ದಾದ ಓದುನ ಓದಿಯರ ದಾದ ಉಂಡಾಕ್ಲಿಗ ಕತೆ ಕವನ ಮಾತು ಬುಡುಂಟ ಇತ್ತೆ ಶಾಲೆಟ್ ಒಂಜು ವಿಷಯದ ಬಗ್ಗೆಗೂ ಬರೆತೊಂಟು ಬಲ್ಲೆ ಇಂದ ಅಸೈನ್ಮೆಂಟ್ ಕೊರಂಟ ಅಕ್ಕಳು ಓಡೆ ಹೋಗ್ಬೇರು ಪೂರ ಮಾಹಿತಿ ಇಂಗ್ಲೀಷ್ ಇಟ್ಟುಂಟು ತುಳು ತೋಳುಂಡು ಇತ್ತಂಟ ಕನ್ನಡ ಇಟ್ಟುಂಡು ಈ ಗ್ಯಾಪ್ನ ದಿಂಜಾಯರ ತುಳು ತೋಂಡು ವಿಶ್ವಕೋಶ ಆವಡು ವಿಶ್ವಕೋಶ ಪಂಡಿಲಕ್ಕ ದಡ್ಡು ನಮ್ಮನೆ ಒಂಜಿ ಬುಕ್ ಪ್ರಿಂಟೆಡ್ ಬುಕ್ ವಿಶ್ವಕೋಶ ಇತ್ತೆ ಮೈಸೂರು ವಿಶ್ವವಿದ್ಯಾಲಯ ತಕ್ಕಳು ವಿಶ್ವಕೋಶ ಮಾಡ್ತಿರೋ 1969 ಇತ್ತು ಶುರು ಮಾಡ್ತು 1984 ಬುಕ್ಕ ಆತು ವರ್ಷ ಎತ್ತೊಂಡಿರು 14 ವಾಲ್ಯೂಮ್ ಮಾಡ್ಪದ ಬುಕ್ಕ ಇತ್ತೆ ರಿವಿಜನ್ ಆವಂತುಂಡು ಅಂಟ ದಾದಾ ಪಂಟು ಪಂಟ ಇತ್ತೆ ಅವು ವೆರಿ ಸ್ಲೋ ಆ ಪ್ರೋಸೆಸ್ ಬುಕ್ಕ ಇಟ್ಟ ಲೇಟೆಸ್ಟ್ ಅಪ್ಡೇಟ್ ಬರ್ಬುಜ್ಜಿ ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶ ಆಂಡ್ರಾಯ್ಡ್ ಇದ್ದಿ ಐಫೋನ್ ಇದ್ದಿ ದಾಲ ಇದ್ದು ಬೇಕಾದ್ರೆ ಅವು ದಿಂಜಿದ ಪುರಾತ್ ಸೊ ರೆಗ್ಯುಲರ್ ಅಪ್ಡೇಟ್ ಆಪುನ ತಕ್ಷಣಕ್ಕೆ ಸಿಕ್ಕುನ ವಿಶ್ವಕೋಶ ಪಂಟ ಆನ್ಲೈನ್ ವಿಶ್ವಕೋಶ ಅವು ಏರುಬೋಡಂತಲೇ ಎಡಿಟ್ ಮಾಡ್ಕೊಳ್ಳಿ ಗಳಸೋಳಿ ಪಂಟು ನೆಂಚಿನ ಒಂದು ವಿಶ್ವಕೋಶ ವಿಕಿಪೀಡಿಯಾ ವಿಕಿ ಪಂಟ ವೆರಿ ಫಾಸ್ಟ್ ಅಂತ ಅರ್ಥ ಎನ್ಸೈಕ್ಲೋಪೀಡಿಯಾದ ಪೀಡಿಯಾ ಬುಕ್ಕ ವಿಕಿ ರಡ್ ಸೇರುತ್ತೆ ವಿಕಿಪೀಡಿಯಾ ಆಯ್ನ ಸೊ ವೆರಿ ಫಾಸ್ಟ್ ವಿಕಿಪೀಡಿಯಾ ಆ್ಯಂಡ್ ವೆರಿ ಫಾಸ್ಟ್ ಇನ್ ವಾಟ್ ಸೆನ್ಸ್ ಇಟ್ ಈಸ್ ವೆರಿ ಕ್ವಿಕ್ಲಿ ಅಪ್ಡೇಟೆಡ್ ಆ್ಯಂಡ್ ವೆರಿ ಫಾಸ್ಟ್ ಅವೈಲೇಬಲ್ ಬೋತ್ ವೇಸ್ ಏರೆ ನಿಕ್ಲಮ್ ಮಧ್ಯರಾತ್ರಿ 2 ಗಂಟೆಗೆ ಲಕ್ಕತ್ತು ಇಂಟರ್ನೆಟ್ ಇತ್ತಂತ ನಿಕ್ಲೆ ಮೊಬೈಲ್ ಫೋನ್ ಇಟ್ಟು ಇತ್ತಂತ ಕಂಪ್ಯೂಟರ್ ಇಟ್ಟು ವಿಕಿಪೀಡಿಯಾ ತಿಕ್ಕೊಂಡು ಸೊ ನಮ್ಮ ಒಂಜಿ ಭಾಷೆ ಒರಿಯೋಡು ಬೊಳೆಯೋಡು ಅಂತ ಆ ಭಾಷೆ ಇಟ್ಟು ಪ್ರಪಂಚ ಜ್ಞಾನ ಬರಡು ಭಗವದ್ಗೀತೆ ಇಟ್ಟು ಪಣ್ತೇರ ತದ್ನೈ ಜ್ಞಾನೇನ ಸದೃಶಂ ಒಂದು ಅಂಚೆ ಜ್ಞಾನ ಬಹಳ ಮುಖ್ಯ ಆ ಜ್ಞಾನ ಆ ಭಾಷೆ ಇಟ್ಟು ತಿಕ್ಕೊಡ್ರಂಟ ತುಳು ಭಾಷೆ ಇಟ್ಟು ತಿಕ್ಕೊಡ್ರಂಟ ವಿಕಿಪೀಡಿಯಾ ಅಥವಾ ಎನಿ ವಿಶ್ವಕೋಶ ಬೋರ್ಡು ಸೊ ಅವು ಒಂಜಿ ಮುಖ್ಯ ಕಾರಣ ವೈ ವಿಕಿಪೀಡಿಯಾ ಬೋರ್ಡು ನಮ್ಮ ಭಾಷೆ ಇಟ್ಲ ದಾಯ ಬೋರ್ಡು ಪಂಡಿತ್ ತುಳು ವಿಕಿಪೀಡಿಯಾದ ಹಿಸ್ಟ್ರಿ ಉಂಟ 2008 ಇಸವಿಟ್ಟು ತುಳು ವಿಕಿಪೀಡಿಯನ್ನು ಏರೋ ಶುರು ಮಾಡ್ತಿರು ಇನ್ಕ್ಯುಬೇಟರು ಪಣಪೇರು ಅಂತ ಟ್ರಯಲ್ ಒಂದು ಥರ ಶೈಶಾವಸ್ಥೆ ಪಣಪದ ತೊಟ್ಟಿಲು ಇತ್ತು ಬಾಬೆದ ಲೆಕ್ಕ ಬಾಲೆತ ಲೆಕ್ಕ ಅವು 2008 1 ವರ್ಷ ಸುಮಾರು ಒಂದು ಈತ ಲೇಖನಗಳು ಬರ್ತುಂಡು 2013 ವರ್ಷಿಟ್ಟು ಯಾನು ಸೆಂಟರ್ ಫಾರ್ ಇಂಟರ್ನೆಟ್ ಆ್ಯಂಡ್ ಸೊಸೈಟಿನ ಪಣಪಿನ ಒಂದು ಎನ್ ಜಿ ಒಟ್ಟು ಬೆಂಗಳೂರು ಭಾರತೀಯ ಭಾಷೆಯಲ್ಲಿನ ವಿಕಿಪೀಡಿಯಾಗೂ ಬೇಲೆ ಮಾಡಿಪ್ಯಾರ ಸೇರಿಯೇ ಆ ಸಮಯ ಇಟ್ಟು ಏನು ತೂಯೆ ದಾದಾ ಒಂದು ತುಂಡು ಅಂಚ ತೂನಾಗ ಅವು ದಾದಂಡ ಪಟ್ಟ ಎಂಕ್ಲನ ಸಿ ಎ ಎಸ್ ಇಡ್ತು ಕೊಂಕಣಿ ವಿಕಿಪೀಡಿಯನ್ನು ಲೈವ್ ಮಾಡ್ಪೋಡು ಅಂದು ಎಂಕ್ಲ ಒಂದು ಪ್ಲ್ಯಾನ್ ಮಾಡ್ತದೆ ಹಂಗಡೆ ಮೀಟಿಂಗ್ ಇಟ್ಟು ಮೀಟಿಂಗ್ ಇಟ್ಟು ಪ್ಲ್ಯಾನ್ ಮಾಡ್ತಿತ್ತು ಅಯ್ಕೆ ಬೋಡಾಯಿನ ಬೇಲೆ ಪೂರ ಶುರು ಮಾಡ್ತಾವ ಅಪ್ಪಗದ ಎಂಕಾಂಡು ಅಪ್ಪಗ ನಮ್ಮ ತುಳುನು ದಾಲೆ ಶುರು ಮಾಡ್ಪ್ಯಾರ ಬಲ್ಲಿ ಇಂದ ಅಂಚ ಏನು ತುಳು ಶುರು ಮಾಡ್ಪೋಡೊಂದು ಪಿದಾಡ್ನಾಗ ಎಂಕೆ ಗೊತ್ತಾಂಡು ಅವು ಇನ್ನು ಉಂಡವು ಇತ್ತೇನೆ ಇಂಕ್ಯುಬೇಟರ್ ಟು ಉಂಡು ಒಂದು ದೆತ್ತು ತೂನಾಗ ಆಯ್ತು 137 ಲೇಖನ ಇತ್ತುಂಡು ಬಜಿ 137 ಒಂದು ವಿಕಿಪೀಡಿಯನ್ ಲೈವ್ ಮಾಡ್ಪೋಡ ಅಂತ ಮಿನಿಮಮ್ 500 ಲೇಖನ ಬೋಡು ಆ್ಯಂಡ್ ಮಿನಿಮಮ್ ಆಜಿ ಜನ ಕಂಟಿನ್ಯೂಸ್ ಬೇಲೆ ಮಾಡ್ತು ಬೋಡು ಅಂಚಾತ ಏನು ಮಾಡ್ತು ದಾನ ಮಾಡ್ತ 2014 ಸವಿ ಇಟ್ಟು ಜನವರಿ ಇಟ್ಟು ಕುಡ್ಲಟ್ಟು ಒಂದು ಮೀಟಿಂಗ್ ಮಾಡ್ತ ಐಕ್ ನಮ್ಮ ಬರಿಕಾನ ಸರ್ ಕಿಶೋರ್ ಕುಮಾರ್ ಸೈರ್ ಮುಖ ವಿವೇಕ್ ರೈ ಎ ವಿ ನಾವಡ ವಸಂತಕುಮಾರ್ ಪೆಲ್ಲ ಬೆನೆಟಮೆಣ್ಣ ಇಂಚಿನ ಮಲ್ಲಮಲ್ಲಾರು ವಾಮನನಂದ ಅವರ ಪೂರ ಇಂಚಿನ ಅಕ್ಲೆ ಪೂರ ಬತ್ತಿರು ಅಕ್ಲೆ ಪೂರ ಒಂದು ವಿಕಿಪೀಡಿಯಾ ಪಂಡ ದಾದ ಅಂತ ಒಂದು ಡೆಮೋ ಕೊರದು ನೋ ಇಂಚಿನ ಒಂದು ಆವಡು ನಮ್ಮ ತುಳು ಭಾಷೆಗೆ ಪಂಡತ್ತು ಏನಪ್ಪ ಒಂದು ಜಸ್ಟ್ ಒಂದು ಮೀಟಿಂಗ್ ಆತಿ ಅಂಚಾತ ಅವು ಮಾಡ್ಪಡ ಅಂತ ದಾದ ಮಾಡ್ಪಡು ಎಡಿಟ್ ಮಾಡ್ಬಿಡು ವರ್ಕ್ಶಾಪ್ ಮಾಡ್ಬಿಡು ಅಂಚಾತ ಏಪ್ರಿಲ್ ತಿಂಗಳು ಶುರು ಒಂದು ವರ್ಕ್ಶಾಪ್ ಅಂಡ್ ಅವಳಿ ಥಿಯಾಲಜಿಕಲ್ ಕಾಲೇಜ್ ಇಟ್ಟು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಇಟ್ಟು ಒಂದು ವರ್ಕ್ಶಾಪ್ ಅಂಡ್ ಐಟು ವಿ ಕ್ರೈಮ್ ಅಂತ ಬತ್ತಿತ್ತಿರು ಒಂದು 10 ಜನ 15 ಜನ ಏನೋ ಬತ್ತಿತ್ತಿರು ಆ ವರ್ಕ್ಶಾಪ್ಗೆ ಒಂದಿತ್ತು ಲೇಖನ ಅವು ಫಸ್ಟು ತುಳು ವಿಕಿಪೀಡಿಯಾ ವರ್ಕ್ಶಾಪ್ ಐನಿತ್ತು ಬುಕ್ಕ 2014, 2015, 2014 ಇಸವಿಟ್ಟು ದಿಂಜ ವರ್ಕ್ಶಾಪ್ ಇಟ್ಟು ಕುಡ್ಲಟ್ಲ ಉಡುಪಿಟ್ಟಿರಲ್ಲ ಅಂಡ್ ಸುಮಾರು ವರ್ಕ್ಶಾಪ್ ಅಂಡ್ ಸುಮಾರು ಲೇಖನ ಬೈದುಂಡು ಅಂಚ ಆವನ್ ದೇ ಬತ್ತು 2014 ಇಸವಿ ಆಗಸ್ಟ್ 6ನೇ ತಾರೀಕು ಚಂಡೀಗಢ ಟು ವಿಕಿ ಕಾನ್ಫರೆನ್ಸ್ ಇಂಡಿಯಾ ಅಂಡ್ ಒಂದು ಕಾನ್ಫರೆನ್ಸ್ ಹಿಂದೆ ಇದೇ ಇದೇ ಲೆಕ್ಕ ಮಲ್ಲ ಆಲ್ ಇಂಡಿಯಾ ಲೆವೆಲ್ ಕಾನ್ಫರೆನ್ಸ್ ನಡ್ಕೊಂತಿತ್ತಿನಾಗ ಆ ಕಾನ್ಫರೆನ್ಸ್ ಇಡು ಇನಾಗ್ರೇಷನ್ ಸ್ಪೀಚ್ ಇಟ್ಟು ಕೀನೋಟ್ ಸ್ಪೀಚ್ ಇಟ್ಟು ವಿಕಿಮೀಡಿಯಾ ಫೌಂಡೇಶನ್ದ ಅಮೇರಿಕದ ಕ್ಯಾಥರಿನ್ ಮೆಹರ್ ಬತ್ತಿತ್ತರು ಬೈದಿತ್ತರು ಆರು ಉದ್ಘಾಟನಾ ಭಾಷೆ ಟು ಸ್ಲೈಡ್ ಶೋ ತುವೆಯರು ತುಳು ವಿಕಿಪೀಡಿಯಾ ಗೋಸ್ ಲೈವ್ ಅಂದ್ ಆ್ಯಂಡ್ ಫಾರ್ಚುನೇಟ್ಲಿ ಎಂಕ್ಲು ಪೂರ ತುಳು ವಿಕಿಪೀಡಿಯಾ ಬೇಲೆ ಮಾಡ್ತಿನಕ್ಲು ವಿಶ್ವನಾಥ ಬದಿಕನ ಸರ್ ಭರತೇಶ್ ಅಳಸಣ್ಣೆ ಮಜಲು ಯಾನು ಪೂರ ಅವಳೇ ಇತ್ತ ಎಂಕ್ಲನ್ನ ಪುದಾರ್ ಪೂರ ತೋಜಾಯರು ಒಂಜಿ ಒಂದು ಒಂದು ದಾದ ಕೊಳ್ತಿರು ಒಂಜಿ ಯುರೇಕ ಥ್ರಿಲ್ ಮೊಮೆಂಟ್ ಅಂಚೆ ಶುರು ಅಂಡು ತುಳು ವಿಕಿಪೀಡಿಯಾ ಇತ್ತೆ ತುಳು ವಿಕಿಪೀಡಿಯಾ ಟು 4,000 ಒಂಜಿ 7 ಲೇಖನ ಕಡಿಮೆ ಉಂಡು 4,000 ಲೇಖನ 2010 ಅಂಡು ತುಳು ವಿಕಿಪೀಡಿಯಾಗು ಸುಮಾರಲ್ ಸುಮಾ ದಿಂಜ ಪ್ರಾಜೆಕ್ಟ್ಸ್ ಪೂರ ಮಾಡ್ತಾ ಎಂಕ್ಲು ಒಂಜಿ ಎರಡು ಮುಜ್ಜಿ ಪುದಾರ್ ಪಂಡ್ಕುಂಟ ಒಂಜಿ ಈ ತುಳು ಟೆಕ್ಸ್ಟ್ ಬುಕ್ ಯೋಜನೆ ಒಂದು ಮಾಡ್ತ ಅವು ದಾದಾಗೆ ಪಂಡ ಈ ಏನು ಸುರುಟ್ ಪಂಡತ್ತ ಶಾಲೆಯಲ್ಲಿ ಕಳಪನ್ನ ಜೋಕ್ಳಿಗೆ ಓದಿಯರ ಟೆಕ್ಸ್ಟ್ ಬುಕ್ ಬಿಡಂಥ ಬುಕ್ ದಾಲ ಇದ್ದೀನಿ ಅಂಚಾತು ಒಂದು 750 ಟಾಪಿಕ್ ಪಡ್ತು ಟೆಕ್ಸ್ಟ್ ಬುಕ್ ಸಬ್ಜೆಕ್ಟ್ಗೆ ಅವಲ ಐಕ್ ರಿಲೇಟೆಡ್ ಇಲ್ಲ ಅಂಚನೆ ಇತ್ತೆ ಕೋಟಿ ಚೆನ್ನೈ ಅಂತ ಟೆಕ್ಸ್ಟ್ ಬುಕ್ ಇತ್ತಂತ ಆಟಿಕಳ ಅಂಜನ ಒಂದು ಸೇರವನ ಅಂಚ ಅಂಚ ಒಂದು 750 ಸಬ್ಜೆಕ್ಟ್ಲೇನು ಪಾಡ್ತು ಟಾಪಿಕ್ ಪಾಡ್ತು ಅವಕ್ಕೆ ಒಂದು ಪಟ್ಟಿ ಕೊಡ್ತು ಅಯ್ಯನ ಒರಿಜಿನಲ್ ಇಂಗ್ಲೀಷ್ ಇಟ್ಟು ಇತ್ತಂಟ ಇಂಗ್ಲೀಷ್ ಲೇಖನತ ಸೈಡ್ ಇಟ್ಟು ಕೊಡ್ತು ಏರ್ಬೋರ್ಡ್ ಅಂತಲ ಕೈ ಜೋಡ ಹಿಂದಕ್ಕೆ ಸೇರೋಣಿ ಮಾಂತೆಲ್ಲ ಲೇಖನ ಪಾಡಲಿ ಅಂದ್ರೆ ಒಂದು ಪ್ರಾಜೆಕ್ಟ್ ಪಾಡ್ತ ಆಯ್ತು ಒಂದು ಸುಮಾರು ಬತ್ತುಂಡು ಒಂದು 200-250 ಲೇಖನ ಬರೋದು ಬತ್ತಿಪೋತ್ತ ನಾನೆಲ್ಲ ಏರಿಯಾಗೆ ಬೋರ್ಡ್ ಅಂತಲ ಮಾಡ್ಕೊಳ್ಳಿ ಇತ್ತೆಲ್ಲ ಯೋಜನೆ ಉಂಡು ಅಂಚನೆ ತುಳು ವಿಕಿಪೀಡಿಯಾ ಟು ಅಯ್ಯನ ಕಂಟಿನ್ಯೂ ಮಾಡ್ಕೊಳ್ಳಿ ಅಂಚ ದಿಂಜ ಯೋಜನೆ ಉದಾಹರಣೆ ಪಂಜಳಕ್ಲೇನು ಆರೋಗ್ಯದ ಲೇಖನಗಳು ಬುಕ್ಕ ಎಲ್ಲ ಐಟ್ಲ ಮುಖ್ಯ ನಾನೆಲ್ಲ ಇಂಪಾರ್ಟೆಂಟ್ ಪಂಡ್ಪುಂಟ ತುಳು ಕಲ್ಚರ್ ಇತ್ತೆ ಸುರುಟ್ ಏನ್ಪಂಡೆ ತುಳುದ ಬಗ್ಗೆಗೆ ತುಳು ಕಲ್ಚರ್ ತುಳು ಸಂಸ್ಕೃತಿ ಬಗ್ಗೆಗೆ ತುಳು ಭಾಷೆ ಇಟ್ಟು ದಾಲ ಇದ್ದಿ ಭರತನಪುರ ಇಂಗ್ಲೀಷ್ ಕನ್ನಡ ಇಟ್ಟು ಇಂಗ್ಲೀಷಲ್ಲ ಇಂಗ್ಲೀಷ್ ಟೈಪ್ನ ತುಳುಟಿದ್ದಿ ಅಂಚಾತ ಐನು ತುಳು ವಿಕಿಪೀಡಿಯಾ ಪಾಡಿಯರು ಸುಮಾರು ಯೋಜನೆ ಆತಂಡು ಸುಮಾರು ಆಟಿ ಕಳಂಜ ಆಟಿ ತುಳುವೆರನ ಆಟಿ ತಿಂಗಳು ಪಂಡಿತು ಮಾಂತವ್ಯ ತುಳು ಆಟಿ ತಿಂಗಳು ದಾದ ಮಾತ ಹಾಪುಂಡು ಎಂಚಿನ ಸಿನ್ಪು ತಿನಿಸಲುಂಡು ಒಣಸಲುಂಡು ಎಂಚಿನ ಗುಬ್ಬುಲುಂಡು ಎಂಚಿನ ನಲಿಕೆಲುಂಡು ಅಂಚ ಬೆತೆ ಬೇತೆ ವಿಷಯಟ್ಟು ಸುಮಾರು ಲೇಖನ ಬತ್ತುಂಡು ಅವು ಸುಮಾರು ಯೋಜನೆ ಆತಂದು ಆವಣತೆ ಉಂಡು ಬೇತೆ ಪುರುಷರ ನಲಿಕೆ ಇಂಚಿನ ಪೂರ ಸುಮಾರು ಯೋಜನೆ ಆವಂತುಂಡು ನಾನೆಲ್ಲ ಆವಂತುಂಡು ತುಳು ಭಾಷೆ ಏನು ಸುರುಟೆ ಪಂಡಿ ಲೆಕ್ಕ ತುಳು ಭಾಷೆ ಬೆಳೆಯರ ಒರಿಯರ ತುಳು ಭಾಷೆಟು ಪ್ರಪಂಚಜ್ಞಾನ ಬರೆಯರ ಬರೆ ದೇತ ಪ್ರಪಂಚಜ್ಞಾನಗಳು ದೇತಂತು ಬರೆಯರ ನಂಗೆ ವಿಕಿಪೀಡಿಯಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈತ ಏನ ಪಣಪುನ ಥ್ಯಾಂಕ್ ಯು.

0: ತುಳು ವಿಕಿಪೀಡಿಯಾದ ಪಿರ ಅವಡು ಮಸ್ತ್ ಬೆಂದಿನಾರು ಹಿರಿಯರು ಕಂಪ್ಯೂಟರ್ ಮಸ್ತ್ ಜ್ಞಾನದ ಪಡೆಯಿನಾರು ಡಾಕ್ಟರ್ ವಿಶ್ವನಾಥ ಪರಿಕಾನೇರು ಲಡ್ಡು ಪಾತರಪ್ಪ ನೋಡೊಂದು ಕೇಳೋಣ.
1: ಆತ್ಮೀಯರೇ, ತುಳು ವಿಕಿಪೀಡಿಯಾ ಲೈವ್ ಆದ 10 ವರ್ಷ ಆನಂದ ಪನ್ಪುನ ಈ ಪೆರ್ಮೆದ ಪೊರ್ತುಗು ನಮ್ಮ ಈ ಎ ಜೆ ಗ್ರ್ಯಾಂಡ್ ಒಂಜಿ ಗ್ರ್ಯಾಂಡ್ ಆದ ಸೇರೋಡು ಅನ್ಪನವಳು ಎಂಕ್ಲೆ ಒಂಜಿ ಮಲ್ಲ ಆಲೋಚನೆ ಇತ್ತು. ನಾವು ಈ ಆಲೋಚನೆ ಸುಮಾರು ಒಂಜಿ 2-3 ತಿಂಗಳು ದಿಂಚಿ ಮಲ್ತದ ಬುಕ್ಕ ಇಂದಿನ ಇಂಚ ಮಲ್ಪೋಡು ಅಂತ ಅನ್ಪನ ಒಂಜಿ ವರ್ಷದ ಪಿರಾವಡ ಆಲೋಚನೆ ಮಲ್ತ ಇಂಚ ಅದು 1 ವರ್ಷ ಅಂಡ ಇಂದ ಇಂಚ ಮಲ್ಪೋಡು ಇಂಚ ಆಂಡ ಎಡ್ಡೆ ಇಂದಿನ ಉದ್ದೇಶ ಇಂಚಿನ ಅನ್ಪಂಡ ನಮ್ಮ ಮಾತೇರ್ಲ ಒಟ್ಟು ಸೇರಿದ ಒಂಜಾತ ನಿಕ್ಲಿಕ್ಕೆ ಕೆಲವರಿಗೆ ಆವು ವಿಕಿಪೀಡಿಯಾ ಉಂಡ ಈತೇನೆ ಒಂಜಿ 10 ಜನ 20 ಜನ ಸೇರಿ ನಾನು ಆತೆ ಇಪ್ಪನೆ ಬೇಲೆ ಮಲ್ಪನಗಳ ಅಂಚನೆ ಆತೆ ಇಪ್ಪಿತು. ವಿಕಿಪೀಡಿಯಡ ಒಂಜಿ 100,000 ಜನ ಬೇಲೆ ಮಲ್ಪನಗಳು ಮತ್ತು ಮಸ್ತ್ ಆತು ತುಳು ವಿಕಿಪೀಡಿಯಾ ಮಲ್ಲಾಯ್ತು. ಮತ್ತು ಇಂಗ್ಲೀಷ್ ಭಾಷೆಗೆ ಅತನ ನಿಕ್ಲ ಬೇತೆ ಭಾಷೆಗೆ ತುಂಡ ಅಟ್ ಬೇಲೆ ಮಲ್ಪನಗಳು ಮಸ್ತ್ ಜನ ಒಳ್ಳೆಯದು. ಆಂಡ ತುಳುಕು ಅತನ ಕನ್ನಡಕ್ಕೆ ಬಂದಾಗ ಕನ್ನಡ ಒಂಜಿ ಆತ ಜನ ಉಳ್ಳೇರು ಅಥವಾ ಉಳ್ಳ ಎಂಕ್ಲ ಪದ. ಆಂಡ ತುಳುಕು ಬಂದಾಗ ನಮ್ಮ ಒಂಜಿ ಆತ ನಮ್ಮ ಸಾಮಾನ್ಯ ಪದ ಬೆರಳೆನಿಕೆ ಅಂಚ ಆವನುಂಡು ದಯೆ ಅವು ಒಂಜಿ 30 ಜನ ದಯೆ ನಮ್ಮಲ್ಲಿ ಒಂಜಿ ಕೋಟಿ ಲೆಕ್ಕ ಪಾಡುವ ನಮ್ಮ ತುಳುತ್ತಗಳು ಕಮ್ಮಿ ಜನ ದಯೆ ಅಂತ ಅನ್ಕೊಂಡು ಒಂದು ಪ್ರಶ್ನೆ ಬರ್ಕೊಂಡು ಇದಕ್ಕೆ ಕಾರಣ ಹೆಂಚಿನ ಅಂತ ಪಂಡ ಮಸ್ತ್ ಜನಕ್ಕೂ ಎಂಕ್ಲಿಗೆ ದಾಯೆ ಇದು ಪಂಡ ಇರತ್ತಾ ಇತ್ತೆ ತುಳುಕು ವಿಕಿ ಕೋಟ್ ಬೋರ್ಡ್ ಬಂಡ ಕೋಟ್ ಮಲ್ಪಲಿ ಬೋರ್ಡ್ ಏನಾತ ಬೇಲೆ ಮಲ್ಪನಗಳಿರು ಹೊರ ಲೈವ್ ಆಯ್ನ ಹಿಡ್ದುಕ್ಕ ಒಂಜಿ ವಿಕ್ಷನರಿ ಅವಡು ವಿಕಿ ಸೋರ್ಸ್ ಅವಡು ವಿಕಿಪೀಡಿಯಾ ಅವಡು ಲೈವ್ ಆಯ್ನ ಹಿಡ್ದುಕ್ಕ ಆಯ್ತ ಪಿರೋಡ್ ಬೇಲೆ ಮಲ್ಪನಗಳೆಲ್ಲ ಬೋರ್ಡು ಆಯ್ನ ಲೈವ್ ಅಪ್ನ ಭಾರಿ ಮುಖ್ಯನೇ ಆಯ್ದು ಬುಕ್ಕ ಏತು ಬೇಲೆ ಮಲ್ಪಿರು ಅನ್ಪಣ ಅಂಚದ ಇಪ್ಪನಾಗ ಒಂಜಿ ಮಾತ ಜವನೇರು ಇನಿ ಜವನೇರು ತರೆ ತಗ್ಗದ ಪೋಪು ನಂಚಿನ ಕಾಲ ಆತನ ದಯೊಂಡ ಮೊಬೈಲ್ ಅಂಚ ಮಲ್ತು ಹಿಡಿದು ಮಾತೇರೇನು ಅಂಗ ತರೆದೇರ್ತು ಪೋಪು ಜೇರಿರಲ್ಲ ತರೆ ತಗ್ಗದ ಮೊಬೈಲ್ ತೊಳ ಐಡೆ ಕುಲ್ಲದೇರು ತರೆ ತೇರ್ತು ಪೋಪು ನಂಚಿನ ಬೇಲೆ ತುಳು ವಿಕಿಪೀಡಿಯಾಡು ಮಲ್ಪೊಲಿ ದಯ ಬಂಡ ನಿಕ್ಲು ಬೇಲೆ ಮಲ್ಪಡು ಇಂದು ನಂಕ್ ಇನಿ ನಿಕ್ಲು ಮೂಲ ಬೇಲೆ ಮಲ್ತಾರಂಡ ಇದನ್ನು ಬೇತೆ ಬೇತೆ ಭಾಷೆ ತಗಲು ದಯ ಪಂಡ ನಿಕ್ ನಮ್ಮ ಸಂಸ್ಕೃತಿದ ಸುತ್ತಮುತ್ತಲು ಬೋಡೈನಾತ ವಿಚಾರಗಳಲ್ಲ ತುಳು ವಿಕಿಪೀಡಿಯಾಗೆ ಓಲು ಓಲ್ ಪೊದಿಕೆ ಉಂಡು ಇತ್ತೆ ಗೇನದ ಪೊದಿಕೆನ ಕಟ್ಟೋಡು ಬಂಡ ಗೇನದ ಪೊದಿಕೆ ನಮ್ಮ ಸುತ್ತಮುತ್ತಡೇ ಉಂಡು ಆಯ್ನ ಕಟ್ಟಿಯರಗೆ ಮಲ್ಪನಚ್ಚಿನ ಮನಸ್ಸಲೇನು ತಯಾರು ಮಲ್ಪನವು ಆವಡು ಆ ಉದ್ದೇಶ ಏನಿತ್ತ ಈ ವಿಕಿಪೀಡಿಯಾ ಈ ಸಮ್ಮೇಳನ ಆತನ ಈ ಥರದೊಂದು ಗೌದಿ ಒಂದು ಸಂದರ್ಭ ಒಂದು ಜಾತ ಜನಕ್ಕೆ ಕೆಬಿಕ್ಕು ಬೂರ್ನ ದಾಯ ಬಂಡ ಅಲೋಷಿಯಸ್ ಕಾಲೇಜಿದ ತುಳು ಕನ್ನಡ ಎಮ್ ಎ ಓದ್ನ ಜೋಕ್ಲುಳ್ಳೇರು ಅಲೋಷಿಯಸ್ ಕಾಲೇಜಿದ ಬೇತ್ ಜೋಕ್ಲುಳ್ಳೇರು ಅಂಚನೆ ಬೇತೆ ಬೇತೆ ಕಡೆ ಹಿಡಿದು ಬತ್ನ ಜವಾನ್ ಇರಲಿಲ್ಲ ಅಂಚನೆ ಬೇತೆ ಬೇತೆ ಆಲೋಚನೆ ಹಿಡ್ದು ಬತ್ನ ಅಂಚಿನ ಪ್ರಾಧ್ಯಾಪಕರ್ನಗಳು ಉಳ್ಳೇರು ಅಂಚನೆ ವಿಕಿಪೀಡಿಯಡ್ ಇಂಚ ಬೋಡೇನಾಥ ಬೇಲೆ ಮಲ್ಪನಗಳು ಹಿರಿಯರ ನಗಳು ಅವು ತಮಿಳ್ ಮಲಯಾಳಿಡವಡು ಕನ್ನಡಡವಡು ತನ್ನ ತುಳುಟವಡು ಉಳ್ಳ ನಮ್ಮ ಹೊಸ ಜವಾನಿಯರನ್ನ ಕೆಬಿಕ್ ಹೆಂಚಿನ ಪನ್ಪುನ ಉಂಡ ನಿಖಿಲೊಂಜಾತು ಬೇಲೆ ಮಲ್ತಾರಂಡ ನಿಖಿಲೊಂಜಾತು ಬೇಲೆ ಮಲ್ಪುನ ಒಂಜಾತು ಪಂತ ಕಟ್ಟಿಯಾರಂಡ ದಯಬಂಡ ಒಂಜಾತ ಪಂತಲೇನು ಐತೆ ಹೆಂಕಲ್ನಲ್ಲಿ ಅಲೋಷಿಯಸ್ ಕಾಲೇಜಿದ ಕೆಲವರು ಪ್ರಾಧ್ಯಾಪಕರ್ನಗಳು ಬರ್ತದಿರು ಅಲೋಷಿಯಸ್ ಕಾಲೇಜ್ ಒಂಜಿ ವಿಕಿಪೀಡಿಯಾ ಅಸೋಸಿಯೇಷನ್ ಉಂಟು ಅಸೋಸಿಯೇಷನ್ ದಯ ಪಂಡ ಜೋಕ್ಲೇನು ಒಂಜಾತ ಒಟ್ಟು ಸೇರೋದಾಗಲಿ ಬೇಲೆ ಮಲ್ಪಡೋಣ ಅನ್ಪಣ ಗೇನು ಮಾತೇರೆಡ್ಲುಂಡು ಗೇನ ಏನಡ್ಲುಂಡು ನಿಕ್ಲೆಡ್ಲುಂಡು ಮಾತೇರೆಡ್ಲುಂಡು ಗೇನನ್ನು ಕಟ್ಟುನು ಹೆಂಚಿನ ಅಂದು ಪನ್ಪಣವು ಈ ಜಾಗೆಗೆ ಬತ್ತನ ಗೊತ್ತಾಪ್ಣು ಪವನಜೇರು ಅಂದೇನು ಭಾರಿ ಪುರುಳಿಟ್ಟು ಪನ್ಪೇರು ದಯಂಡ ದುಂಬು ನನ್ನ ಪಾತೇರ್ನಗನ ಪನ್ಪೇರು ಇತ್ತೆ ಒಂಜಿ ರಿಸರ್ಚ್ ಮಲ್ಪಡು ಅಂತ ಬಂದಾಗ ನಮ್ಮ ಜೋಕ್ಲೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮಲ್ಪಡು ಬಂದಾಗ ತರಗತಿದ ಉಳೈಡು ಒಂಜಿ ಪಾಠ ಮಲ್ಪನಾಗ ಕೊಂಜಿ ಸಿಲೆಬಸ್ದ ಉಳೈಡು ಅಂಚಿಂಚಿ ಪೋಪಣ ಬಟ್ ವಿಕಿಪೀಡಿಯಾಗ ಸಿಲೆಬಸ್ ಹೆಜ್ಜಿ ನಿಕ್ಲಿ ಏನು ಹೆಂಚಿನ ಬಂಡ್ಲ ಬರೆಯೋಲಿ ಓಲ್ ಬೋಡ್ಲ ಗಳಸೊಲಿ ವಾ ವಿಷಯ ಎಲ್ಲ ನಿಕ್ಲಿ ತುಳು ವಿಕಿಪೀಡಿಯಾಡೆ ಕುಳ್ಳೋಡೊಂದು ಹೆಜ್ಜಿ ಬೇತೆ ಬೇತೆ ಭಾಷೆ ಇಡ್ಲ ಇತ್ತೊಂದು ತುಳು ವಿಕಿಪೀಡಿಯಾನ ಬೇಲೆ ಮಲ್ಪಿಯರ ಹಾಕೊಂಡು ಅಂಚಿನ ಒಂಜಿ ಪೊಳಬ್ಬಗು ನಮ್ಮ ಕೈಪಾಡ್ಲ ತುಳುಟು ಮಸ್ತ್ ವಿಷಯಲು ಮತ್ತೆ ಬೇತೆ ಬೇತೆ ದೇಶೋಡಾಪನ ವಿಚಾರಗಳನ್ನ ಪನ್ನಲೆ ಕೊನೆ ನಮ್ಮ ದೇಶೋಡಾಪನ ಮಸ್ತ್ ವಿಚಾರಗಳನ್ನ ಪನ್ನೋಡು ನಮ್ಮ ದೇಶದ ನಮ್ಮ ಪ್ರಪಂಚ ಜ್ಞಾನನು ಬೇತೆಗೆ ಕುರ್ನಾಗ ಬೇತೆಗಳನ್ನ ಪ್ರಪಂಚ ಜ್ಞಾನ ನಂಗೆ ಬರ್ಪನಲ್ಲ ಭಾರಿ ಮುಖ್ಯನೇ ಆಂಡ ನಮ್ಮ ಜ್ಞಾನವನ್ನೇ ಕೊರಿಯರ್ನೇ ಆಯ್ಜಿಂದ ಬೇತೆಗಳನ್ನೇ ಬತ್ತದಾನೆ ಹಾಕೊಂಡು ಈ ಥರದ ಒಂದು ಪ್ರಶ್ನೆಯಲ್ಲಿ ನಮ್ಮ ಪಾಡೋಂಡ ಇನ್ನು ಕನ್ನಡದ ಬೋಡೈನಾಥ ಬೇಲೆ ಅಥವಾ ಕನ್ನಡದ ಸಾಹಿತ್ಯಗೂ ಕನ್ನಡದ ವ್ಯಾಕರಣಗೂ ಛಂದಸ್ಸಿಗೂ ಬೋಡೈನಾಥ ಬೇಲೆ ಆತನು ತುಳುಕಲ್ಲ ಬೋಡೈನಾಥ ಆತನು ಒಂದು ಪ್ರಾಚೀನವಾಯಿನ ತುಳು ಭಾಷೆನ ನಮ್ಮ ಇನ್ನೊಂಜಿ ಇನ್ನೊಂಜಿ ಓದು ನಂಚಿನ ಜವನೇರು ಕಟ್ಟುಡು ದಯಂಡ ಓಲ್ ನಾಡುವೇರು ಅಂದು ಅಪ್ಪೆಗೆ ಪೋದು ಬಾಲ್ಯಕೇಂಡು ಎಂಕ್ ಇನಿ ಮಾಸ್ಟರ್ ಪಂತೇರು ಪವನಚ ಸರ್ ಪಂಡಿರದ ತುಳು ಪಠ್ಯ ಪುಸ್ತಕ ಆನಾಗ ಪಠ್ಯ ಬೂಕ್ಲೇಡ್ ಬರ್ಪು ನಂಚಿನ ಪದಕ್ಕಲ್ಲಿ ಇತ್ತೆ ಪಂಜುರ್ಲಿ ಪಂಜುರ್ಲಿ ಬಂಡ ಹೆಂಚಿನ ಅಮ್ಮ ಅವು ಓಲ್ ಉಂಡು ಅಲ್ಪ ಓಲ್ಪ ನಾಡಿಯರ ಪಂಡು ಅಮ್ಮನಾಡು ಇರು ಪಂಜುರ್ಲಿ ಓಡ್ನೊಂದು ನಾಡನೇ ಓಲು ಮುಲೆ ಓ ಮೊಬೈಲ್ ಅವು ಇಜ್ಜೆವು ಅವು ನಮ್ಮ ನಮ್ಮ ನೆಟ್ ಬರ್ಪು ಜೋನು ಅಪ್ಪ ಓಲ್ ನಾಡು ಅರಂದ್ರೆ ಐತೆ ಆ ನಾಡ್ನ ನಾಡಾಟಕ್ಕು ನಂಗೆ ಒಂಜಾತ್ ತಿಕ್ಕೋಟ ಮಂಡ ಅವು ವಿಕಿಪೀಡಿಯಾಡ್ ಬೇಲೆ ಅನ್ಪಡು ತುಳುಟು ಏತೋ ಭೂತಲು ಉಳ್ಳ ಅಂತ ಪನ್ಪನಗಲ್ಲ ಒಳ್ಳೆಯರು ಬಟ್ ಒಂಜಾತ್ ಭೂತಲು ಉಳ್ಳ ಒಂಜಿ ನಾನ್ನೂದು ಐನೂದು ಭೂತಲಿನ ಬಗ್ಗೆ ನಮ್ಮಲ್ಲಿ ವಿದ್ವಾಂಸರಿನಗಲ್ಲ ಅಧ್ಯಯನ

0: ನಿಖಿಲ್ ಮೂಲ ವರ್ಕ್ ಕೆಲಸ ಮಲ್ಪರತ ನಿಖಿಲ್ ಮಲ್ಪನ ಕೆಲಸವು ಬರೇ ವಿಕಿಪೀಡಿಯಾದ ಬೆಲೆ ಮಾತ್ರ ಆಗ್ತದೆ ಒಂದು ಕಂಪ್ಯೂಟರ್ದ ಗೇನೆಲ್ಲ ಬರ್ಕೊಂಡ್ರು ದಯವಂಡ ಒಂಜಿ ಒಂಜಿ ಒಂಜಿ ಪ್ರೋಗ್ರಾಮನ್ನು ಬರೆಯಪ್ಪನೆ ನಿಖಿಲ್ ಒಂಜಿ ಪ್ರೋಗ್ರಾಮದ ಉಲ್ಲಾಯ್ಡ್ ಉಲ್ಲಾರೆ ನಿಖಿಲ್ ಆ ಪ್ರೋಗ್ರಾಮ್ ಬಂದಾಗ ಐತೆ ವಿಕಿಪೀಡಿಯಾ ಒಂಜಿ ಪ್ರಾಜೆಕ್ಟ್ ಒಂಜಿ ಪ್ರೋಗ್ರಾಮ್ ಆಯ್ತು ಉಲ್ಲಾಯ್ಡ್ ನಿಖಿಲ್ ಬರೆಯರಪ್ಪನಾಗ ನಿಖಿಲ್ ಗುಂಜಾತ ಆಲೋಚನೆಯಲ್ಲಿ ಬರ್ಪ ದಯಂಡ ವಿಕಿಪೀಡಿಯಾಗ ಸೈಟೇಷನ್ ಬರೆಯೋಡು ಸೈಟೇಷನ್ ಪಂಡ ನಿತ್ಯ ನಿಖಿಲೇಗ ಒಂಜಿ ಕಾರ್ಯಕ್ರಮ ಅಂದ್ ಬಂಡ ಸ್ವಾಗತ ಅಧ್ಯಕ್ಷರ ಭಾಷಣ ಇಂಚಿನ ಪೂರ ಒಂದು ಕ್ರಮ ಇಪ್ಪುನತ ಅವೇ ಅವೇ ಕ್ರಮ ಒಂಜಿ ಅಂತ ಪಂಡ ನಿಖಿಲ್ ಸಭೆಗೆ ಒಂಜಿ ಕ್ರಮ ಎಂಚ ಉಂಡ ಆ ಮರ್ಯಾದೆ ವಿಕಿಪೀಡಿಯಡ್ ಒಂಜಿ ಲೇಖನ ಬರೆಯನಾಗ ಉಂಡವು ಆ ಲೇಖನದ ಬರೆಪುನಂಚಿನ ಕ್ರಮ ನಿಖಿಲ್ ಅರ್ಥ ಮಲ್ ತೊಂಡಾರಂಡ ಒಂಜೆಡ್ಡೆ ಲೇಖನ ಕೊರಿಯಾರನ್ನು ಬಂಡ ಅವು ಪ್ರಪಂಚಕ್ಕೆ ಪೋಪುಂಡು ಈ ಪ್ರಪಂಚಕ್ಕೆ ಪೋಪುನ ಈ ಆಲೋಚನೆಯಲ್ಲೇನು ಬಹುಶಃ ಇನಿ ತುಳು ವಿಕಿಪೀಡಿಯಡು ಮಸ್ತ್ ಬೇತೆ ಬೇತೆ ಆ ನೆಲೆಟ್ಟು ಬೇಲೆ ಮಲ್ಪೇರ ಅದು ಸಾಧ್ಯ ಉಂಟು ನನತ್ ಇತ್ತೆ ಕೆಲವರು ಪ್ರಾಧ್ಯಾಪಕರು ಇತ್ತು ಉದಾಹರಣೆಗೆ ಚಂದ್ರಶೇಖರ್ ಶೆಟ್ಟಿ ನಮ್ಮ ಜೊತೆ ಇಟ್ಟುಳ್ಳೇರ ಅವರು ಫಿಸಿಕ್ಸ್ ಲೆಕ್ಚರ್ ಆತನ ಮೂಲು ಹರಿಪ್ರಸಾದ್ ಶೆಟ್ಟಿ ಉಳ್ಳೇರ ಆರು ಜುವಾಲಜಿ ಲೆಕ್ಚರರ್ ಇನ್ ದಾಯ ಬಂದೆ ಬಂಡ ಆತನ ಅಲ್ಪ ಜ್ಯೋತಿ ಮೇಡಮ್ ಉಳ್ಳೇರ ಅದು ಕಂಪ್ಯೂಟರ್ ಸೈನ್ಸ್ ಮೇಡಮ್ ಆತ ಬ್ಯಾಂಕ್ದಾಗಳುಳ್ಳೇರೆ ಕಂಪ್ಯೂಟರ್ ಸೈನ್ಸ್ ನಿಟ್ಟೆ ಕಾಲೇಜದ ಎಚ್ ಓ ಡಿ ಉಳ್ಳೇರ ಮುಲ್ಪ ನಮ್ಮದು ಆತನ ಬೇತೆ ಬೇತೆ ಅಲೋಷಿಯಸ್ ಕಾಲೇಜದ ಕನ್ನಡ ಡಿಪಾರ್ಟ್ಮೆಂಟ್ದ ಎಚ್ ಓ ಡಿ ಉಳ್ಳೇರು ದಾಯ ಬಂದೆ ಉಂಡ ಒಂಜಾತ ವಿಷಯಗಳು ಅಕಲಕಲ್ನ ಆಲೋಚನೆ ಉಂಟು ಪವನ ಸರಿ ಎಪೋಲ ಬಂದೆ ವಿಜ್ಞಾನದ ಬರಹಳು ನಮ್ಮಡ ಬರಹಳು ಇಜ್ಜಿ ಎಂಚಿನ ಮಲ್ಪಳಿ ವಿಜ್ಞಾನದಾಗಲು ಮಸ್ತ್ ಜನ ಉಳ್ಳಿರೆ ಈಗಲೇ ವಿಜ್ಞಾನಕ್ಕೆ ಪೋಂಡ ತುಳುತ ಐತೆ ಐತೆ ಬರೇ ಜುವಾಲಜಿಗೆ ಸಂಬಂಧಿಸೋದ ಆತನ ಒಂಜಿ ಬಾಟ್ನಿಗೆ ಸಂಬಂಧಿಸೋದು ಬಾಟ್ನಿದ ಒಡೆನಾಥ ಬೇಲೆ ಮಲ್ತ ಎಂಕ್ಲ ಕೊಡ್ಲಾಡು ಸೈಂಟ್ ಅಗ್ನೆಸ್ ಕಾಲೇಜಿಡ್ ಧನಲಕ್ಷ್ಮಿ ಉಳ್ಳೇರು ಆರನ ಒಂಜಿ ಯಜಮಾನಿ ಕೇಡ ಅಪಗಾರ ಸ್ಟೂಡೆಂಟ್ ಒಂಜಾತ ಬೇಲೆ ಮಲ್ತದ ಆಂಡ ಆ ಬೇಲೆ ಮಲ್ಪುನಾಗ ಕಾಲೇಜಿದಾಗಲಿ ಏತ್ ಸಹಾಯ ಮಲ್ಪೇರು ಅಂಚನೆ ಅಲ್ಪದ ಅಧ್ಯಯನ ಮಲ್ಪನ ಒಂಜಿ ಆಲೋಚನೆ ಎಂಚುಂಡು ಇನ್ನು ಪೂರ ಬೋಡಾಪುಂಡು ಇತ್ತೆ ಒಂಜಿ ಮರ್ದದ ದೈಕ್ಲು ಏತುಲ್ಲ ಎಂಕ್ಲು ನಾವು ಇತ್ತೆ ಎನ್ನ ಊರುಡೆ ಏತೋ ಮರ್ದ ದೈಕ್ಲು ನಲ್ಲ ಬತ್ತದ ಜೀವ ವಿಕಿಪೀಡಿಯಾಗ ತನ್ನ ಇದಕ್ಕೆ ಒಂಜಿ ಒಂಜಿ ಲೋಕೋಡ ಇನ್ನು ಪರಿಚಯ ಮಲ್ಪನ ಜನ ಸ್ಥಿತಿಯೇ ಬತ್ತದ ಜಿ ನಮ್ಮಲ್ಲಿ ಮರ್ದದ ದೈಕ್ಲು ಏನು ಪನ್ಪುನಗಳು ಉಳ್ಳೇರು ಮರ್ದದ ಪುದರ್ ಗೊತ್ತುಂಡು ಆಡ ವೈಜ್ಞಾನಿಕವಾದ ಅಯ್ಯನ ಪುದರ್ ಗೊತ್ತಿದ್ವಿ ಅಕ್ಲಿನ ಆಯ್ತ ಬಗ್ಗೆ ಎಂಚಿನ ಮಲ್ಪುನ ಅಯ್ಯನ ಬರೆಯಾರ ಆಪುಂಡ ಒಂಜಿ ಎಡ್ಡೆ ಚಿತ್ರದ ಎಪ್ಪೊಲಿ ಆತನ ಆಯ್ತ ಬಗ್ಗೆಟ್ಟು ಪ್ರಪಂಚಡು ಎಂಚ ಬತ್ತುಂಡು ಆಯ್ತ ಬಗ್ಗೆಟ್ಟು ನಾಡೋಲಿ ಇಂದು ಪೂರ ಮಲ್ಪೇರ ಆಪುಣು ಅಂತ ಪನ್ಪುನ ವಿಕಿಪೀಡಿಯಡ್ ಆಪುಣು ನಾಡೇರ ನಿಖಿಲ್ ಅಂಚ ಕೊರ್ನಾಗ ಎಂಚಿನ ಅಪ್ಪನು ಪಂಡ ಪ್ರಪಂಚದ ಉಳ್ಳಾಯ್ಡು ಪಂಡ ಜನಕ್ಕೆ ಅಯ್ಯನು ತೂಪೇರು ತೂಪೇರು ನಮ್ಮ ಉಳ್ಳಾಯ್ಡು ಎಂಚಿನ ಇತ್ತೆ ಎನ್ನ ಸುಳ್ಯದ ಆತನ ಪುತ್ತೂರದ ಆತನ ನಿಖಿಲ್ ಈ ಬೆಳ್ತಂಗಡಿ ಈ ಪ್ರದೇಶಕ್ಕೆ ಆತನ ಬಂಟ್ವಾಳದ ಮುಟ್ಟ ವಿಟ್ಲ ಈ ಪರಿಸರಕ್ಕೆ ಬತ್ತಡ ಆತನ ಕಾಸರಗೋಡದ ಪರಿಸರಡು ಒಂಜಾತು ಪೊಸ ಪೊಸ ಪೊಲಬದ ವಿಚಾರಗಳು ಉಲ್ಲ ಅಯ್ಯನು ಒಂಜಿ ಎಡ್ಡೆ ಲೇಖನ ಮಲ್ತದ ಕೊರಪುನಂಚಿನ ಒಂಜಿ ಸಂದರ್ಭ ಈ ಸಂದರ್ಭ ಬಲೆ ಸರ್ ನಮ್ಮ ಕಾರ್ಯಕ್ರಮ ತುಳು ಅಕಾಡೆಮಿದ ಗುರುಕರ್ ಬತ್ತಿದ್ದೀರಿ ಆರೆಗೆ ಪ್ರೀತಿದೇನು ಎದ್ಕೊನು ಅಂಚಾದ ಇನ್ನೇನು ಪೂರ ಒಂಜಿ ಪೊಲಬುದ ನೆಲೆಟ್ಟು ಪನಿಯರಾಗಿ ಸಾಧ್ಯ ಆಪೋಣ ಪಂಡ ಪ್ರಾಧ್ಯಾಪಕರಣಗಳು ಜೋಕ್ಲು ತನ್ನ ವಿದ್ಯಾರ್ಥಿಗಳು ಒಂಜಾತ್ ಜವಣೆರು ಆಕಲು ಓದು ದಾದಿಪುಂಡು ಆಕಲು ನಿಖಿಲೊಂಜಿ ಪ್ರೀತಿಡು ತುಳುತ್ತ ಒಂಜಿ ಬೇಲೆಯನ್ನು ಮಲ್ಪೇರ ತುಳುಂದತ್ತು ಕನ್ನಡ ತನ್ನ ಬೇತೆ ಬೇತೆ ಭಾಷೆದ ಲೇಖನ ಮಲ್ಪೇರ ತಯಾರು ಮಲ್ತಂಡ ನಿಖಿಲ್ನ ಉಳ್ಳಾಯ್ಡ್ಲ ಒಂಜಿ ಸಂಶೋಧಕಿ ಆತನ ಒಂಜಿ ರಿಸರ್ಚ್ ಮಲ್ಪನಂಚಿನ ಒಂಜಿ ರಿಸರ್ಚರ್ ಓ ಎಂಕ್ಲೆಂಚ ಬರೆಯರಾಪ್ನಂಪಿನ ಒಂಜಿ ಸಂದರ್ಭ ಬರು ಬಹುಶಃ ಈ ಸಂದರ್ಭಡು ಒಂಜಿ ಎರಡು ಪಾತೇರ ಪನ್ಲೇನೇನಾರ ಕೇಂಡುಂಡೇರು ಐಕ್ ಎಂಕ್ ಅವಕಾಶ ಮಲ್ತ್ಕೊರ್ನೇಗ ವಂದನೆಗಳು ನಮಸ್ಕಾರ
1: ಈತನೇಟ ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣಡೆ ತುಳು ವಿಕಿಪೀಡಿಯಾ 10ನೇ ವರ್ಷದ ಸಂಭ್ರಮ ಈ ಲೇಸ್ಡ್ ಪಾತೆರ್ನ ಬಿನ್ನರ್ ನಕಲನ ಪಾತೆರ್ನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ. ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ, ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡಿಸೆರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್, ಜಿರಿ ಲೆಹೆಕಾ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮತ ಎಣಿಕೆ ಕಾರ್ಯ ಶುಕ್ರವಾರ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದ ಬಳಿಕ ರಾಷ್ಟಪತಿಯವರು ಮನಾಲಿಗೆ ತೆರಳಿ ಅಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹಿಡಿಂಬಾ ದೇವಾಲಯ ಮತ್ತು ಅಟಲ್ ಸುರಂಗ ರೋಹ್ಟಾಂಗ್ಗೆ ಭೇಟಿ ನೀಡುವ ನಿರೀಕ್ಷೆಯಿದೆ. ರಾಷ್ಟಪತಿಯವರು ನಾಳಿದ್ದು ನವದೆಹಲಿಗೆ ಮರಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಪರಾಷ್ಟಪತಿಯವರು ಶಂಕರ್ ದಯಾಳ್ ಶರ್ಮಾ ಸ್ಮಾರಕ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 240 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ಹಾಗೂ 2024-25 ಮತ್ತು 26ನೇ ಸಾಲಿನ 60 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುರಳಿ ಮನೋಹರ್ ಪಾಠಕ್ ಮಾಹಿತಿ ನೀಡಿದ್ದಾರೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೊತ್, ಜರ್ಮನ್ನ ಪೀಟರ್ ಹೆಗ್ಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಳಕಿನ ಮೂಲಕ ನಿಯಂತ್ರಿಸಬಹುದಾದ ಅಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನದಲ್ಲಿ ಮಹತ್ವದ ಬದಲಾವಣೆ ತಂದ ಆಪ್ಟೋಜೆನೆಟಿಕ್ಸ್ ತಂತ್ರದ ಕುರಿತ ಸಂಶೋಧನೆಗಾಗಿ ಈ ಗೌರವ ಸಂದಿದೆ. ಆಪ್ಟೋಜೆನೆಟಿಕ್ಸ್ ಮೂಲಕ ಜೀವಂತ ಮೆದುಳಿನಲ್ಲಿರುವ ನಿರ್ದಿಷ್ಟ ನರಕೋಶಗಳ ಚಟುವಟಿಕೆಯನ್ನು ಬೆಳಕಿನ ಮೂಲಕ ನಿಯಂತ್ರಿಸಲು ಸಾಧ್ಯವಾಗಿದ್ದು ಮೆದುಳಿನ ನೆನಪು, ಭಾವನೆ ಮತ್ತು ನಡವಳಿಕೆಗಳ ಅಧ್ಯಯನಕ್ಕೆ ಹೊಸ ದಾರಿ ತೆರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟನೆ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೊಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಹೆಚ್ಚಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸ್ತ್ರದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾವುದೇ ಸರ್ಕಾರವೂ ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016 ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಲ್ಪಟ್ಟಿದ್ದವು. ಎಲ್ಲರೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023 ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024 ವಿಧಾನಸಭೆ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949 ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25 ಅಕ್ಟೋಬರ್ 5 ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲ 5 ಸದಸ್ಯರು ಪದಕ ಗಳಿಸಿದ್ದಾರೆ. ಹೈದರಾಬಾದ್ನ ಪ್ರಾಂಜಲ್ ದೀಕ್ಷಿತ್, ದೆಹಲಿಯ ಸುಮಂತ್ ಗುಪ್ತಾ, ಗುರುಗ್ರಾಮದ ಅಕ್ಷತ್ ಶ್ರೀವಾಸ್ತವ ಮತ್ತು ಫರೀದಾಬಾದ್ನ ಅರ್ನವ್ ಸೆಹರಾವತ್ ಚಿನ್ನದ ಪದಕ ಗೆದ್ದಿದ್ದಾರೆ. ವಡೋದರಾದ ಹರ್ಷಿಲ್ ಅಮಿತ್ ಕುಮಾರ್ ಪಟೇಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 3ನೇ ಸ್ಥಾನ ಪಡೆದಿದೆ. ತಲಾ 5 ಚಿನ್ನದ ಪದಕ ಗೆದ್ದ ಇರಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿವೆ. 64 ದೇಶಗಳ 307 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈವರೆಗಿನ ಅತಿ ಹೆಚ್ಚು ಭಾಗವಹಿಸುವಿಕೆಯಲ್ಲಿ ಒಲಿಂಪಿಯಾಡ್ ಇದಾಗಿದೆ. ವಿಶ್ವ ವೇದಿಕೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಕಳವಳಗಳನ್ನು ಭಾರತ ಪ್ರತಿಪಾದಿಸಬೇಕೆಂದು ಜಾಗತಿಕ ದಕ್ಷಿಣ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಆಹಾರ, ಇಂಧನ, ರಸಗೊಬ್ಬರ, ಹಣಕಾಸು ಸೇರಿದಂತೆ ಜಾಗತಿಕ ದಕ್ಷಿಣ ರಾಷ್ಟಗಳ ಪ್ರಮುಖ ಕಳವಳಗಳನ್ನು ಭಾರತ ವಿಶ್ವ ವೇದಿಕೆಯಲ್ಲಿ ಅನಾವರಣಗೊಳಿಸುತ್ತದೆ ಎಂದರು. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು. ಇದರೊಂದಿಗೆ ಸುಮಾರು 80 ವರ್ಷಗಳ ಬಳಿಕ ಬ್ರಹ್ಮಪುತ್ರ ನದಿ ಜಾಗತಿಕ ವ್ಯಾಪಾರ ಮಾರ್ಗವಾಗಿ ಪುನಶ್ಚೇತನಗೊಂಡಿದೆ. ದಿಬ್ರುಗಢದ ಬೋಗಿಬೇಲ್ ಟರ್ಮಿನಲ್ನಿಂದ ಬಾಂಗ್ಲಾದೇಶದ ಢಾಕಾದ ಪಾಂಗಾವ್ ಬಂದರಿಗೆ ಮೆಥನಾಲ್ ಸಾಗಿಸಲಾಗುತ್ತಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕಾರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಅಮೆರಿಕದ ಆಸ್ಟಿನ್ ಕಜಿಚೆಕ್ ಮತ್ತು ಕ್ರೊಯೇಷ್ಯಾದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬನೋ ಒಲಿವೆಟ್ಟಿ ಜೋಡಿಯನ್ನು ಎದುರಿಸಲಿದೆ. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡೆಸೋರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕಾರಾಜ್ ಜಿರಿ ಲೆಹೆಕ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ಸೊ ಅತಿಯಾದರೆ ಅಮೃತನೂ ವಿಷ, ನೀವು ಇದನ್ನು ಎಷ್ಟೋ ಸಲ ಕೇಳಿದ್ದೀರಿ. ಸೊ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಮಾತ್ರೆಗಳ ಸೇವನೆ. ಹೌದು, ಕ್ಯಾಲ್ಸಿಯಂ ಮಾತ್ರೆಗಳನ್ನು ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಸೇವಿಸ್ತಾ ಇರ್ತೀರಿ, ಅವರಿಗೆ ಅದರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಸೊ ಅದರಿಂದ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವ ಸಮಸ್ಯೆಗಳೇನು, ಅದನ್ನು ಹೇಗೆ ಸರಿ ಮಾಡಿಕೊಳ್ಳುವಂಥದ್ದು, ಅದರಿಂದ ನೀವು ಹೇಗೆ ಹೊರಬರುವಂಥದ್ದು, ಅದನ್ನೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಕ್ಯಾಲ್ಸಿಯಂ, ಸೊ ಕ್ಯಾಲ್ಸಿಯಂ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇರುವಂಥ ಒಂದು ಪೋಷಕಾಂಶ. ಸೊ ಈ ಒಂದು ಕ್ಯಾಲ್ಸಿಯಂಗಾಗಿ ನಾವು ಆಹಾರದಲ್ಲಿ ಮತ್ತು ಕೆಲವು ಔಷಧಗಳ ಮೊರೆಯನ್ನು ಹೋಗಬೇಕಾಗ್ತದೆ. ಸೊ ಒಂದು ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಂದರೆ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಅಂತ ರಿಸರ್ಚಸ್ ಹೇಳ್ತದೆ. ಅಂದರೆ ಇತ್ತೀಚಿನ ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಒಂದು ವಯಸ್ಕ ಮನುಷ್ಯನಿಗೆ 18 ನಂತರದ 60 ಒಳಗಿನ ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಥವಾ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು. ಸೊ ಆದರೆ ನಾವೇನು ಮಾಡ್ತೇವೆ, ಸೊ ಕೆಲವೊಮ್ಮೆ ಔಷಧಿಗಳನ್ನು ತೆಗೆದುಕೊಳ್ತಾ ಡಾಕ್ಟರ್ ಒಂದಿಷ್ಟು ತಿಂಗಳುಗಳು ತಗೊಳ್ಳಿ ಅಂತ ಹೇಳಿರ್ತಾರೆ. ಅದು ನಮಗೇನೋ ಚೆನ್ನಾಗಿ ಅನಿಸಿರ್ತದೆ ಅಥವಾ ಇನ್ನೇನೋ ಕಾರಣಕ್ಕಾಗಿ ಅದನ್ನು ಹಾಗೇ ಬ್ಲೈಂಡ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೇವೆ. ಸೊ ಎಷ್ಟೋ ಸಲ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿರೋದಿಲ್ಲ ಅಥವಾ ಇದನ್ನು ತಗೊಂಡ್ರೆ ಒಳ್ಳೇದು ಅಂತ ಒಂದು ಭ್ರಮೆಯಲ್ಲಿರ್ತೇವೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಈ ಕ್ಯಾಲ್ಸಿಯಂ ವಿಚಾರನೂ ಹಾಗೆ. ನೀವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಾವು ತಿನ್ನುವಂತಹ ಆಹಾರದಲ್ಲೆಲ್ಲದರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಸೊ ಹಾಗಾಗಿ ನೀವು ಕ್ಯಾಲ್ಸಿಯಂ ಮಾತ್ರೆಗಳ ಮೊರೆ ಹೋಗಲೇಬೇಕಾದಂತಹ ಪ್ರಸಂಗ ಸಾಮಾನ್ಯವಾಗಿ ಬರೋದಿಲ್ಲ. ಯಾವಾಗ ಒಂದು ಕರೆಕ್ಟಾದ ಆಹಾರ ಪದ್ಧತಿಯಲ್ಲಿ ನೀವು ಇದ್ದೀರಿ ಅಂತಾದಲ್ಲಿ, ಅಥವಾ ಒಂದೆರಡು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರಿ ಅಂತಾದಲ್ಲಿ ಯಾವುದೇ ಕ್ಯಾಲ್ಸಿಯಂ ಮಾತ್ರೆಗಳ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಸೊ ಅದನ್ನು ನೀವು ಗಮನಿಸೋದಾದ್ರೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂಥ ಕೆಲವು ಆಹಾರ ಒಂದು ವಸ್ತುಗಳನ್ನು ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಎಳ್ಳು, ಅದು ಕರಿ ಎಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು, ಅದರಲ್ಲಿ ಒಂದು ದಿನದ ರಿಕ್ವೈರ್ಡ್ ಡೋಸ್ಗಿಂತ ಜಾಸ್ತಿ 1400 mg ಪರ್ 100 gram ಈ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಸೊ 100 gram ನಾವು ಇಡೀ ದಿನದಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ಸಾಮಾನ್ಯವಾಗಿ ಎಳ್ಳಿನಲ್ಲಿ, ಆದರೆ ಒಂದಷ್ಟು ಪ್ರಮಾಣದಲ್ಲಿ ನೀವು ಎಳ್ಳನ್ನು ತಿನ್ನೋದ್ರಿಂದಾಗಿ ನಿಮಗೆ ಕ್ಯಾಲ್ಸಿಯಂ ಅಂತೂ ಖಂಡಿತವಾಗಿ ಸಿಗ್ತದೆ. ಸಾಸಿವೆ, ಸಾಸಿವೆಯನ್ನು ಯಾಕೆ ನಾವು ಒಗ್ಗರಣೆಯಲ್ಲಿ ಬಳಸ್ತೇವೆ, ಇದೇ ಕಾರಣಕ್ಕೆ ಇರಬಹುದು ಮೋಸ್ಟ್ಲಿ. ಸೊ ಸಾಸಿವೆಯಲ್ಲಿ ಸುಮಾರು 400 mg ಜಾಸ್ತಿ ಈ ಒಂದು ಕ್ಯಾಲ್ಸಿಯಂ ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಮತ್ತು ಎಲ್ಲ ಸೊಪ್ಪುಗಳಲ್ಲೂ, ಪಾಲಕ್ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರ್ತದೆ, ಅದರ ಜೊತೆಯಲ್ಲಿ ಸೋಯಾ ಬೀನ್ಸ್, ಇವುಗಳಲ್ಲೆಲ್ಲದರಲ್ಲೂ ಕೂಡ ಸ್ವಲ್ಪ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ಸೊ ಎಲ್ಲ ಎಣ್ಣೆ ಬೀಜಗಳು ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಶೇಂಗಾ ಇವುಗಳಲ್ಲೆಲ್ಲದರಲ್ಲೂ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ, ಮತ್ತು ಎಲ್ಲ ಸೊಪ್ಪು ತರಕಾರಿಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಇವುಗಳನ್ನೆಲ್ಲವನ್ನ ನೀವು ಆಹಾರದಲ್ಲಿ ಸೇವಿಸಿದ್ದೀರಿ ಅಂತಾದರೆ ಖಂಡಿತವಾಗಿ ಒಂದು ದಿನಕ್ಕೆ ಬೇಕಾಗುವಂಥ ಪೋಷಕಾಂಶಗಳು, ಆ ಕ್ಯಾಲ್ಸಿಯಂ ಪೋಷಕಾಂಶ ನಿಮಗೆ ಸಿಕ್ಕಿರ್ತದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ನಾವು ಆಹಾರದ ರೂಪದಲ್ಲಿ ಏನು ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ತೀವಲ್ಲ, ಅದು ಅಬ್ಸಾರ್ಬ್ ಆಗುವಷ್ಟು ಒಳ್ಳೆಯದಾಗಿ ಆರ್ಟಿಫಿಷಿಯಲ್ ಕ್ಯಾಲ್ಸಿಯಂ ಮಾತ್ರೆಗಳು ಅಬ್ಸಾರ್ಬ್ ಆಗುವುದಿಲ್ಲ, ಇದನ್ನು ನೀವು ಗಮನಿಸಬೇಕು. ಸೊ ನಾನು 1000 mg ಕ್ಯಾಲ್ಸಿಯಂ ತಗೊಳ್ತಿದ್ದೀನಿ ಅಂತ ಕೆಲವರು ಹೇಳ್ತಾರೆ, ಸಾಮಾನ್ಯವಾಗಿ 500 mg ಅಷ್ಟು ಇರ್ತದೆ ಕ್ಯಾಲ್ಸಿಯಂ ಮಾತ್ರೆಯ ಡೋಸೇಜ್. ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೆಲವರು ತಗೊಳ್ಳೋರು ಇರ್ತಾರೆ. ಸೊ ಅದು ನಿಮಗೆ ಪೂರ್ತಿಯಾಗಿ ಲಭ್ಯ ಆಗುವುದಿಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಸೊ ಒಂದು ಡಾಕ್ಟರ್ ಒಂದಷ್ಟು ದಿನಗಳ ಕಾಲ ಕ್ಯಾಲ್ಸಿಯಂ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ, ಆದರೆ ನೀವು ಅದನ್ನು ಹಾಗೆ ಮುಂದುವರಿಸಿರ್ತೀರಿ. ಎಷ್ಟೋ ವರ್ಷಗಳ ಕಾಲ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಂಡವರು ನಮ್ಮಲ್ಲಿ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಇದನ್ನು ಮಾಡ್ತಾ ಅತಿ ಹೆಚ್ಚು ದಿನಗಳ ಕಾಲ ಕ್ಯಾಲ್ಸಿಯಂ ಅನ್ನು ತಗೊಂಡು ಅವರಿಗೆ ಈ ಒಂದಷ್ಟು ಸಮಸ್ಯೆಗಳಾಗ್ತದೆ. ಮೊಟ್ಟ ಮೊದಲನೇದಾಗಿ ಕಿಡ್ನಿ ಸ್ಟೋನ್, ಯಾರಿಗೆ ಶರೀರದಲ್ಲಿ pH ಕಡಿಮೆ ಇರ್ತದೆ ಅಂಥವರಿಗೆ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಜಾಸ್ತಿ. ಅದರಲ್ಲೂ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ತಾ ಹೋಗುವಂಥವರಿಗೆ ಅದರ ರಿಸ್ಕ್ ಇನ್ನೂ ಜಾಸ್ತಿ. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾಲ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಂಡಿರ್ತೀರಿ, ನಿಮ್ಮ ಶರೀರದಲ್ಲಿ ಕಿಡ್ನಿ ಸ್ಟೋನ್ ಆಗುವಂಥ ಗುಣ ಇದೆ ಅಂತಾದಲ್ಲಿ ಖಂಡಿತವಾಗಿ ಅದು ನಿಮ್ಮ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲಿಕ್ಕೆ ಅನುವು ಮಾಡಿಕೊಟ್ಬಿಡ್ತದೆ. ಸೊ ಹಾಗಾಗಿ ಯಾರಿಗೆ ಆ ಭಯ ಇದೆ ಅಥವಾ ರಿಕರೆಂಟ್ ರಿನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಇದೆ, ಅವರು ಖಂಡಿತವಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂದರೆ ಹಿಮ್ಮಡಿಯಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಡಿಪಾಸಿಟ್ ಆದಂತೆ ಆಗುವಂಥದ್ದು, ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ, ಆದರೂ ಕೂಡ ಕ್ಯಾಲ್ಸಿಯಂ ಡಿಪಾಸಿಷನ್ ಒಂದು ರೀಸನ್ ಆಗಿರ್ತದೆ. ಎಷ್ಟೋ ಕಡೆಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುವಂಥದ್ದು, ಸೊ ಈ ಕ್ಯಾಲ್ಸಿಯಂ ಅತಿ ಹೆಚ್ಚಾದ ಕ್ಯಾಲ್ಸಿಯಂ ಹೋಗಿ ಸಂಧುಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳುವಂಥದ್ದು ಕ್ಯಾಲ್ಸಿಫಿಕೇಶನ್ ಅಂತ ಕರೀತಾರೆ, ಅದು ಸಾಧ್ಯ ಆಗ್ತದೆ. ಇದರಿಂದಾಗಿ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಅಲ್ಲಿ ಮೊಬಿಲ್ ಜಾಯಿಂಟ್ಗಳ ಚಲನವಲನ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಇದೆಲ್ಲವೂ ಕೂಡ ಸಾಧ್ಯತೆ ಆಗುವಂಥ ಕಾರಣ ಇರ್ತದೆ. ಸೊ ಅತಿಯಾದ ಕ್ಯಾಲ್ಸಿಯಂ ಸೇವನೆಯು ಕೂಡ ಎಷ್ಟೋ ಸಲ ಹೃದಯದ ಸಮಸ್ಯೆಗಳಿಗೆ ಕಾರಣವಾಗ್ಬೋದು ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕ್ಯಾಲ್ಸಿಯಮ್ನ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವಂಥ ಸಮಸ್ಯೆಗಳು. ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು, ನಾವು ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ನೀವು ಮಾಡಬೇಕು. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಅನ್ನು ನೀಡುವಂತಹ ದಿ ಬೆಸ್ಟ್ ಮಂತ್ರ. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅಂದ್ರೆ ಏನು, ಸಾಮಾನ್ಯವಾಗಿ ಒಂದು ಮುಷ್ಟಿ ಕರಿಬೇವು ಅಥವಾ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಮುಷ್ಟಿ ಹಸಿಯಾದ ಕರಿಬೇವು ಅಥವಾ ಪಾಲಕ್ ಸೊಪ್ಪು, ಒಂದು ಚಮಚದಷ್ಟು ಅಗಸೆ ಬೀಜ, ಒಂದು ಚಮಚದಷ್ಟು ಕರಿ ಎಳ್ಳು, ಒಂದು ಚಮಚದಷ್ಟು ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅವರಿಗೆ ಜೋನಿ ಬೆಲ್ಲ ಅಥವಾ ಬೆಲ್ಲ. ಸೊ ಇವುಗಳನ್ನು ಮಿಶ್ರಣ ಮಾಡಿ ಅದನ್ನ ನೀರಿನ ಜೊತೆಗೆ ಮಿಕ್ಸರ್ನಲ್ಲಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಸಂಜೆ 5:30 ಹೊತ್ತಿನಲ್ಲಿ ಒಂದು ದಿನಕ್ಕೆ 150 to 200 ml ಅಂದರೆ 150 to 200 ml ನಷ್ಟು ಈ ಒಂದು ಗ್ರೀನ್ ಜ್ಯೂಸನ್ನು ನೀವು ಕುಡಿಯುವಂಥದ್ದು. ಸೊ ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಈಗ ನಾನು ಹೇಳಿದಂಥ ಸೋಯಾಬೀನ್ಸ್ ಇರ್ಬೋದು, ಕರಿ ಎಳ್ಳಿರ್ಬೋದು ಅಥವಾ ಎಲ್ಲ ಎಣ್ಣೆ ಬೀಜಗಳು, ನಟ್ಸ್ ಇರ್ಬೋದು, ಇವುಗಳನ್ನು ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾದ ಪ್ರಮಾಣದಲ್ಲಿ ಸೇವಿಸುವಂಥದ್ದು. ಇವನ್ನೆಲ್ಲವನ್ನು ಮಾಡಿದಾಗಲೇ ಆಲ್ರೆಡಿ ಡೈಲಿ ರಿಕ್ವೈರ್ಡ್ ಡೋಸೇಜ್ ಆಗಿಬಿಡುತ್ತೆ, ಮೇಲಿಂದ ಮತ್ತೆ ಮಾತ್ರ ತಗೊಳ್ಳುವಂಥ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಸೊ ಈ ರೀತಿ ನೀವು ಮಾಡ್ತಾ ಬಂದಲ್ಲಿ ಈ ಅತಿ ಹೆಚ್ಚಿನ ಕ್ಯಾಲ್ಸಿಯಂನಿಂದ ಆಗುವಂಥ ಈ ಸಮಸ್ಯೆಗಳನ್ನು ಖಂಡಿತವಾಗಿ ನೀವು ತಪ್ಪಿಸ್ಕೋಬಹುದು. ನ್ಯಾಚುರಲ್ ಅವೈಲೇಬಿಲಿಟಿ ಆಫ್ ಕ್ಯಾಲ್ಸಿಯಂ ಅನ್ನು ಕೂಡ ಹೆಚ್ಚಿಸ್ಕೋಬಹುದು. ಸೊ ಕ್ಯಾಲ್ಸಿಯಂ ತಗೊಳ್ಬೇಕು, ಶರೀರಕ್ಕೆ ಒಳ್ಳೆಯದು, ಆದರೆ ಅತಿ ಆದರೆ ಅಮೃತನು ವಿಷ ಅನ್ನುವಂಥ ಒಂದು ವಿಚಾರವನ್ನು ನೀವು ಗಮನಿಸ್ಕೊಂಡು ಈಗ ನಾನು ಹೇಳಿರುವಂಥ ರೀತಿಯಲ್ಲಿ ನೀವು ಮಾಡ್ತಾ ಬಂದಲ್ಲಿ ನ್ಯಾಚುರಲಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮತ್ತು ಹೇಳಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ಈ ಒಂದು ಮೂಳೆಗಳ ವೀಕ್ನೆಸ್, ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಆಗುವಂಥ ಮಾಂಸಖಂಡಗಳ ವೀಕ್ನೆಸ್ಸು, ಮೂಳೆಗಳ ವೀಕ್ನೆಸ್ಸು ಇವುಗಳನ್ನೆಲ್ಲವನ್ನು ಕೂಡ ನೀವು ನ್ಯಾಚುರಲಿ ತಪ್ಪಿಸ್ಕೋಬಹುದು. ಈ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು.

0: തിരിച്ചമർന്ന് പോണ്ട, ഉമ്മർ തിരിച്ചമർന്ന് പോ.
1: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡುವಂಥ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳುತ್ತಿದ್ರೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.

0: ಮೇಡಮ್.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
0: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅಂತ.
1: ಭೀಮನಗೌಡ ಪಾಟೀಲ್ ಅವರೇ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾವು ಕೂಡ ಆರಾಮ.
0: ಊಟ ಆಯ್ತ್ರಿ?
1: ಊಟ ಆಯ್ತು. ನಿಮ್ದಾಯ್ತಾ?
0: ನಮ್ದಾಯ್ತು ಮೇಡಮ್. ಈಗ ಹಂಗೆ ನಿಮ್ಮ ಆಕಾಶವಾಣಿ ಕೇಳ್ತಾ ಇದ್ದೆ.
1: ಹೇಗಿದೆ ನಿಮ್ಮ ಊರಲ್ಲಿ, ಮಳೆ ಏನಾದ್ರೂ ಬಂತಾ? ಹೇಗೆ?
0: ಮಳೆ ಇಲ್ಲ ಮೇಡಮ್, ಬರೇ ಬಿಸಿಲು ಇದೆ, ಮಳೆ ಇಲ್ಲ.
1: ಓಕೆ, ಹೇಳಿ ಸರ್.
0: ರೈತರು ಬಹಳ ಕಷ್ಟದಲ್ಲಿದ್ದಾರೆ ಮೇಡಮ್.
1: ಹೌದು ಹೌದು. ಏನೆಲ್ಲ ಬೆಳೆಯನ್ನ ಬೆಳೆತೀರಲ್ಲಿ ರಾಯಚೂರಲ್ಲಿ?
0: ಇಲ್ಲಿ ರಾಯಚೂರಲ್ಲಿ ಹತ್ತಿ ಮೇಡಮ್, ಆಮೇಲೆ ಭತ್ತ.
1: ಹತ್ತಿ
0: ಎರಡು,
1: ಹತ್ತಿ ಮತ್ತೆ ಭತ್ತ. ಮುಖ್ಯ ಬೆಳೆಗಳಲ್ಲಿ ಅಲ್ವಾ?
0: ಹೌದು.
1: ಓಕೆ ಓಕೆ, ಹೇಳಿ ಸರ್. ಇವತ್ತು ಯಾವ ಹಾಡು ಕೇಳುವ?
0: ಇವತ್ತು ಕೆರಳಿದ ಸರ್ಪ ಚಿತ್ರದಿಂದ.
1: ಯಾವುದು?
0: ಕೆರಳಿದ ಸರ್ಪ.
1: ಕೆರಳಿದ ಸರ್ಪ. ಓಕೆ.
0: ಅದರಲ್ಲಿ ಹೃದಯ ಮೀಟಿದಾಗ ಅಂತ ಒಂದು ಗೀತೆ ಬರ್ತ ನೋಡಿ ಮೇಡಮ್. ಈ ಗೀತೆ ನಮ್ಮ ಬಾನುಲಿ ಬಳಗ ಸ್ನೇಹಿತರಾದ ಸುಬ್ರಹ್ಮಣ್ಯ ಐಕಳ್ ಸರ್, ಆಮೇಲೆ ಭರತ್ ಕುಮಾರ್ ಅಂತೇಳಿ ವಿಜಯಪುರದಿಂದ, ಆಮೇಲೆ ವೆಂಕಟೇಶ್ ಪಾಲಾಜಿ, ಇವರೆಲ್ಲರಿಗಾಗಿ ಪ್ರಸಾರ ಮಾಡ್ರಿ ಮೇಡಮ್.
1: ಓಕೆ ಓಕೆ, ಖಂಡಿತ ಎಲ್ರಿಗೋಸ್ಕರ ಪ್ರಸಾರ ಮಾಡಿ.
0: ಕೊನೆಗೆ ನಿಮ್ಗೂ ಕೂಡ ಮೇಡಮ್ ಈ ಗೀತೆ.
1: ಓಕೆ ಓಕೆ, ಖಂಡಿತ ಖಂಡಿತ.
0: ಓಕೆ,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ, ಧನ್ಯವಾದ.
1: ಓಕೆ, ಕೇರಳದ ಸರ್ಪ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಾಯಚೂರಿನಿಂದ ಭೀಮನಗೌಡ ಪಾಟೀಲ್ ಅವರು ನಮಗೆ ಕರೆಯನ್ನು ಮಾಡಿದರು. ಹೃದಯ ಮೀಟಿದಾಗ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಈ ಒಂದು ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಸಂಗೀತ ರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯ ಇರುವಂತಹ ಗೀತೆ ಇದು. ಕುಮಾರ್ ಬಂಗಾರಪ್ಪ, ಯಮುನಾ, ಸುಂದರ್ ಕೃಷ್ಣ, ರಮೇಶ್ ಭಟ್ ಇವರೆಲ್ಲ ಅಭಿನಯಿಸಿದಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲೇ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು, ಅವರು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸಂಕಪಣ್ಣೆ ಪಾತ್ರಂದಲ್ಲ.
0: ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊಂಡಲ್ಲ ಪಲ್ಲೆ ಸಂಕಪಣ್ಣೆ ಎಂಚೋಲ್ಲಾರ.
1: ಬಾರಿ ದೊಂಬು ಮೇಡಮ್, ಬರ್ಸ ಇಜ್ಜಿ ದಿನಾಲ ಗುಡುಗೊಂದು ಗುಡುದು ಉಪ್ಪುಂಡು. ಎಂಕ್ಲ ಇಲ್ಲದ ಒಂದ್ 2 ಕಿಲೋಮೀಟರ್ ಅಲ್ಪ ಪರವ ಬರ್ಸ ಬರ್ದು ಇಡೀ ಬರ್ಸ ಬರ್ದು ಬರ್ಸ ಬರ್ಪುಂಡು ಚೆಡ್ಲು ಮುರಾಣಿ ಬೆಳ್ತಂಗಡಿ ಬಲ್ತ ಬಂಟ ಇಲ್ಲಿಗೆ ಚೆಡ್ಲ ಹಾಕದ್ ಪುರ ಪೂರಿ ಪುಡಿ ಆತ ತೋಜ ಅಂತೀರ ಪುರ ಅಂಚೆ ಬರ್ಸ ಕೆಲವು ತಿಕ್ಕಡ ಬರ್ಪುಂಡು ಎಂಕ್ಲಿಗೆ ಬರ್ಸ ಬೋಡಿತ್ತು ಬರ್ಸ ಬರೊಂದಿಜ್ಜಿ ದಾನೆ ಮಲ್ಪ ದೇವರು ಬರ್ಪುಂಡು ಆಪುಂಡು ಆಪುಂಡು ಅಂತ ಬರ್ಸ ಬರೊಂದಿಜ್ಜಿ ಪೂರ ಎಂಕ್ಲ ಬುಲೆ ಪುರ ಬತ್ತ ಇಂಡ ಕೈಕ್ ಬತ್ತನೋ ಬಾಯಿಗೆ ಬರ್ಪುಜಿ ಅಂತ ತಂಚ ಆತ ಪುರ ಕಾಪಿ ಅಡ್ಡ ಮುಂಚಿ ಶುಂಠಿ ಪುರ ಪಾಡ್ದ ಐಕ್ಲ ಇತ್ತ ನೀರ್ ಬೋಡು ನೀರ್ ಇಜ್ಜಿನ ಉಂಗದು ಪೋಪುಂಡು ಅವು ಅತ್ತಂದೆ ಮುಖ್ಯ ಅದು ಪರ್ರ ನೀರ್ ಅಂತರ್ಜಲ ಪೂರ್ತಿ ಇತ್ತ ಅಡಿಕೆ ಪೋಪ್ತಂದ್ರೆ ಬೋರ್ವೆಲ್ ಇಡು ಆಜಿನದಡಿ ಐತ ನೀರ್ ಇತ್ತ ಅಡಿಕೆ ಪೋತನ ಕಂಡಪಟ್ಟೆ ಅಂಚ ಅದು ಪರಪ್ಪನ ನೀರಿಲ್ಲ ತೊಂದರೆ ಆಪುಂಡು ಓಲ ಏಮಾವತ್ ಇಡ್ಲ ಇಜ್ಜಿ ಕಾವೇರಿ ಇಡ್ಲ ಇಜ್ಜಿ ಪರ್ರ ನೀರ್ ತಕ್ಕ ಯಾವ ಇತ್ತ ಅಯ್ಯನಾಥ್ ನೀರು ಕಮ್ಮಿ ಉಪಯೋಗಿಸೋಡು ಪುರ ಜನ ಯೋಚನೆ ಮಲ್ತಂದು ಮಲ್ತನ ಮಾತ್ರ ಜೀವನ ಮಲ್ಪರ ಸಾಧ್ಯ ಬಕ್ಕ ಇರುವತ್ತು ಏಳು ಇಟ್ಲ ಆತೆ ಬರಗಾಲ ಬರ್ಪಣ ಅಂತೇರು ಅಂಚಾದ್ರೆ ಇಪ್ಪ ನಾವಾಗ ನಮ್ಮ ಅಂತ ಜಾಗ್ರತೆ ಪೂರ ಇಟ್ಲ ಎಚ್ಚರಿಕೆ ವಹಿಸಂದು ಅಯ್ಯನಾಥ್ ನೀರು ಪೋಲ್ ಮಲ್ಪಂದು ತೋಡು ಅಂತ ಬಕ್ಕ ಇನಿ ಎಂಕ್ ಪಗೆತ ಪೊಗೆ ಚಿತ್ರಡು ಪಕ್ಕಿಲು ಮೂಜಿ ಒಂಜೇ ಗೂಡು ಬದುಕೊಂದುಂಡಿಗೆ ಐಟ್ ಒಂಜಿ ಕಿನ್ನಿಗೆ ರಂಕೆ ಪುಟ್ಟೊಂದುಂಡಿಗೆ ಈ ಪದ್ಯನ ದಯಮಂತದ ಪ್ರಸಾರ ಮಾಡ್ಲಿಂದು ಎನ್ನ ಪುಲ್ಲಿ ಶಿವಾನಿ ನಯನ ಬಕ್ಕ ಪೂರ ಜನಕ್ಕೆ ಸಾರಂಗ ಡೆಲಿಕೇಟ್
0: ಮಾಡ್ತಂದ್ರೆ ಇದು ಸಂಗಪ್ಪ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಪಕ್ಕಿಲು ಮೂಜೆ ಒಂಜೆ ಗೂಡುಡು ಬದುಕೊಂದುಂಡುಗೆ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದೆ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6-3-6-4-2-0-4-9-4 ಸಂಖ್ಯೆಗೆ ಮುಂದಿನ ಕಾಲ್. ಹಲೋ, ನಮಸ್ತೆ.
2: ಹಲೋ ಹಲೋ
0: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
3: This call is now being recorded.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ?
2: ಹಾ, ಕೇಳ್ತಾ ಇದೆ ಮೇಡಮ್. ಆಯ್ತಾ ಮೇಡಮ್, ಊಟ ಆಯ್ತಾ?
0: ಊಟ ಆಯ್ತು. ನಿಮ್ದು ಆಯ್ತಾ?
2: ಆಯ್ತು ಮೇಡಮ್.
0: ಹೇಗಿದ್ದೀರಾ?
2: ಮಂಗಳೂರು ಮಳೆ ಆಯ್ತಾ?
0: ಮಂಗಳೂರಲ್ಲಿ ಮೊನ್ನೆ ಸ್ವಲ್ಪ ಸದ್ಯಕ್ಕೆ ಮಳೆ ಬಂದಿತ್ತು. ಮೊನ್ನೆ ರಾತ್ರಿಯಿಂದ ನಿನ್ನೆ ಬೆಳಗಿನವರೆಗೆ ಮಳೆ ಬಂದಿದೆ.
2: ಮಳೆ ಬರುತ್ತೆ ಒಂದು ವಾರ ಅಂತ ಹೇಳ್ತಾ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸ್ವಲ್ಪ ಭೂಮಿ ತಣ್ಣಗಾಗಬಹುದು.
0: ಹೌದು. ಓಕೆ, ಹೇಳಿ ಸರ್. ಇವತ್ತು ಯಾವ ಹಾಡು ಕೇಳುವ?
2: ನನಗೆ ಚಿರಂಜೀವಿ ಅಂತ ಒಂದು ಚಿತ್ರ ಇದೆ ಮೇಡಮ್, ಅದರ ಬಾಲಕೃಷ್ಣ ಆಡ್ರದ ಒಂದು ಅಪರೂಪದ ಹಾಡಿದೆ ಮೇಡಮ್.
0: ಯಾವುದು?
2: ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಣ ರಾಜ ರಾಣಿ ಹಂಗೆ ನಕ್ಕಾಯಿಗೆ ಯಾವತ್ತು ಅಂತ ಇದೆ. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜಾ ಹಂಗೆ ನಕ್ಕಾಯಿಗೆ ಯಾವತ್ತು, ಅನಕ್ಕ ಹಿಂಗೆ ಯಾವತ್ತು ಅಂತ ಇದೆ. ಎಲ್ಲ ಕೇಳಗರಿಗಾಗಿ ಮತ್ತೆ ನಿಮಗಾಗಿ ಮೇಡಮ್, ಅಪರೂಪದ ಹಾಡು ಮಾಡು ಬಾಲಕೃಷ್ಣ ಆಡ್ರದು.
0: ಖಂಡಿತ. ಸ್ವಲ್ಪ
2: ಬಾಲಕೃಷ್ಣ ಅಂತ ತ್ರಿವೇಣಿ ಸೊಲಮನ ಹಾಡಾಡಿದ್ರೆ ನೋಡಿ, ಮೀನಾ ಭಗವಂತ ಅಂತ.
0: ಹೌದಾ?
2: ಅವರೇ ಆಡ್ರದು.
0: ಆದ್ರೆ ನೀವು ಕೇಳಿರುವಂತ ಈ ಚಿರಂಜೀವಿ ಚಿತ್ರದ ಈ ಹಾಡು ಏನಿದೆ, ನೀವು ಬಾಲಕೃಷ್ಣ ಅವರು ಅಂತ ಹೇಳಿದ್ರೆ, ಆದ್ರೆ ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತ ಹಾಡು ಇದು.
2: ಅಲ್ಲ, ಸಿಂಗಲ್ ಒಬ್ಬನೇ ಆಡೋದು. ತೋಟದಲ್ಲಿ ಹೂವ ಕಂಡೆ ಅಂತ ಇದೆ ಮೇಡಮ್ ಅದರಲ್ಲಿ.
0: ಹೌದು ಹೌದು, ತೋಟದಾಗಿ ಹೂವ ಕಂಡೆ.
2: ತೋಟದಾಗೆ ಹೂವ ಕಂಡೆ ಅಂತ ಇದೆ. ನಾನು ಬಾಲಕೃಷ್ಣ ಅಂತ ಎಲ್ಲೋ ಯಾವ್ದೋ ಅನಸಲ್ಲಿ ಕೇಳ್ದಂಗೆ ಇತ್ತು. ಅದಕ್ಕೆ ಇರ್ಲಿ, ಯಾಕೆ ಅದೇ ಹಾಡ್ ಹಾಕರ್ ಸರಿ.
0: ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಒಂದ್ ಟೈಮ್ ತಪ್ಪಾಗುತ್ತಲ್ಲ ಇದೆ.
0: ಧನ್ಯವಾದಗಳು. ಓಕೆ, ಇದು ಸಿ ಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ತೋಟದಾಗೆ ಹೂವ ಕಂಡೆ ಅನ್ನುವಂತಹ ಹಾಡು. ಚಿರಂಜೀವಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಹಾಡು. ಅದೇ ರೀತಿ ಆರ್ ಎನ್ ಜಯಗೋಪಾಲ್ ಅವರು ಈ ಒಂದು ಹಾಡಿಗೆ ಸಾಹಿತ್ಯವನ್ನು ನೀಡಿದ್ದಾರೆ. ನೋಡೋಣ, ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. 6-3-6-4-2-0-4-9-4 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
4: ಪತ್ತಿದು ಮೂಜಿ ಒಂಜೇ ಗೂಡು ಬದುಕೊಂದೊಂದುಗೆ ಐಟು ಗುಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದೊಂದುಗೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನ ಕೇಳುವಂತ ಹೊತ್ತು ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ.
1: ಗೊತ್ತಿಲ್ಲ ನಮ್ಮ ರೇಡಿಯೋ ಬೇರೆ ಬೇರೆ ಬೇರೆ ಕೇಳಿ ನಾನಾದಿಪ್ಪು ಅಂದಿ ಇಷ್ಟ ಅಲ್ಪದಾಗಿದ್ದಕ್ಕೆ
0: ಕಂಚಕೇನೊಂದು
1: ಓಡ ಬಳಸಬೋ ಜನದಲ್ಲಿ ಕಾರ್ಯಕ್ರಮ
0: ಕೇಳಿ
1: ಸಿಗ್ನಲ್ ಪ್ರೇಮ ನಾಟಕ ದಾನೆ ನಿನ್ನ ರಾಜ
0: ಓಕೆ. ಇದು ಅದ್ಯಪಾಡಿಯಿಂದ ಸುಶೀಲಕ್ಕ ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಪ್ರೇಮ ನಾಟಕ ದಾನೇರೇನ ಅನ್ನುವಂತ ಹಾಡನ್ನ. ರೇಡಿಯೋ ಕೇಳ್ತಾ ಇಲ್ಲ ಅನ್ನುವಂತ ಒಂದಿಷ್ಟು ಏನು ವಿಚಾರಗಳನ್ನ ಹಂಚಿಕೊಂಡ್ರು. ಹೌದು, ಕೆಲವೊಂದು ಕಡೆಗಳಲ್ಲಿ ಕೇಳದಿರೋದಕ್ಕೆ ಸಾಧ್ಯತೆ ಕೂಡ ಇರಬಹುದು. ಆದರೆ ಆದಷ್ಟು ನಾವು ಕೇಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದಿಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ ಆ ನಿಟ್ಟಿನಲ್ಲಿ. ಹಾಗಾಗಿ ಈ ದಿನಗಳಲ್ಲಿ ನಿಮ್ಗೆ ಕೆಲವೊಮ್ಮೆ ರೇಡಿಯೋದಲ್ಲಿ ಸೌಂಡ್ ಬರುವಂಥದ್ದಾಗಿರ್ಬೋದು ಅಥವಾ ಸರಿಯಾಗಿ ಕೇಳಿಸದೇ ಇರುವಂಥದ್ದಾಗಿರ್ಬೋದು, ಇದೆಲ್ಲವೂ ಆಗ್ತಿರ್ಬೋದು. ಅದರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ದಿನ ಮಳೆ ಕೂಡ ಇತ್ತು, ಸಿಡಿಲಿತ್ತು, ಒಂದಿಷ್ಟು ತಾಂತ್ರಿಕ ಇದರಲ್ಲಿ ವ್ಯತ್ಯಯಗಳಾಗಿರ್ಬೋದು. ನೋಡೋಣ, ಆದಷ್ಟು ಬೇಗ ನಾವು ಸರಿಪಡಿಸ್ತೇವೆ ಅನ್ನೋದನ್ನು ಹೇಳ್ತಾ ಯಾವತ್ತು ಈ ಮಾತುಗಳನ್ನು ಹೇಳ್ತಾ ಇರ್ತೇವೆ ನಾವು ಸರಿಪಡಿಸ್ತೇವೆ ಅನ್ನುವಂಥದ್ದು. ಆದರೆ ಆದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಕೆಲವೊಮ್ಮೆ ನಮ್ಮ ಕೈಗಲ್ಲಿ ಇರುವುದಿಲ್ಲ. ತಂತ್ರಜ್ಞಾನ ಎಷ್ಟೇ ಮುಂದುವರಿದಿದ್ರೂ ಕೂಡ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳು ಅಥವಾ ತಾಂತ್ರಿಕ ವ್ಯತ್ಯಯಗಳು ಏನು ಅಡಚಣೆಗಳೆಲ್ಲ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೆ ಆದಷ್ಟು ಸರಿಪಡಿಸುವಂತ ಪ್ರಯತ್ನವನ್ನ ಪಡ್ತೇವೆ ಅಂತ ಹೇಳಿ ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಮಳವಳ್ಳಿಯಿಂದ ಪುಟ್ಟರಾಜು ಮಾತಾಡೋದು, ಮಂಡ್ಯ ಜಿಲ್ಲೆ.
0: ಪುಟ್ಟರಾಜು,
2: ಹೇಗಿದ್ದೀರಾ? ಮೇಡಮ್ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾವು ಕೂಡ ಆರಾಮ.
2: ಊಟ ಮಾಡಿದ್ರ ಮೇಡಮ್?
0: ಊಟ ಆಯ್ತು.
2: ಆಯ್ತು ಮೇಡಮ್, ಮಾಡ್ದೆ. ಮೇಡಮ್, ಸಿ ಟಿ ಚಂದ್ರಶೇಖರ್ ಅವ್ರು ಕೇಳಿದ್ರಲ್ಲ, ಒಂದ್ ಹಾಡು, ಅದು ಬಾಲಕೃಷ್ಣ ಅವ್ರು ಆಡಿದ್ದು ಮೇಡಮ್. ಸರಿ, ಅದು ಅಂದ್ರೆ ಅವರು ತುಂಬಾ ರೇರ್ ಗಾಯಕರು, ತೆಲುಗುನವರು, ಹೆಚ್ ಕೆ ಆಡಿಲ್ಲ. ಅದು ಏನೋ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅಲ್ಲಿ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೇಕಷ್ಟೇ. ಮೇಡಮ್, ಅನಿರೀಕ್ಷಿತ ಚಿತ್ರದಲ್ಲಿ ಸೊಬಗಿನ ಸೆರೆಮನೆ ಆಗಿ ಹೇ ನೀನು ಅನ್ನೋ ಒಂದು ಆಡ್ಬೇಕಿತ್ತು ಮೇಡಮ್. ಅದು ಕುವೆಂಪು ಅವ್ರು ಬರ್ದಿರೋದು. ಸೆರೆಮನೆಯಾಗಿ ಹೇ ನೀನು
0: ಅನಿರೀಕ್ಷಿತ ಚಿತ್ರ ಹೆಸರು ಅನಿರೀಕ್ಷಿತ ಅಲ್ಲ,
2: ಅನಿರೀಕ್ಷಿತ ಸಿನಿಮಾ ಹೆಸರು ಅನಿರೀಕ್ಷಿತ. ಅದರಲ್ಲಿ ಸೊಬಗಿನ ಸೆರೆಮನೆಯಾಗಿ ಹೇ ನೀನು.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
2: ಧನ್ಯವಾದಗಳು
0: ಕರೆ ಮಾಡಿ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಪುಟ್ಟರಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಅನಿರೀಕ್ಷಿತ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದಾರೆ. ಸೊಬಗಿನ ಸೆರೆಮನೆಯಾದೆ ನೀನು, ಸೆರೆಮನೆಯಾಗಿ ಹೇ ನೀನು ಅಂತ ಹೇಳಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ಇದು. ಅದೇ ರೀತಿ ಈ ಒಂದು ಹಾಡನ್ನ ನಮ್ಮ ಕುವೆಂಪು ಅವರ ಸಾಹಿತ್ಯ ಇದು, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಗೀತೆಯನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಕರೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ. ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: रेडियो सारंग ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಸುರ್ ಮೇ ಗಾನಾ ಸೀಖಿಯೇ ಪಧಾನಿಸಾ ಆಪ್ ಕೆ ಸಾಥ್ AI ಪವರ್ಡ್ ಪರ್ಸನಲ್ ಮ್ಯೂಸಿಕ್ ಟೀಚರ್ ಫ್ರಮ್ ಸಾರೆಗಾಮಾ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ, ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಿಜಯಪುರದಿಂದ ನವಾಜ್ ಅಂತ ರೀ ಮೇಡಮ್.
0: ವಿಜಯಪುರದಿಂದ ನವಾಜ್ ಅವರು, ಹೇಗಿದ್ದೀರಿ ನವಾಜ್ ಅವರೇ?
1: ಆರಾಮದೇವ್ರಿ ಮೇಡಮ್, ನೀವು ಆರಾಮದೀರಿ ಮೇಡಮ್?
0: ನಾವು ಕೂಡ ಆರಾಮ ಸರ್.
1: ಊಟ ಅದು ಆಯ್ತ್ರಿ ಮೇಡಮ್?
0: ಊಟ ಆಯ್ತು.
1: ನಾವು ಊಟ ಮಾಡಿದ್ರೆ ಕಾರ್ಯಕ್ರಮ ಕೇಳಾಗತ್ತೀರಿ ಮೇಡಮ್, ಕಾರ್ಯಕ್ರಮ ಚಲೋ ಮಾಡಿ ಬರಕತ್ತದ್ರಿ. ಏನ್ ಮಳೆ ಪಳೆ ಆದ್ರಿ ಮೇಡಮ್ ನಿಮ್ ಕಡೆ?
0: ಹೌದು ಸರ್, ನಿನ್ನೆ ದಿನ ಮಳೆ ಬಂದಿತ್ತು, ಇವತ್ತೆಲ್ಲ
1: ಹೌದ್ರಿ. ನಮ್ ಕಡೆ ಏನಿಲ್ಲ ನೋಡ್ರಿ ಮೇಡಮ್, ಬರೇ ಬಿಸಿಲ್ರಿ, ಮೋಡ್ಸ ಬರಲ್ರಿ, ಒಟ್ಟ ಬಿಸಿಲಿ ಆದ್ರಿ ಹೆಚ್ಚ. ಅದಕ್ ಹಿಂಗಾಗಿ ನಿಮ್ ಕಡೆ ಆಗದಂತ ಕೇಳಿದ್ರಿ ಮೇಡಮ್. ಹ್ಮ್ರಿ ಮೇಡಮ್,
0: ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಇವತ್ತು ನೋಡ್ರಿ ಮೇಡಮ್, ಅದು ನಮ್ಮ ಬಡವರ ಬಂದು ಚಿತ್ರ ಮೇಡಮ್, ನಮ್ಮ ಪಿ ಬಿ ಶ್ರೀನಿವಾಸ್ ಹಾಡಾರಿ ಮೇಡಮ್. ಅದು ನಗ ಬೇಡ ನಗ ಬೇಡ ನಗ ಬೇಡ ಅವನ ನೋಡುತ್ತಾ ನೀನು ನಕ್ಕರೆ ಊರೇ ನಗುವುದು ನೀನು ಬಿದ್ದರೆ. ಈ ಹಾಡ್ರಿ ಮೇಡಮ್, ಯಾಕಂದ್ರೆ ಮಾರ್ಮಿಕವಾಗಿ ಆದ್ರಿ ಮೇಡಮ್, ಬಹಳ ಹಾಳಾದ್ರ ಬಹಳ ಅರ್ಥ ಗರ್ಭಿತ್ತಾದ್ರಿ ಇದು. ಹ್ಞೂನ್ರಿ ಮೇಡಮ್, ಅದ್ರ ಸಲ ಕೇಳ್ಬೇಕಂತ ಅಪೇಕ್ಷೆ ಐತ್ರಿ ನಿಮ್ಮ ಆಕಾಶವಾಣಿಯಿಂದ.
0: ಹ್ಞೂನ್ರಿ ಮೇಡಮ್, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಹ್ಞೂನ್ರಿ ಮೇಡಮ್, ಧನ್ಯವಾದ, ನಮಸ್ಕಾರ ರೀ ಮೇಡಮ್.
0: ಧನ್ಯವಾದ, ಧನ್ಯವಾದಗಳು.
1: ಧನ್ಯವಾದ.
0: ಓಕೆ, ಬಡವರ ಬಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಗಬೇಡ ನಗಬೇಡ ಅನ್ನುವಂತಹ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಹಾಡನ್ನು ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹೆಚ್ಚಾಗಿ ಇವತ್ತು ಏನೋ ನಾವು ಮಾತಾಡುವಾಗ ಬರುವಂಥ ವಿಚಾರಗಳಷ್ಟೇ, ಮಳೆ ಹೇಗಾಗಿದೆ, ಬೆಳೆ ಹೇಗಾಗಿದೆ ಅನ್ನುವಂಥದ್ದು. ನಮ್ಮ ಉತ್ತರ ಕರ್ನಾಟಕ ಭಾಗದ ಹಲವಾರು ಕೇಳುಗರು ನೀವು ಕಾಲ್ ಮಾಡ್ತೀರಾ, ನಿಮ್ಮ ಒಂದಿಷ್ಟು ಊರಿನ ಪರಿಚಯವನ್ನು ಮಾಡಿಕೊಡ್ತೀರಾ, ಅಲ್ಲಿನ ಒಂದಿಷ್ಟು ಪರಿಸ್ಥಿತಿಗಳನ್ನು ತಿಳಿಸ್ತೀರಾ, ಅದೇ ರೀತಿ ಇಲ್ಲಿನ ಪರಿಸ್ಥಿತಿಗಳನ್ನು ಕೂಡ ನೀವು ಏನು ಕೇಳ್ತೀರಾ. ಹಾಗಿದ್ದಾಗ ನಾವು ಒಮ್ಮೆ ನಿಮ್ಮ ಊರಿಗೆ ಬಂದು ಹೋದಂತೆ ಹೋದಂತಹ ಭಾಸ ಆಗುವಂಥದ್ದು ಸಹಜ. ನಿಮ್ಮ ಊರಲ್ಲಿ ಹೇಗಿದೆ ಅನ್ನೋದನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ಮಳೆ ಬೆಳೆ ಅಂತ ಹೇಳಿದಾಗ, ಮಳೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷಗಳಲ್ಲಿ ತುಂಬಾ ಕಡಿಮೆ ಆಗಿದೆ. ಮಳೆ ಇಲ್ಲದಿದ್ದರೆ ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. ರೈತ, ನೀವು ಸ್ವತಃ ರೈತರಾಗಿದ್ದುಕೊಂಡು ನೀವು ಹೇಳುವಂಥ ಒಂದಿಷ್ಟು ವಿಚಾರಗಳೇನಿದೆ, ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮಗೆ ತಿನ್ನುವ ಆಹಾರಕ್ಕೂ ಕೊರತೆ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾಕಂದರೆ ಮಳೆ ಇಲ್ಲ ಅಂತ ಹೇಳಿದರೆ ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಬೆಳೆ ಒಂದು ವೇಳೆ ಬೆಳೆಯಿದ್ರು ಅಂದರೆ ಅದಕ್ಕೆ ಒಂದಿಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಬೆಳೆ ಆಯಿತು ಅಂತ ಹೇಳಿದರೂ ಕೂಡ ಅದಕ್ಕೆ ಒಂದಿಷ್ಟು ದರಗಳು ಕೂಡ ನಿಗದಿಯಾಗುತ್ತೆ. ಹೆಚ್ಚು ದರಗಳನ್ನು ಕೊಟ್ಟು ನಾವು ಆಹಾರ ಪದಾರ್ಥಗಳನ್ನು ಖರೀದಿಸಬೇಕಾದಂತಹ ಏನು ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ನಾವು ಚಿನ್ನ ಬಂಗಾರ ಅಂತ ಹೇಳಿ ಅಥವಾ ಹಣ ಅಂತ ಹೇಳಿದನ್ನು ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ನಾವೇನಿದ್ರೂ ಕೂಡ ಆಹಾರವನ್ನೇ ಸೇವನೆ ಮಾಡಬೇಕಾಗುತ್ತೆ. ಹಾಗಿರುವಾಗ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಮಳೆ ಬಂದರೆ, ಬೆಳೆ ಬೆಳೆದರೆ ನಮಗೆ ಮುಂದಕ್ಕೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ಹಲೋ
0: ಹಲೋ ನಮಸ್ತೆ ನಮಸ್ತೆ
2: ನಮಸ್ತೆ. ಬ್ರಹ್ಮಾವರದಿಂದ
0: ಬ್ರಹ್ಮಾವರದಿಂದ ವಿಶ್ವನಾಥ್ ಅವರ?
2: ವಿಶ್ವನಾಥ್ ಟೈಲರ್.
0: ಓಕೆ ಓಕೆ, ಹೇಗಿದ್ದೀರಾ ಸರ್? ತುಂಬಾ ಅಪರೂಪ ನಿಮ್ಮ ಧ್ವನಿಯನ್ನ ಕೇಳುವಂತ.
2: ನಾನು ಸಿಗದೇ ಇಲ್ಲ ಮೇಡಮ್.
0: ರೇಡಿಯೋ ಕೇಳ್ತಾ ಇದ್ದೀರಾ? ಕಾಲ್ ಮಾಡುವಂತದ್ದು ಕಡಿಮೆ. ಓಕೆ ಓಕೆ, ಹೇಳಿ ಸರ್, ಯಾವ ಹಾಡು?
2: ರೂಪಾ ಮೇಡಮ್? ರೂಪಾ ಮೇಡಮ್ ಅಲ್ಲ
0: ಅಲ್ಲ ಅಲ್ಲ, ಬಿಂದ್ಯ ಮೇಡಮ್.
2: ಆರ್ ತಿಂಗಳು ಮೇಲೆ ಆಯ್ತು ನಾನು ನಿಮ್ ಕಾಲ್ ಸಿಕ್ಕಿದೆ.
0: ಅದು ಗಾಯತ್ರಿ ಮೇಡಮ್ ಇದ್ದದ್ದು, ರೂಪಾ ಮೇಡಮ್ ಅಲ್ಲ.
2: ಇದು ನಮ್ಗೆ ನಿನ್ನೆ ಮೊನ್ನೆ ಏನೋ ತೀರ್ಕೊಂಡ್ರಲ್ಲ ಸಂಗೀತಾಂ ಶ್ರೀನಿವಾಸರಾವ್, ಅವರು ಡೈರೆಕ್ಷನ್ ಮಾಡ್ತಾರೆ, ಸಂಗೀತನು ಕೊಡ್ತಾರಲ್ಲ, ಅವರು ಡೈರೆಕ್ಷನ್ ಮಾಡಿ ಸಂಗೀತ ಕೊಟ್ಟಿರೋ ಚಿತ್ರ ರಾಜ್ಕುಮಾರ್ ಅಂದ್ ಭಾಗ್ಯದ ಲಕ್ಷ್ಮೀ ವಾರಮ್ಮ ಬಿತ್ತಿರೋದು ಒಂದು ಹಾಡು ಬೇಕಿತ್ತು.
0: ಭಾಗ್ಯದ ಲಕ್ಷ್ಮೀ ವಾರಮ್ಮನ
2: ಡೆಡಿಕೇಟ್ ಮಾಡ್ಬೋದಲ್ಲ?
0: ಓಕೆ ಓಕೆ ಹೇಳಿ.
2: ಬಿಜಾಪುರದಿಂದ ಸೌಮ್ಯ ಟೈಲರ್, ಭರತ್ ಕುಮಾರ್ ಹಾಸನ, ಶೋಭಾ ಮೇಡಮ್, ಚಂದ್ರಶೇಖರ್ ಎಲ್ಲ ಕೇಳುಗರಿಗಾಗಿ ಹಾಡು ಇದು ಮೇಡಮ್. ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಈ ಹಾಡು
0: ಒಳ್ಳೆ ಒಂದು ಹಾಡು, ಅದ್ಭುತವಾದಂತ
2: ಗೀತೆ. ಅವ್ರು ಒಳ್ಳೆ ಅದ್ಭುತ ಸಂಗೀತ ಕೊಟ್ಟಿದ್ರಂತೆ ನೂರಾರು ಚಿತ್ರಕ್ಕೆ. ಅವರಿಗೊಂದು ದಾದಾ ಪಾಲ್ಕೆ ಸಿಗ್ಬೇಕಿತ್ತು
0: ಅಲ್ವಾ?
2: ಇನ್ನಾದ್ರೂ ಸಿಗ್ಲಿ ಅಲ್ಲ.
0: ಹೌದು, ಮರಣೋತ್ತರ
2: ಸಂಗೀತ ಅದ್ಭುತ ಇದೆ. ಅವರು ನಿರ್ದೇಶಕ, ಸಂಗೀತ ಎಲ್ಲ ಕೊಡ್ತಾರೆ.
0: ಓಕೆ ಸರ್, ಖಂಡಿತ ಸ್ವಲ್ಪ ತಲೆಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ವಿಶ್ವನಾಥ್ ಟೈಲರ್ ಅವರು ನಮಗೆ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಭಾಗ್ಯದ ಲಕ್ಷ್ಮೀ ವಾರಮ್ಮ ಚಿತ್ರದ ಗೀತೆ ಇದು. ಯಾವ ಕವಿಯು ಬರೆಯಲಾರ ಅನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಕೇಳಿರ್ಬೋದು ನೀವು ಹಾಡನ್ನು, ತುಂಬ ಚೆನ್ನಾಗಿ ಮೂಡಿ ಬಂದಿರುವಂತಹ ಹಾಡು. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಅನ್ನುವಂತಹ ಈ ಒಂದು ಗೀತೆ, ಸಂಗೀತಂ ಶ್ರೀನಿವಾಸರಾವ್ ಅವರು ಈ ಒಂದು ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಈ ಹಾಡನ್ನು ಹಾಡಿದರೆ ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಎರಡು ಗೀತೆಯನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮ. ಯಾವ ಕವಿಯು ಬರೆಯಲಾರ ಅನ್ನುವಂತಹ ಅದ್ಭುತವಾದಂಥ ಗೀತೆಯನ್ನು ಕೇಳ್ತಾ ಬಂದೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂತಹ ಅವಕಾಶ ಖಂಡಿತ ಇದೆ. ಕೊನೆಯ ಕಾಲರ್ಗೊಂದು ಅವಕಾಶ ಇದೆ, ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡು ಏನು, ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಅಥವಾ ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಿ ಮಾತಾಡಿ, ಅದರ ಜೊತೆಗೆ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೇಳಿದ್ರಿ, ಹೆಚ್ಚಾಗಿ ಹಳೆಯ ಗೀತೆಗಳನ್ನು ಕೇಳಿದ್ರಿ ಅಂತಲೂ ಹೇಳ್ಬೋದು. ಅದರಲ್ಲೂ ಕೂಡ ಕನ್ನಡ, ತುಳು ಎರಡು ಭಾಷೆಯ ಹಾಡುಗಳನ್ನು ಇವತ್ತು ಹೆಚ್ಚಾಗಿ ಕೇಳಿರುವಂಥದ್ದು. ಕೊನೆಯ ಕಾಲರ್ಗೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ. ಒಂದು ವೇಳೆ ನಿಮಗೆ ಇವತ್ತು ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡ್ಬೋದು. 6364240499 ಈ ಒಂದು ಸಂಖ್ಯೆಗೆ. ಅದೇ ರೀತಿ ನಮ್ಮಲ್ಲಿ ಏನು ಕಾರ್ಯಕ್ರಮಗಳು ಪ್ರತಿನಿತ್ಯ ಪ್ರಸಾರ ಆಗುತ್ತೆ, 4 ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಅದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಧ್ವನಿಮುದ್ರಿತ ಕಾರ್ಯಕ್ರಮಗಳಾಗಿರ್ಬೋದು, ಇದೆಲ್ಲೋ ಪ್ರಸಾರಗಳಾಗ್ತಾ ಇದೆ. ಅದೇ ರೀತಿ ಕೆಲವೊಮ್ಮೆ ಏನು ರೇಡಿಯೋ ಸ್ವಲ್ಪ ಬರಬರ ಅಂತ ಹೇಳಿ ಸೌಂಡ್ ಕೇಳಿಸ್ತಾ ಕೂಡ ಇರ್ಬೋದು ನಿಮಗೆ. ಇದೆಲ್ಲ ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಆಗ್ತಾ ಇದೆ. ಹಾಗಾಗಿ ಕೆಲಸದ ಈ ಒಂದು ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಒಂದಿಷ್ಟು ರೇಡಿಯೋದ ಒಂದಿಷ್ಟು ಕೆಲಸ ಕಾರ್ಯಗಳು ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಆದಷ್ಟು ಬೇಗ ಸರಿಪಡಿಸುವಂತಹ ಏನು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಯಾರಿಗಾದರೂ ಕಾಲ್ ಮಾಡಿ ನಿಮ್ಮ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ, ಒಂದು ವೇಳೆ ಅಥವಾ ನೀವು ನಾಳೆ ಕೂಡ ಪ್ರಯತ್ನವನ್ನು ಪಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಬೇಕು ನೀವು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ರೈಕೋಳಿ. ಕಲಾ ಸಾರಂಗ್ನಲ್ಲಿ ಹೋದ ವಾರ ಶಿಕ್ಷಕ ದಂಪತಿಗಳ ಮನೆಯಲ್ಲಿ ನಡೆದಂತಹ ಮಾತುಕತೆಯನ್ನು, ಅದರ ಮೊದಲ ಭಾಗವನ್ನು ನಿಮಗೆ ಕೇಳಿಸಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಶಿಕ್ಷಕರು ಬಿ ಶ್ರೀನಿವಾಸರಾವ್ ಅವರೊಂದಿಗೆ ಮಾತುಕತೆ. ಈಗ ಮತ್ತೊಂದು ಸಂಚಿಕೆ ತೆರೆದುಕೊಳ್ತಾ ಇದೆ. ಶ್ರೀನಿವಾಸರಾವ್ ಅವರ ಸಹಧರ್ಮಿಣಿ, ಅವರು ಕೂಡ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಸಾಹಿತ್ಯ ಸೇವಕ ದಂಪತಿಗಳ ಒಂದು ಭಾಗ. ಅವರನ್ನು ಮಾತಾಡಿಸಬೇಕು. ಅವರು ಕೂಡ ಅಷ್ಟೇ ಸಾಧನೆಯನ್ನು ಮಾಡಿದವರು ಮತ್ತು ಈಗಲೂ ಕೂಡ ಕ್ರಿಯಾಶೀಲ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ.

0: 1925ರಲ್ಲಿ ಪಣಂಬೂರಿನಲ್ಲಿ ಹುಟ್ಟಿದ್ದಾರೆ. ವಿದ್ಯಾದಾಯಿನಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಆಮೇಲೆ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ 90ರಲ್ಲಿ ನಿವೃತ್ತಿಯನ್ನು ಪಡೀತಾರೆ. ಸುಮಾರು 3 ದಶಕಗಳ ಒಂದು ಶೈಕ್ಷಣಿಕ ಸೇವೆ ಬರೆದು, ಆಮೇಲೆ ನವದೆಹಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ಎಜುಕೇಷನ್ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಹಿರಿಮೆಗೆ ಪುರಸ್ಕಾರ ಅಂತ ಹೇಳಿ, ಆಮೇಲೆ ಸಾಹಿತಿಯಾಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಒಂದು 4 ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಸಾಹಿತ್ಯ ಸಂಗಮದಿಂದ ಅದನ್ನು ನಡೆಸಿ ರಾಜ್ಯ ಮಟ್ಟದ ಕವಿಗೋಷ್ಠಿಗಳು, ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ಆಮೇಲೆ ಉಡುಪಿ, ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಸಾಹಿತ್ಯ ಸಂಗಮ ಆ ಸಂಸ್ಥೆಯ ಮೂಲಕವಾಗಿ ಅನೇಕ ಕಡೆ ಅವರು, ಅವರ ಪತಿಯವರು ಸೇರಿಕೊಂಡು ಸುಮಾರು 550ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಹಿತ್ಯದ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಒಬ್ಬರು ಕಲಾವಿದೆಯಾಗಿ, ಸಂಗೀತ ಕಲಾವಿದೆಯಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ಇಳಿ ವಯಸ್ಸಿನಲ್ಲಿ ಯಕ್ಷಗಾನ ವೇಷವನ್ನು ಮಾಡಿದ ಯಕ್ಷಗಾನ ಕಲಾವಿದೆಯಾಗಿ, ಹೀಗೆ ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಅವರು ನಿರತರಾಗಿದ್ದಾರೆ. ಕಲ್ಲಾವು ಸಾವಿತ್ರಿ ಶ್ರೀನಿವಾಸ ಸೇವಾ ಟ್ರಸ್ಟ್ 2004ರಲ್ಲಿ ಅದನ್ನು ಪ್ರಾರಂಭ ಮಾಡಿದರು, ಅವರ ಪತಿಯವರ 70ನೇ ಹುಟ್ಟುಹಬ್ಬಕ್ಕೆ. ಅದರ ಮೂಲಕವಾಗಿ ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ, ಅದರಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿ, ಗುರುದೇವಾನುಗ್ರಹ ಪುರಸ್ಕಾರ, ಕರ್ನಾಟಕ ದಂಪತಿ ರತ್ನ ರಾಜ್ಯ ಮಟ್ಟದ ಗೌರವ, ಆಮೇಲೆ ಬೊಳಂತಕೋಡಿ ಕನ್ನಡ ಪ್ರಶಸ್ತಿ, ಇತ್ತೀಚೆಗೆ ವೈಕಾಡಿ ಜನಾರ್ದನ ಆಚಾರ ಸೇವಾ ಪ್ರತಿಷ್ಠಾನದಿಂದ ಪ್ರಶಸ್ತಿ, ಹೀಗೆ ತುಂಬ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದಿರತಕ್ಕಂತಹ ಒಬ್ಬರು ನಿವೃತ್ತ ಶಿಕ್ಷಕಿ ಸಾವಿತ್ರಿ ಎಸ್ ರಾವ್ ಅವರು ನಿಮ್ಮ ಜೊತೆ ಇದ್ದಾರೆ, ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಬಹಳ ಸಂತೋಷ ಆಯಿತು ನಿಮ್ಮ ಸಾಧನೆಯನ್ನು ಕೇಳಿ ನೋಡಿ. ಬಹುಶಃ ನಿಮ್ಮ ಪತಿ ಮತ್ತು ನೀವು ಸೇರಿಕೊಂಡು ಮಾಡಿದಂಥ ಸಾಹಿತ್ಯದ ಶೈಕ್ಷಣಿಕವಾದ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ನಾವು ಕೇಳಿದವರು ಕೂಡ, ಸ್ವತಃ ನೋಡಿದವರು ಕೂಡ. ನೀವು ಮದುವೆ ಆಗುವುದಕ್ಕೆ ಮೊದಲೇ ಇಂತಹ ಆಸಕ್ತಿಗಳನ್ನ ಬೆಳೆಸಿಕೊಂಡಿದ್ದೀರಿ ಅಂತ ನಾನು ಕೇಳಿದೆ. ಇದಕ್ಕೆ ಯಾವ ರೀತಿಯಲ್ಲಿ ನಿಮ್ಮ ಪರಿಸರ, ನಿಮ್ಮ ಕುಟುಂಬ, ನೀವು ಹುಟ್ಟಿದಂಥ ಒಂದು ಊರು ಇದೆಲ್ಲ ನಿಮಗೆ ಸಹಕಾರಿ ಆಯಿತು ಅಂತ ಹೇಳ್ಬೋದಾ?
1: ನಾನು ಹುಟ್ಟಿದ್ದು ಪಣಂಬೂರಿನಲ್ಲಿ. ಪಣಂಬೂರು ಶಾಲೆಯಲ್ಲಿ ನಮಗೆ ಒಳ್ಳೆಯ ಪ್ರೋತ್ಸಾಹ ಇತ್ತು. ಅದು ಒಂದು ಸರ್ಕಾರಿ ಶಾಲೆ, ಆದರೂ ಸಹ ಅಲ್ಲಿ ಪ್ರತಿ ತಿಂಗಳು ಒಂದು ತಿಂಗಳ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತಿದ್ರು. ಆ ತಿಂಗಳ ಹಬ್ಬ ಕಾರ್ಯಕ್ರಮದಲ್ಲಿ ನಾವೇ ಮಕ್ಕಳೇ ಎಲ್ಲ ಸೇರಿಕೊಂಡು, ಮತ್ತೆ ನಮ್ಗೆ ಪಿ ಸಿ ವಾಸುದೇವರಾವ್ ಅಂತ ಹೇಳಿ ಒಬ್ರು, ಅವ್ರು ಮಾಸ್ಟರ್ ಆಗಿದ್ರು, ನಮ್ಮ ಮನೆ ಹತ್ರ ಇದ್ರು ಅವರು,
0: ಗಮಕಿಗಳು
1: ಅವರು ನಮ್ಗೆ ಒಂದು ಅಣ್ಣನ ಹಾಗೆ, ಮತ್ತೆ ಒಳ್ಳೆ ಸಂಗೀತ ಹಾಡ್ತಾರ ಅವರು, ಪದ್ಯಗಳೆಲ್ಲ ಸಂಗ್ರಹ ಇತ್ತು ಅವ್ರ ಹತ್ರ. ನಮ್ಗೆ ಬೇಕಾದ ಪದ್ಯಗಳನ್ನ ನಾವು ಅವರಿಂದ ತಕೊಳ್ತಾ ಇದ್ವಿ, ಅವರು ನಮ್ಗೆ ಅದ್ರ ರಾಗ ಹೇಳಿಕೊಡ್ತಿದ್ರು. ಆಮೇಲೆ ನಾವು ಕೆಲವು ಮಕ್ಕಳೆಲ್ಲ ಒಟ್ಟು ಸೇರಿ ಅದಕ್ಕೆ ಸ್ಟೆಪ್ ಹಾಕೋದು ನಾವೇ, ಯಾಕೆ ನಮ್ಮ ಪಣಂಬೂರಲ್ಲಿ ನಮಗೆ ಆಸಕ್ತಿ ನಿಜವಾಗಿ ನಮಗೆ ಡಾನ್ಸ್ ಮಾಡೋದು, ಹಾಡೋದು, ಕುಣಿಯುವುದು ಮತ್ತು ಎಲ್ಲದರಲ್ಲಿ ಆಸಕ್ತಿ ತುಂಬ. ಯಾಕೆಂದರೆ ನಾವು ಸುಮ್ಮನೆ ಕೂತವರೇ ಅಲ್ಲ, ಅದೇನೋ ನನ್ನಲ್ಲಿ ಆಸಕ್ತಿ, ಅದು ಯಾಕೆ ಬೆಳೀತೋ ಗೊತ್ತಿಲ್ಲ. ಅಂತೂ ಚಿಕ್ಕಂದಿನಿಂದಲೂ ನಾವು ಹಾಡ್ತಾ ಇದ್ವು, ಕುಣಿತಾ ಇದ್ವು, ಹಾರಾಡ್ತಾ ಇದ್ವಿ, ಮರ ಹತ್ತುತ್ತಾ ಇದ್ವು, ಈಜಾಡ್ತಿದ್ವು, ಎಲ್ಲ ಮಾಡ್ತಿದ್ವಿ ನಾವು. ಬಹಳ ಬಾಲ್ಯವನ್ನು ನಾವು ಸಂತೋಷದಲ್ಲಿ ಅನುಭವಿಸಿದ್ದೇವೆ. ನಾವು ಒಟ್ಟಿಗೆ 7 ಜನ ಮಕ್ಕಳು, 4 ಜನ ಹುಡುಗಿಯರು, ನಾವು 3 ಜನ ಹುಡುಗರು, ನಾನು ಮಧ್ಯದವಳು, ನನಗೆ ಒಬ್ಬ ಅಣ್ಣ, ಒಬ್ಬ ಅಕ್ಕ, 2 ತಮ್ಮಂದರು, 2 ತಂಗಿಯಂದರು. ನಮ್ಮ ದೊಡ್ಡ ಸಂಸಾರ, ನಮ್ದು ಕೂಡು ಕುಟುಂಬ. ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಸಹ ಒಟ್ಟಿಗೆ ಇದ್ದವ್ರು. ನಮ್ದೊಂದು ದೊಡ್ಡ ಮನೆ, ದೊಡ್ಡ ಅಂಗಳ, ಅದರಲ್ಲಿ ಎಲ್ಲಾ ಕೆಲಸ ಇತ್ತು, ಬೇಸಾಯ ಗೀಸಾಯ ಎಲ್ಲ ಮಾಡ್ಲಿಕ್ಕಿತ್ತು ನಮ್ಗೆ. ನಾವು ವಿದ್ಯಾದಾಯನಿಗೆ ಹೋಗಿ ಕಲ್ತದ, ಆಮೇಲೆ ಪಣಂಬೂರ ಆದ್ಮೇಲೆ ವಿದ್ಯಾದಾಯನಿಗೆ ಹೋಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದವರು.
0: ಈಗ ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಏನೆಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತೀವಿ?
1: ಅದೇ ಹೇಳಿದ್ದಲ್ಲ ನಾನು, ಏನು ಅಂತ ಹೇಳಿದ್ರೆ ನಾಟಕ ಮಾಡೋದು, ಡಾನ್ಸ್ ಮಾಡೋದು, ನಾವೇ ಸ್ಟೆಪ್ ಹಾಕೋದು. ನಮ್ಗೇನು ಯಾರು ಹೇಳಿಕೊಡೋರು ಏನಿಲ್ಲ, ಏನೋ ನಮ್ದ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಅಲ್ಲೇ ನಾವು ನಾಟಕ ಮಾಡ್ತಾ ಇದ್ವು, ಎಲ್ಲ ಮಾಡ್ತಾ ಇದ್ವು. ಭಜನೆ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಗೊಬ್ಬರು ಮಾಸ್ಟರ್ ಇದ್ರು, ಕೇಶವ ಕಾರಂತರು ಅಂತ, ಪಣಂಬೂರಲ್ಲಿ ಇರುವಾಗಲೇ ಅವ್ರು ನಮ್ಗೆಲ್ಲ ಭಜನೆ ಹೇಳಿಕೊಡೋರು. ಆಮೇಲೆ ಅವರ ಕ್ಲಾಸಲ್ಲಿ ಇರುವಾಗ ನಮ್ಗೆ ಡಂಬೆಲ್ಸು ಮತ್ತೆ ಲೇಜಿಮು ಎಲ್ಲ ಕೊಟ್ಟು ಇದನ್ನೆಲ್ಲ ಅವ್ರು ಹೇಳಿಕೊಡ್ತಾ ಇದ್ರು. ಸ್ವಲ್ಪ ನಾವೇ ಅದನ್ನು ಹಿಡ್ಕೊಂಡು ಅದರಲ್ಲಿ ಏನೆಲ್ಲ ಮಾಡೋದೆಲ್ಲ ಮಾಡ್ತಿದ್ವಿ ನಾವು. ಮತ್ತೆ ನಮ್ಮ ಪಣಂಬೂರು ದೇವಸ್ಥಾನ ಅಂತ ಇತ್ತು, ಅಲ್ಲಿ ಸಹ ಏಕಾಹ ಭಜನೆ ಆಗುವಾಗ ನಮ್ಮನ್ನ ಅಲ್ಲಿ ಕರಿತಾ ಇದ್ರು ಅವರು. ಅಲ್ಲಿ ಒಬ್ರು ಶಾನ್ಬಾಗ್ರು ಅಂತ ಇದ್ರು, ಅವರು ಸಹ ಹಾಗೆ ನಮ್ಮ ಹತ್ರ ಎಲ್ಲ ಮಕ್ಕಳಿಂದ ಕುಣಿದು ಭಜನೆ ಆಗಲೇ ಮಾಡಿಸ್ತಾ ಇದ್ರು. ಮತ್ತೆ ನಮ್ಮ ಊರಲ್ಲಿ ಒಂದು ಸಂಕೀರ್ತನೆ ಅಂತ ಉಂಟು, ತುಳಸಿ ಪೂಜೆ ಆಗುವಾಗ ಮನೆ ಮನೆಗಳಲ್ಲಿ ತುಳಸಿ ಪೂಜೆ ಆಗ್ಲಿಕ್ಕೆ ಉಂಟು. ಅದಕ್ಕೆ ಈ ವಾದಿರಾಜರು ಬರೆದಂತಹ ತುಳಸಿ ಸಂಕೀರ್ತನೆ ಅಂತ ಉಂಟು, ಅದನ್ನ ನಾನು ಆಗಲೇ ಚಿಕ್ಕಂದಿನಿಂದಲೇ ಹಾಡ್ತಾ ಇದ್ದೆ. ಅದನ್ನ ನೋಡಿ ನಮ್ಮ ಪಿ ಸಿ ವಾಸ ಮಾಸ್ಟ್ರು, ನೀವು ಹುಡುಗಿ ಆದ್ರೂ ತೊಂದರೆ ಇಲ್ಲ, ನೀನು ಹಾಡ್ಬೇಕು ಅಂದ್ರೆ ನಿಜವಾಗ ಗಂಡಸರು ಮಾತ್ರ, ಈ ಸುತ್ತು ಬರೋದೆಲ್ಲ ಉಂಟಲ್ಲ ಅದು ಗಂಡಸರಿಗೆ ಮಾತ್ರ, ಹೆಂಗಸರೆಲ್ಲ ಅದೆಲ್ಲ ಮುಂದುವರ್ಲಿಕ್ಕೆ ಇಲ್ಲ ಅಲ್ಲಿ ಆಗ ಆ ಟೈಮ್ನಲ್ಲಿ. ಆದ್ರೆ ಅವ್ರು ಹೇಳಿದ್ರು, ನಾನು ಚಿಕ್ಕವಳಾಗಿರುವಾಗ ನೀನು ನಮ್ಮೊಟ್ಟಿಗೆ ಸೇರಿ ಸಂಕೀರ್ತನೆ ಹಾಡಬೇಕು ಅಂತ. ಹಾಗೆ ನಾನು ಆಗಲೇ ಶುರು ಮಾಡಿದ್ದೆ.

0: ಮತ್ತೆ ಅಲ್ಲಿಂದ ಅದಾಯ್ತಾ ಅಂದ್ರೆ ಸ್ಪರ್ಧೆಗಳು ಇರಲಿಲ್ಲ ಪಣಂಬೂರು ಶಾಲೆಯಲ್ಲಿ. ನಮಗೆ ಸ್ಪರ್ಧೆಗಳಿಲ್ಲ. ನಮ್ಮ ಹೆಡ್ ಮಾಸ್ಟರ್ ಇದ್ರು ಅವರು ಪದ್ಮನಾಭಯ್ಯನವರು ಅಂತ. ಅವರು ಆಗಲೇ ನಮಗೆ ಈ ಷೋಡಶ ಪೂಜೆ ಅಂತ ದೇವಿದು, ಆಮೇಲೆ ಶರದಿಯಳು, ಹರಿಯೋಗ ನಿದ್ರೋಳಿರಳು, ದೇವಿ ಮಹಾತ್ಮೆಯದು ಅದೆಲ್ಲ ಆಗಲೇ ಹೇಳಿಕೊಟ್ಟಿದ್ದಾರೆ ನಮಗೆ. ಮತ್ತೆ ಹರಿಭಕ್ತಿ ಸಾರದ್ದು ಕೆಲವು ಪದ್ಯಗಳು, ಮತ್ತೆ ಗಿಳಿಯ ಮರಿಯನ್ನು ತಂದದೆಲ್ಲ ತುಂಬ ಅವರು ತುಂಬ ಪದ್ಯದಲ್ಲಿ ನಮಗೆ ಬಹಳ ಹೇಳಿಕೊಡ್ತಿದ್ರು. ಹಾಗಾಗಿ ಮತ್ತೆ ಅಂಬಾಬಾಯಿ ಟೀಚರ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರ ಪ್ರೇರಣೆಯಿಂದಲೇ ನಾನೀಗ ಮಕ್ಕಳಿಗೆ ಪದ್ಯ ಹೇಳಿಕೊಡೋದು ಅದನ್ನೆಲ್ಲ ಮಾಡೋದು ಅಂತ ಖಂಡಿತವಾಗಿ. ಅವರು ಪಣಂಬೂರು ಶಾಲೆಯಲ್ಲಿ ಇದ್ದ ಅದು. ಅವರು ಮತ್ತೆ ಒಬ್ಬರೇ ಇದ್ದವರು. ಅವರು ಅವರ ಮನೆಗೆ ನಾವು ಹೋಗ್ತಿದ್ದೀವಿ ತುಂಬಾ. ಪಣಂಬೂರಲ್ಲಿ ಪಣಂಬೂರು ದೇವಸ್ಥಾನದ ಹತ್ರ ಅವರ ಮನೆ ಇತ್ತು. ಅವರು ತುಂಬಾ ಪದ್ಯಗಳ ಸಂಗ್ರಹ, ತುಂಬಾ ಸಂಗ್ರಹ ಇತ್ತು ಅವರಲ್ಲಿ. ಅವ್ರು ನಮ್ಗೆ ಯಾವ ಹೊತ್ತಿಗೆ ಹೋದ್ರು ಸಹ ಹೇಳಿಕೊಡ್ತಿದ್ರು. ಅದನ್ನು ಕಲ್ತು ನಾವು ಅದಕ್ಕೆ ಡಾನ್ಸ್ ಎಲ್ಲ ಮಾಡ್ತಿದ್ದು. ವಿದ್ಯಾದಾಯನಿಗೆ ಹೋದಾಗ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಯಕ್ಷಗಾನ ಆಗುವಾಗಲೂ ದೇವಸ್ಥಾನಗಳಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಅಲ್ಲಿ ಪಣಂಬೂರು ದೇವಸ್ಥಾನದಲ್ಲಿ ಸಹ ಯಕ್ಷಗಾನ ನಾಟಕ ಎಲ್ಲ ಆಗ್ತಿತ್ತು. ಅಲ್ಲೆಲ್ಲ ತುಂಬಾ ಕಲಾವಿದರೆಲ್ಲ ಇದ್ರು. ಹಾಗೆ ನೋಡ್ತಾ ಇದ್ದೆವು, ನಮ್ಗೆ ಆಸೆ ಆಗ್ತಿತ್ತು ನಾವು ಸಹ ಹೀಗೆ ನಾಟಕ ಮಾಡ್ಬೋದಲ್ಲ, ಹೊರಗೆ ಒಳಗೆ ಅಲ್ಲ ಶಾಲೆ ಒಳಗಲ್ಲ ಯಕ್ಷಗಾನ ಮಾಡ್ಬೋದಲ್ಲ. ಆದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ನಮ್ಮ ಪಣಂಬೂರಲ್ಲಿ ಯಾರೊಬ್ಬರು ನಮ್ಗೆ ಸಂಗೀತ ಕಲಿಸುವವರಾಗ್ಲಿ ಯಕ್ಷಗಾನ ಕಲಿಸುವವರಾಗ್ಲಿ ಯಾರೂ ಇರಲಿಲ್ಲ. ಆಮೇಲೆ ವಿದ್ಯಾದಾಯನಿಗೆ ಹೋದೆ. ವಿದ್ಯಾದಾಯನಿಗೆ ಹೋದಾಗ ಅಲ್ಲಿ ಎಲ್ಲದಕ್ಕೂ ಪ್ರೋತ್ಸಾಹ ಇತ್ತು. ಅಲ್ಲಿ ಒಬ್ರು ಡಾನ್ಸ್ ಮಾಸ್ಟರ್ ಇದ್ರು ಮಧ್ಯಸ್ಥರು ಅಂತೇಳಿ. ನಮ್ಗೆ ಕಲಿಬೇಕು ಅಂತ ಆಸಕ್ತಿ ಇತ್ತು. ಆದ್ರೆ ನಾವು ಪಣಂಬೂರಿಂದ ವಿದ್ಯಾದಾಯನಿಗೆ ನಡ್ಕೊಂಡು ಹೋಗಿ ಬಂದು ಕಲ್ತವರು. 5 ಮೈಲು 5 ಮೈಲು, ಬೆಳಿಗ್ಗೆ 5 ಮೈಲು, ಸಾಯಂಕಾಲ 5 ಮೈಲು, ನಡ್ಕೊಂಡೆ ಹೋಗಿ ಬುತ್ತಿ ಹಿಡ್ಕೊಂಡು ಹೋಗಿ ಊಟ ಮಾಡಿ ನಾವು ಬೆಳೆದವರು. ಆದ ಕಾರಣ ಅವ್ರು ಹೇಳ್ತಾರೆ, ಅವರೆಲ್ಲ ಶಾಲೆ ಬಿಟ್ಟ ಮೇಲೆ ನಮ್ಗೆ ಹೇಳಿಕೊಡೋದು. ಶಾಲೆ ಬಿಟ್ಟ ಮೇಲೆ ನಾವು ನಿಂತರೆ ಅವ್ರು ಹೇಳೋದೇನು, ನಿಮ್ಮ ಮಕ್ಕಳ ಮುಖ ನೋಡುವಾಗಲೇ ನಮಗೆ ದುಃಖ ಆಗ್ತದೆ, ಯಾಕೆಂದ್ರೆ ಮಧ್ಯಾಹ್ನ ಇಷ್ಟಪ್ಪ ಬುತ್ತಿ ಊಟ ಮಾಡಿದ್ದೀರಿ, ನಿಮಗೆ ಆಯಾಸ ಆಗಿರ್ತದೆ, ಈಗ ಇದಾದ ಮೇಲೆ ಮತ್ತೆ ನೀವು ಮನೆಗೆ ಹೋಗೋದು ಯಾವಾಗ ನೀವು ಅಂತ ನಮ್ಮನವರು ಕಲಿಸ್ಲಿಕ್ಕೆ ಒಪ್ಲೇ ಇಲ್ಲ.
1: ಈಗ ಫಾರ್ಮಲ್ ಎಜುಕೇಶನ್ ಹತ್ತನೇವರೆಗೆ ಆಯ್ತು ನಿಮಗೆ?
0: ನಮಗೆ 11. ನಮ್ಮ ಕಾಲಕ್ಕೆ 8ನೇ ಕ್ಲಾಸು ಪಣಂಬೂರಲ್ಲಿ, ಆಮೇಲೆ 4th ಫಾರ್ಮ್ 5th ಫಾರ್ಮ್ 6th ಫಾರ್ಮ್ ಅಂತ ಹೀಗೆ ಮೂರು. ಒಟ್ಟಿಗೆ ನಾವು 11 ವರ್ಷ ಕಲ್ತವರು.
1: ಈಗ ನಿಮ್ಮ ಕಾಲದಲ್ಲಿ ನೋಡಿ, ಈಗ 10ನೇ ಕ್ಲಾಸ್ 11ನೇ ಕ್ಲಾಸ್ ಎಲ್ಲ ಆದ್ರೆ ಬ್ಯಾಂಕ್ ಎಲ್ಲ ಕರೆದು ಕೆಲಸ ಕೊಡ್ತಿದ್ರು ಅಥವಾ ಗವರ್ಮೆಂಟ್ ಕೆಲಸ ಸಿಗ್ತಿದ್ರು. ನೀವು ಶಿಕ್ಷಕಿ ಆದದ್ದು ಯಾಕೆ
0: ಅಂದ್ರೆ, ಈಗ SLC ಆದ ಕೂಡಲೇ ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು. ಅದಕ್ಕೆ ನಮ್ಮ ಅಪ್ಪನಿಗೆ ತುಂಬಾ ಕಷ್ಟ, ಯಾಕಂದ್ರೆ ಅವ್ರು ರಿಟೈರ್ಡ್ ಆಗಿದ್ದ, ಅವರು ಮಾಸ್ಟರ್ ಆಗಿದ್ದವರು, ರಿಟೈರ್ಡ್ ಆಗಿದ್ದ. ನಾವು 7 ಜನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ, ಅವರ ಹೊಟ್ಟೆ ತುಂಬಿಸಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು. ನನ್ನ ಅಣ್ಣ ಡಿಗ್ರಿ ಮಾಡಿದ್ದ, ಸೊ ಅವನಿಗೆ ನನ್ನ ಅಕ್ಕ ನನ್ನ ಹೆಚ್ಚು ಕಲಿಸ್ಲಿಲ್ಲ. ಅವಳು ತುಂಬಾ ಹುಷಾರಿದ್ಲು ಅವಳು, ಬಟ್ ಅವಳನ್ನು ಬೇಗ ಮದುವೆ ಮಾಡಿಬಿಟ್ರು. ನನಗೆ ಕಲಿಬೇಕಂತ ಆಸಕ್ತಿ ಇದ್ರು. ನಮ್ಮ ಆರ್ಥಿಕ ಒಂದು ಅಡಚಣೆಯಿಂದಾಗಿ, ಆರ್ಥಿಕ ಪ್ರಾಬಲ್ಯ ಇಲ್ಲದಿದ್ದ ಕಾರಣ ಅಣ್ಣನಿಗೆ ಮನಸ್ಸಿತ್ತು, ಒಳ್ಳೆ ಮಾರ್ಕ್ಸ್ ಉಂಟಲ್ಲ, ಇವಳನ್ನು PUC ಹಾಕಬೇಕು ಅಂತ. PUC ಹಾಕಬೇಕಾದ್ರೆ ಪಣಂಬೂರಿಂದ ನಾನು ಮಂಗಳೂರವರೆಗೆ ಬರಬೇಕಾಗಿತ್ತು. ನನ್ನ ನಂತರ ಇದ್ದಾರಲ್ಲ ತಮ್ಮಂದ್ರು ತಂಗಿಯಂದ್ರೆಲ್ಲ ಇದ್ದಾರಲ್ಲ, ಆ ಅಣ್ಣ ಏನು ಮಾಡಿದ ಅಂದರೆ ನನ್ನನ್ನು ಕರ್ಕೊಂಡೋಗಿ ಗೌರ್ಮೆಂಟ್ ಕಾಲೇಜಲ್ಲಿ ಆಗ ಇದ್ದದ್ದು PUC, ಹಾಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇವಳು PUC ಮಾಡಲೇಬೇಕು, ಹುಷಾರಿದ್ದಾಳೆ ಇವಳು ಅಂತ ಹೇಳಿಕೊಂಡು ಹಾಗೆ ಹೋದಾಗ ಅದನ್ನೆಲ್ಲ ತುಂಬಿಸಿ ಎಲ್ಲ ಬಂತು. ಲಾಸ್ಟ್ ಡೇ ಅದು ಕೊಡಲಿಕ್ಕೆ, ಅದನ್ನು ವಾಪಸ್ ಕೊಡಲಿಕ್ಕೆ ಅಪ್ಪನ ಹತ್ರ ಬಂದು ಕೇಳಿದರೆ ಅಪ್ಪ ಹೇಳಿದರು, ನನಗೆ ಒಂದೇ ಮಾತು ಹೇಳಿದರು, ಈಗ ನೀನು ಹುಡುಗಿ, ನಿನಗೆ PUC ಆದಮೇಲೆ ಪುನಃ ಡಿಗ್ರಿ ಮಾಡಬೇಕು. ಡಿಗ್ರಿ ಮಾಡಿದ್ರೆ ಏನು ಪ್ರಯೋಜನ ಇದೆ? ಮತ್ತು 4 ಜನ ಇದ್ದಾರೆ, ಅವರಿಗೂ ಕಲಿಸ್ಬೇಕು ನಾನು. ಮತ್ತು ನೀವು ಮದುವೆ ಆಗಿ ಹೋಗೋ ಹುಡುಗಿಯರು, ಅದ ಕಾರಣ ನಿಮ್ಮನ್ನೆಲ್ಲ ಬೇಗ ಬೇಗ ಮದುವೆ ಮಾಡಿ ಕೊಡ್ತೇವೆ ನಾವು, ನಿನಗೆ ಕಷ್ಟ ಆಗ್ತದೆ, ನನಗೆ ಇನ್ನು ನೀ ನಿರ್ಧಾರ ಮಾಡು, ಕಲೀಲೇಬೇಕಂತಿದ್ರೆ ನಾನು ಕಷ್ಟದಲ್ಲಿ ಕಲಿಸ್ಬೇಕಾಗತ್ತೆ ಅಂತೆಲ್ಲ ಹೇಳಿದರು. ನಾನು ಒಂದು ದಿನ ರಾತ್ರಿ ಇಡೀ ಯೋಚನೆ ಮಾಡಿದೆ, ಬೇಡ, ನನ್ನ ಅಪ್ಪನಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಹೇಳಿದೆ. ಅಣ್ಣನ ಹತ್ರ ಹೇಳಿದೆ, ಅಣ್ಣ ನಾನು PUC ಬರೋದಿಲ್ಲ ಅಂಥೇಳಿ. ಹಾಗಾದ್ರೆ ಏನು ಮಾಡ್ತಿ? ಅದನ್ನು ಟ್ರೈನಿಂಗಿಗೆ ಹೋಗ್ತೇನೆ ಅಂತ. ಆಗ 2 ಚಾಯ್ಸ್ ಇತ್ತು ನನಗೆ, ಒಂದು ಟೈಪ್ ರೈಟಿಂಗ್ ಮತ್ತು ಶಾರ್ಟ್ ಹ್ಯಾಂಡ್, ಇನ್ನೊಂದು TCH. ನಾನು ಹೇಳ್ತಿದ್ದೆ ನನಗೆ ಅಂದರೆ ಕುಣಿಯೋದ್ರಲ್ಲಿ, ಹಾಡುವುದರಲ್ಲಿ, ಆಡುವುದರಲ್ಲಿ ಎಲ್ಲದರಲ್ಲಿಯೂ ಇಷ್ಟ. ಟೈಪ್ ರೈಟಿಂಗಿಗೆ ಹೋದರೆ ಅದು ಶೇಡಿಗುಡ್ಡೆಗೆ ಬರಬೇಕಾಗಿತ್ತು, ಪಣಂಬೂರಿಂದ ಶೇಡಿಗುಡ್ಡೆಗೆ ಟೈಪ್ ರೈಟಿಂಗ್ ಬರಬೇಕಾಗಿತ್ತು. 1 ಗಂಟೆ 2 ಗಂಟೆ ಕ್ಲಾಸು, ಅಲ್ಲಿ ಬರೀ ಟೈಪ್ ರೈಟಿಂಗ್ ಮೆಷಿನ್ ಒಟ್ಟಿಗೆ
1: ಆಡಬೇಕು. ನಿಮಗೆ ಅಧ್ಯಾಪಕಿ ಆಗಬೇಕು ಅಂತ ಏನು ಆಸೆ ಇರಲಿಲ್ಲ?
0: ಅಧ್ಯಾಪಕಿ ಆಗಬೇಕು ಅಂತ ಆಸೆ ಇರಲಿಲ್ಲ. ಆದರೆ ಅದು ಟೈಪ್ ರೈಟಿಂಗ್ ಬೇಡ ನಂಗೆ, ಅದರಲ್ಲಿ ಯಂತ್ರಗಳ ಮೂಲಕ ಅಲ್ಲಿ ಆಡ್ಲಿಕ್ಕೆ ಇಡ್ಲಿಕ್ಕೆ ಎಂತ ಸಹ ಇಲ್ಲ. ಅಲ್ಲಿ ಇದು ಟ್ರೈನಿಂಗ್ ಶಾಲೆಗೆ ಹೋದ್ರೆ ಅಲ್ಲಿ ಸಂಗೀತ ಹಾಡೋದು, ನಾಟಕ ಮಾಡೋದು ಅದೆಲ್ಲ ಇರ್ತಲ್ಲ ಅವಕಾಶ ಅಂತ ಹೇಳಿದೆ. ಅಲ್ಲಿ ಬಲ್ಮಠದಲ್ಲಿ ಟಿ ಸಿ ಎಚ್ ಗೆ ಸೇರಿದ್ ಒಂದು ವರ್ಷ, ನಮ್ಗೆ ಆಗ ಒಂದೇ ವರ್ಷ ಎಸ್ ಎಲ್ ಸಿ ಆಗಿ ಒಂದು ವರ್ಷದಲ್ಲಿ ನಮ್ಗೆ ಟಿ ಸಿ ಎಚ್ ಟ್ರೈನಿಂಗ್ ಆಗ್ತಿತ್ತು. ಹಾಗೆ ಅಲ್ಲಿಗೆ ಆ ಉದ್ದೇಶದಿಂದ ಸೇರಿದ್ದು ನಾನು. ಟೈಪ್ ರೈಟಿಂಗ್ ಹೋದ್ರೆ ನಮ್ಗೆ ಆಡ್ಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಹಾಡ್ಲಿಕ್ಕಿಲ್ಲ ಅಂತ ಹೇಳಿ ಟ್ರೈನಿಂಗ್ ಹೋದ್ರೆ ಅಲ್ಲಿ ಯೂಶುವಲ್ ಶಾಲೆ ಅಲ್ಲ, ಇಡೀ ದಿನ ಇರ್ತದೆ ಅಲ್ಲಿ. ಮತ್ತೆ ಹಾಗೆ ನಾನು ಟ್ರೈನಿಂಗ್ ಸೇರಿದ್ದು.
1: ಈ ತರಬೇತಿ ಸಮಯದಲ್ಲಿ ಏನಾದ್ರೂ ನಿಮಗೆ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹಿತ
0: ಅವಕಾಶ ಅಂತ ಅಂತದೇನಿರ್ಲಿಲ್ಲ.
1: ಟ್ರೈನಿಂಗ್
0: ಶಾಲೆಯಲ್ಲಿ ಅಂತದೇ ನಾಟಕ ಮಾಡ್ಲಿಕ್ಕಿತ್ತು, ನಾಟಕ ಎಲ್ಲ ಇತ್ತು. ಆದ್ರೆ ಇದಕ್ಕೆಲ್ಲ ಅಷ್ಟು ಬಲ್ಮಠದಲ್ಲಿ ಆಗ ಅಷ್ಟು ಪ್ರೋತ್ಸಾಹ ಅಂತ ಹೇಳಿ ಏನು ಇರ್ಲಿಲ್ಲ.
1: ಅದಾದ್ಮೇಲೆ ಇಮಿಡಿಯೇಟ್ ಕೆಲಸ ಸಿಕ್ಕಿತ್ತು
0: ನನಗೆ. ಅದು ಒಂದು ಟ್ರೈನಿಂಗ್ ಆದ ವರ್ಷವೇ ನನಗೆ ವಿದ್ಯಾದಾಯಿನಿಯಲ್ಲಿ ನಾನು ಕಲಿತ ಶಾಲೆಯಲ್ಲಿ ನನಗೆ ಶಿಕ್ಷಕಿಯಾಗಿ ನನ್ನನ್ನು ಸೇರಿಸ್ಕೊಂಡ್ರು. ಹಾಗಾಗಿ ಅಲ್ಲಿ ನಾನು 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಸಹ ಒಳ್ಳೆ ಸ್ಕೋಪ್ ಇತ್ತು ಮಾತ್ರ.
1: ಸಾವಿತ್ರಿಯರೇ, ಈಗ ನೀವು ವಿದ್ಯಾದಾಯಿನಿಯಲ್ಲಿ ಶಿಕ್ಷಕಿಯಾಗಿ ಸೇರಿದ್ರಿ, ನಿಮಗೆ ಸಹಜವಾಗಿದ್ದಂತಹ ಆಸಕ್ತಿಗಳನ್ನು ಮಕ್ಕಳ ಮೂಲಕ ಹೇಗೆ ಬೆಳೆಸಿದ್ರಿ?
0: ಅದೇ ಮಕ್ಕಳಲ್ಲಿ ನಾನು ಬೆಳೆಸಲಿಕ್ಕೆ ಅಂತ ಹೇಳಿದ್ರೆ ಸ್ಪರ್ಧೆಗಳಿದ್ದಾಗ ಅವರಿಗೆ ತಯಾರು ಮಾಡಿದೆ ನಾನು. ಭಾಷಣ ಬರೆದು ಕೊಟ್ಟೆವು, ನಾಟಕ ಬರೆದು ಕೊಟ್ಟೆವು, ಭಗವದ್ಗೀತೆ ಹೇಳಿಕೊಟ್ಟೆವು, ಭಾವಗೀತೆ ಹೇಳಿಕೊಟ್ಟೆವು, ಜಾನಪದ ಗೀತೆ ಹೇಳಿಕೊಟ್ಟೆವು. ಹಾಗೆ ಅದನ್ನು ಅವರಿಂದ ಬೆಳೆಸಿದೆವು. ಮತ್ತೆ ನಮ್ಮಲ್ಲಿ ಸ್ಕೂಲ್ ಡೇ ಆಗುವಾಗ ಅವರಿಗೆಲ್ಲ ನಂದು ಬೇರೆ ಬೇರೆ ಎಲ್ಲ ಹೊಸ ಹೊಸ ರೀತಿಯ ಡಿಲ್ಲಿ ಇದರಲ್ಲಿ ಬರ್ತಾ ಇದ್ದ ದೂರದರ್ಶನದಲ್ಲಿ ಅದನ್ನೆಲ್ಲ ಮಕ್ಕಳಿಗೆ ನಾನು ಮಾಡಿಸ್ತಾ ಇದ್ದೆ. ನವಿಲು ಡಾನ್ಸು ಅದು ಇದೆಲ್ಲ ಮಾಡಿಸ್ತಾ ಇದ್ದೆ. ಹಾಗೆ ಮಕ್ಕಳಿಂದ ಬೆಳೆಸಿದೆ.
1: ಎಷ್ಟು ಸರ್ವಿಸ್ ಮಾಡಿದ್ರಿ ನೀವು?
0: ನಾನು ಅಲ್ಲಿ ವಿದ್ಯಾದಾಯಿನಿಯಲ್ಲಿ 5 ವರ್ಷ.
1: ಅದು ಮತ್ತೆ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಕಾರಣ?
0: ನನ್ನ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮತ್ತೆ ಇಲ್ಲಿ ಸುರತ್ಕಲ್ಲಿಂದ ನಾನು ಮಂಗಳೂರಿಗೆ ಬಂದೆ.
1: ಈಗ ಮದುವೆ ಆದ ಬಗ್ಗೆ ಕೂಡ ಬಹುಶಃ ನೀವು ಸಮಾನ ಆಸಕ್ತಿಯವರು, ಮತ್ತೆ ನಿಮ್ಮ ಆನಂತರ ಚಟುವಟಿಕೆ ಎಲ್ಲ ನೋಡಿದ್ರೆ ಎಲ್ಲಿಯಾದರೂ ನೀವು ಪರಸ್ಪರ ಪರಿಚಯ ಇದ್ದುಕೊಂಡು ಮದುವೆ ಆದ್ರು ಅಂತ ನೋಡಿದ್ರು ಗೊತ್ತಾಗ್ತದೆ. ಹಾಗೇನಾದ್ರೂ ಆಯ್ತಾ ಅಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ?
0: ಸಾಂಪ್ರದಾಯಿಕ ರೀತಿಯಲ್ಲಿ ಆದದ್ದು ಅಂದ್ರೆ ಒಂದು ಕಾಂಪಿಟೇಷನ್ ಮಾಡಿದ್ರು ಅವರು, ಅದರದ್ದು ಅವ್ರಿಗೆ ನನ್ನ ಸಂಬಂಧ ಇಲ್ಲ. ಅವರು ಮಂಗಳೂರಲ್ಲಿ ಇದ್ರು, ನಾನು ಸುರತ್ಕಲ್ಲಲ್ಲಿ ಇದ್ದೆ. ಟೀಚರ್ಸಿಗಾಗಿ ಡಿಪಾರ್ಟ್ಮೆಂಟ್ ಒಂದು ಕಾಂಪಿಟೇಷನ್ ಮಾಡಿತ್ತು, ಅದರಲ್ಲಿ ಭಕ್ತಿಗೀತೆ ಮತ್ತು ಲಘು ಸಂಗೀತ ಅಂತ ಹೇಳಿ. ನನಗೆ ವಿದ್ಯಾದಾಯಿನಿಯಲ್ಲಿ ಲಘು ಸಂಗೀತಕ್ಕೆ ಭಾಗವಹಿಸು ಅಂತ ಹೇಳಿದ್ರು. ಹಾಗೆ ನಾನು ಲಘು ಸಂಗೀತಕ್ಕೆ ಭಾಗವಹಿಸಿದೆ ಸ್ಪರ್ಧೆಯಲ್ಲಿ. ಅದರಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದೆ. ಅದನ್ನು ಕಂಡಕ್ಟ್ ಮಾಡಿದ್ರಲ್ಲಿ ಇವರಿದ್ರು, ಅದು ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ನೋಡಿದ ನಾನು ಹಾಡಿದ, ನಾನು ಆಗ ಹಾಡಿದ ಪದ್ಯ ಶ್ರೀನಿವಾಸ ನೀನೇ ಪಾಲಿಸು ಅಂತ.
1: ಶ್ರೀನಿವಾಸ
0: ಕೊನೆಗೆ ಅಲ್ಲಿ ಬರ್ತದೆ, ಶ್ರೀನಿವಾಸ ಕೈಯ ಪಿಡಿದು ಅಂತ ಬರ್ತದೆ ಕೊನೆಗೆ. ಅದು ಏನು ದೇವರ ಇಚ್ಛೆಯೋ ಗೊತ್ತಿಲ್ಲ ನಂಗೆ. ಆ ಪದ್ಯ ಕೇಳಿ ಅವರಿಗೆ ತುಂಬಾ ಇಷ್ಟ ಆಗಿತ್ತಂತ, ಅವ್ರು ಮತ್ತೆ ಹೇಳ್ತಾರೆ ಹಾಗೆ, ಆ ಪದ್ಯ ನೀನು ಹಾಡಿ ತುಂಬಾ ಇಷ್ಟ ಆಗಿತ್ತು ಅಂತ.
1: ಶ್ರೀನಿವಾಸನೇ ಸಿಕ್ಕಿದ?
0: ಶ್ರೀನಿವಾಸನೇ ಸಿಕ್ಕಿದ. ಆಮೇಲೆ ಹಾಗೆ ನನ್ನ ಚಿಕ್ಕಪ್ಪನ ಮಗ ಅವರ ಶಾಲೆಯಲ್ಲಿ ಅಸಿಸ್ಟೆಂಟ್ ಆಗಿದ್ದ. ಅವರು ಎಲೋಶಿಯಸ್ ಅಲ್ಲಿ ಮಾಸ್ಟರ್ ಆಗಿ ಹೆಡ್ ಮಾಸ್ಟರ್ ಆಗಿರುವಾಗ ನನ್ನ ಚಿಕ್ಕಪ್ಪನ ಮಗ ಅವರ ಅಸಿಸ್ಟೆಂಟ್ ಆಗಿದ್ದ. ಅವನದು ರೆಕಮೆಂಡೇಶನ್, ತುಂಬಾ ಒಳ್ಳೆಯ ಹುಡುಗ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಮತ್ತೆ ತುಂಬಾ ತಾಳ್ಮೆ, ತುಂಬಾ ಒಂಥರ ಬಹಳ ಒಳ್ಳೆದಿದ್ದಾರೆ, ನಿನಗೆ ಹೇಳಿ ಮಾಡಿಸಿದಂತ ಹುಡುಗ ನಿಮ್ಮ ಮದುವೆ ಆಗು ಅಂತ ಹೇಳಿದ್ರು. ಮತ್ತೆ ನಮ್ ಜಾತಕ ಸಹ ಕೂಡಿ ಬಂತು, ಜಾತಕದಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿ, ನಮ್ ಜಾತಕ ನೋಡೋ ಕ್ರಮ ಸರಿ ಆಗ್ತದೆ, ಒಳ್ಳೇದುಂಟು ಅಂತ ಆಯ್ತು. ಹಾಗೆ ಮತ್ತೆ ಅದು ಆಗಿನ ಕಾಲದಲ್ಲಿ ಒಂದು 15 ದಿನದಲ್ಲಿ ಮದುವೆ ಆಗಿದೆ. ಈಗಿನ ಹಾಗೆ ನಿಶ್ಚಯ ಆಗಿ ಎಲ್ಲ ಇಲ್ವೇ ಇಲ್ಲ, ಒಂದು ಬಂದು ನೋಡಿ ಬಂದು ಒಂದು 15 ದಿನದಲ್ಲಿ ಮದುವೆ ಆಗಿಬಿಟ್ಟಿದೆ ನಮ್ಗೆ.
1: ಈಗ ಮದುವೆ ಆದ ತಕ್ಷಣ ನೀವು ಮೊದಲ ಕೆಲಸವನ್ನು ಅಲ್ಲಿಂದ ಬಿಟ್ರಾ?
0: ಹೌದು. ನನಗೆ
1: ಈ ಕಡೆಯಿಂದ ಆಫರ್ ಬಂದ ನಿಮಗೆ?
0: ಹೌದು. ಇಲ್ಲಿ ಅಂದ್ರಮ್ಮ ಆಕ್ಚುಲಿ ಇಲ್ಲಿಯರ ಹೆಡ್ ಮಾಸ್ಟರು ನನ್ನ ಚಿಕ್ಕಮ್ಮನ ಅಣ್ಣವರು, ಚಿಕ್ಕಪ್ಪನ ಹೆಂಡತಿ ಅಣ್ಣ, ಅವ್ರಿಗೆ ನಂದೆಲ್ಲ ಮೊದಲಿಂದಲೇ ಗೊತ್ತುಂಟು. ನಮ್ಮ ಮನೆಗೆಲ್ಲ ಯಾವಾಗ್ಲೂ ಬರ್ತಾ ಇದ್ರು, ನಮ್ದು ಅಬಿಲಿಟಿ ಎಲ್ಲ ಏನು, ನಾವೇನ್ ಮಾಡ್ತೇವೆ ಅಂತೆಲ್ಲ ಗೊತ್ತುಂಟು ಅವರಿಗೆ. ನನ್ನ ಅತ್ತೆಯವರು ಹೇಳಿದ್ರು ನೀನು ಕೆಲಸಕ್ಕೆ ಹೋಗುದು ಬೇಡ ಅಷ್ಟು ದೂರಕ್ಕೆ ಅಂತ ಆಯ್ತು. ಆಮೇಲೆ ಏನು ಮಾಡೋದು ಅಂತ ಹೇಳುವಾಗ ಅವರೇ ಹೇಳಿದರು, ಚಿಕ್ಕಮ್ಮನ ಅಣ್ಣ ಅವರು ಶಿವರಾಮ ಮಾಸ್ಟರು, ನೀನು ಇಲ್ಲಿಗೆ ಬಾ, ಈಗ ಟೆಂಪರರಿ, ಮತ್ತೆ 1-2 ವರ್ಷ ನಿಂಗೆ ಪರ್ಮನೆಂಟ್ ಆಗ್ತದೆ ಅಂತ ಹೇಳಿ ಹಾಗೆ ನನ್ನನ್ನು ಸೇರಿಸ್ಕೊಂಡ್ರು.
1: ಈಗ ಖಾಸಗಿ ಶಾಲೆಗೆ ಬಂದ್ರಿ ನೀವು?
0: ಹೌದು. ಖಾಸಗಿ
1: ಸರ್ಕಾರಿ ಅಪಾಯಿಂಟ್ಮೆಂಟ್ ಎಲ್ಲ ಆಗ್ತಾ ಇತ್ತಲ್ಲ, ಅದಕ್ಕೆ ಪ್ರಯತ್ನ ಮಾಡಿಲ್ವಾ ನೀವು?
0: ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ನನಗೆ ನಿಜವಾಗಿ ನೋಡಿದ್ರೆ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ನನಗೆ ಬಂದಿದೆ, ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಬಟ್ ಅದು ನಮ್ಮ ಅಣ್ಣ ಎಲ್ಲ ಬೇಡ ಹೇಳಿದ, ಅದು ಟ್ರಾನ್ಸ್ಫರ್ ಆಗ್ತದೆ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲ, ಆದ್ರೆ ಬ್ಯಾಂಕ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಬೇಡ ನೀನು ಅದಕ್ಕೆ ಹೋಗುದು ಬೇಡ ಅಂತ ಹೇಳಿದ. ಹಾಗೆ ಮತ್ತೆ ಟಿ ಸಿ ಎಚ್ ಮಾಡಿ ಅದ್ರ ಮೊದಲೇ ಬಂದೆ ನನಗೆ ಎಸ್ ಎಲ್ ಸಿ ಆದ ಕೂಡಲೇ ಬಂದಿದೆ, ಮತ್ತೆ ಬೇಡ ಅಂತ ಹೇಳಿ ಟಿ ಸಿ ಎಚ್ ಮಾಡಿ ಶಿಕ್ಷಕ ಬರುತ್ತೆ.
1: ಈಗ ಅಶೋಕನಗರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ?
0: ಅಶೋಕನಗರದಲ್ಲಿ ನಾನು 68 ರಿಂದ 90 ರವರೆಗೆ 8 ವರ್ಷ ಕೆಲಸ, 22 ವರ್ಷ ಕೆಲಸ ಮಾಡಿದ್ದೇನೆ. ಇಲ್ಲ, ಅವ್ರು ಮತ್ತೆ ಬಂದದ್ದು, ನಾನು 68ಕ್ಕೆ ಸೇರಿದೆ, ಅವ್ರು 73ಕ್ಕೆ ಬಂದದ್ದು. ಅದು ಶಾಲೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ಆಗಬೇಕು ಹಾಗೆ ಅಂತ ಹೇಳಿಕೊಂಡು ಅವ್ರ ಮ್ಯಾನೇಜ್ಮೆಂಟ್ ಅವರು ಕರೆದ್ರು, ಆಮೇಲೆ ಅವರು ಬಿಟ್ಟು ಬಂದ್ರು. ಹಾಗೆ ಮತ್ತೆ ನಾವು ಅವರು ಹೆಡ್ ಮಾಸ್ಟರ್, ನಾನು ಅಸಿಸ್ಟೆಂಟ್ ಆಗಿ ಅಲ್ಲಿ ನಮ್ಮದು ಕಾರ್ಯಕ್ರಮ ಮುಂದುವರಿಯಿತು.
1: ಆಗಿನ ನಿಮ್ಮ ಚಟುವಟಿಕೆಗಳೆಲ್ಲ ಹೇಗಿತ್ತು?
0: ಆಗ ಸಹ ಇದೇ ರೀತಿ ನಮ್ಮ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗಬೇಕಾ ಶಾಲೆಯಲ್ಲಿ, ಕಲಿಯುವುದನ್ನು ಬಿಟ್ಟು ಬೇರೆ ಇತರ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕು ಅದನ್ನೆಲ್ಲ ನಮ್ಮ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ಟಿದ್ದೇವೆ. ನನಗೆ ಅವರು ತುಂಬ ಸಪೋರ್ಟಿವ್, ಅವರಿಗೆ ನಾನು ಸಪೋರ್ಟಿವ್. ಅದರ ಜೊತೆಯಲ್ಲಿ ನಮ್ಮ ಅಶೋಕನಗರ ಶಾಲೆಯಲ್ಲಿ ಹಲವಾರು ಶಿಕ್ಷಕರಿದ್ರು, ಎಲ್ಲರೂ ಒಂದೊಂದರಲ್ಲಿ ಪರಿಣತಿಯನ್ನು ಪಡೆದವರು. ಕೆಲವರು ನಾಟಕ ಮಾಡೋದ್ರಲ್ಲಿ, ಕೆಲವರು ಇನ್ನು ಉಳಿದ ಚಟುವಟಿಕೆಗಳಲ್ಲಿ. ನಮ್ಮಲ್ಲಿ ತುಂಬ ಚಟುವಟಿಕೆ ಇತ್ತು, ಸೇವಾದಳ ಇತ್ತು, ಸ್ಕೌಟ್ಸ್ ಇತ್ತು, ಮತ್ತು ನಾವು ಮಕ್ಕಳನ್ನು ಎಲ್ಲೆಲ್ಲಿಗೆ ಹಾಸನಕ್ಕೆಲ್ಲ ಕರ್ಕೊಂಡು ಹೋಗಿದ್ದೇವೆ. ಕಾಂಪಿಟೇಷನ್ ಇದ್ರೆ ಒಂದು ಮಾತಿತ್ತು, ಆಗ ಅಶೋಕನಗರದವ್ರು ಬಂದ್ರ ನಮ್ಗೆ ಪ್ರೈಸ್ ಇಲ್ಲ ಅಂತ. ಅಷ್ಟು ನಮ್ಮ ಮಕ್ಕಳು ಸಹ ನಾವು ಭೇದ ಭಾವ ಮಾಡ್ತಿರ್ಲಿಲ್ಲ. ಯಾವ ಜಾತಿಯವರೇ ಆಗಲಿ, ಯಾವ ಬಡವರಾಗಲಿ, ಶ್ರೀಮಂತರಾಗಲಿ, ಯಾರಲ್ಲಿ ಎಬಿಲಿಟಿ ಉಂಟು, ಯಾರಲ್ಲಿ ಶಕ್ತಿ ಉಂಟು, ಅವರನ್ನು ಆಯ್ಕೆ ಮಾಡಿ ನಮ್ಮ ಮ್ಯಾನೇಜ್ಮೆಂಟಿಂದ ನಾವು ಕರ್ಕೊಂಡು ಹೋಗ್ತಿದ್ವಿ ಮಕ್ಕಳನ್ನು. ನಾವು ಕಾಂಪಿಟೇಷನ್ ಉಡುಪಿ ಕರ್ಕೊಂಡು ಹೋಗಿದ್ದೇವೆ. ಮತ್ತೆ ಒಂದ್ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಬೆಂಗಳೂರಲ್ಲಿ ಆಯ್ತು, ಮಕ್ಕಳದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಕ್ಕಳದ್ದಾಯ್ತು. ನಮ್ಮ ಶಾಲೆಗೆ 4 ಜನರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಕ್ಕಳಿಗೆ, ಡಿಪಾರ್ಟ್ಮೆಂಟ್ ಅವರಿಗೂ ಹಾಗೆ, ಅಶೋಕನಗರದವರು ಹೇಳಿದ್ರೆ ಬರ್ತಾರೆ ಅಂತ. ಹಾಗೆ ನಾವು ಆ ತರದ ದುಡ್ಡು ನೋಡ್ತಿರ್ಲಿಲ್ಲ. ನಾವು ಒಂದು ನಾವು ಕೈಯಿಂದ ಹಾಕ್ತಿದ್ವಿ, ಇಲ್ಲದಿದ್ರೆ ಮ್ಯಾನೇಜ್ಮೆಂಟ್ ಇಂದ ಹಾಕಿ ಮಕ್ಕಳಿಂದ ದುಡ್ಡು ತಗೊಳ್ತಿರ್ಲಿಲ್ಲ. ಹಾಗೆ ಮೈಸೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಆಯ್ತು ಆಗ ಮಕ್ಕಳಿಗೆಲ್ಲ. ಆಗ್ಲೂ ನಮ್ಮ 4 ಶಾಲೆ ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ದೇವೆ. ಅಲ್ಲಿ ನನ್ನ ಅಣ್ಣನ ಮನೆಯಲ್ಲಿ, ಅಣ್ಣನ ಮನೆ ಇತ್ತು ಅಲ್ಲಿ, ಆ ಮಕ್ಕಳನ್ನ ಅಲ್ಲಿ ಇಟ್ಟು ನಾವು ನೋಡ್ಕೊಂಡಿದ್ದೇವೆ. ಹಾಗೆ ಅಂದ್ರೆ ಮಕ್ಕಳಿಗೆ ಪಾಠ ಮಾತ್ರ ಅಲ್ಲ, ಆಕಾಶವಾಣಿಯಲ್ಲಿ ಹಾಗೆ ವರ್ಷಕ್ಕೆ 4 ಪ್ರೋಗ್ರಾಮ್ ನಾವು ಕೊಡ್ತಾ ಇದ್ವಿ. ಅವ್ರು ಕರಿತಾ ಇದ್ರು ನಮ್ಮನ್ನ ಅಲ್ಲಿ, ಅಬ್ದುಲ್ ರಹಮಾನ್ ಪಾಷಾ, ಜಯಶ್ರೀ. ಒಂದೊಂದ್ಸಲ ಅವ್ರು ಶಾಲೆಗೆ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋದದು ಉಂಟು. ಈ ಸ್ಕೂಲ್ ಡೇ ಅಲ್ಲ, ಇದ್ರದ್ದು ಸ್ವಾತಂತ್ರ್ಯ ದಿನಾಚರಣೆ ಆಗುವಾಗ ಅವರಿಗೆ ಮಾರ್ಚ್ ಪಾಸ್ ಮಾಡುವಂತಹದ್ದು ಸ್ಟೆಪ್ಸ್ ಬೇಕಾಗಿತ್ತು. ಅದಕ್ಕೆ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಂದ ಮಾಡಿಸಿ ಅದಕ್ಕೆ ಪದ್ಯ ಆಡಿಸಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಒಂದು ವರ್ಷದಲ್ಲಿ 4 ಕಾರ್ಯಕ್ರಮ ಕೊಡಬಹುದು ಒಂದು ಸಂಸ್ಥೆಯವರು, 4 ಅವಕಾಶ ನಮಗೆ ಕೊಡ್ತಾರೆ.
1: ಮಕ್ಕಳಿಂದ ಹಾಡುಗಳನ್ನೆಲ್ಲ ಆಡಿಸ್ತಿದ್ದೀರಿ ಅಥವಾ ನಾಟಕ ಅಭಿನಯಗಳನ್ನೆಲ್ಲ ಮಾಡಿಸ್ತಾ ಇದ್ರಿ, ಈಗ ನೀವೇ ಬರೆದು ಮಾಡ್ತಾ ಇದ್ರ ಹೇಗೆ?
0: ಹೌದು, ನಾವು ಪದ್ಯಗಳೆಲ್ಲ ಸಾಧಾರಣ ನಾವೇ ಬರೀತಾ ಇದ್ವಿ. ನಮಗೆ ನಾಟಕಕ್ಕೆ ಬೇಕಾದ ಪದ್ಯಗಳೆಲ್ಲ ಸಾಮಾನ್ಯ ನಾವೇ ಬರೀತಾ ಇದ್ವಿ.
1: ಈಗ ನೀವು ಬರೆದ ಪುಸ್ತಕಗಳೇ ಒಂದು 4 ಪುಸ್ತಕ ಬರೆದಿರಲ್ಲ, ಯಾವ್ದೆಲ್ಲ ಅದು?
0: ಅದು ಒಂದು ನವಿಲುಗರಿ, ಅದು ಕವನ ಸಂಕಲನ. ಮತ್ತೊಂದು ಹಾಡು ಬಾಕ್ ಹೋಗಿಲೆ, ಆಮೇಲೆ ಮತ್ತೊಂದು ದೊಡ್ಡವರ ಬಾಲ್ಯ, ಮತ್ತೊಂದು ಹುಲಿಯನ್ನು ಮೆಚ್ಚಿಸಿದ ಬಾಲಕ, ಇನ್ನೊಂದು ಈಗ ನೆನಪಿಗೆ ಬರ್ತಾ ಇಲ್ಲ ನನಗೆ. ಒಟ್ಟು 5 ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದೇನೆ. ಇದು ನಾನೇ ಮಕ್ಕಳಿಗಾಗಿ ಬರೆದಂತಹ ಪದ್ಯ.

0: ಸರಿ,
1: ಅದು ಮಕ್ಕಳಿಗಾಗಿ ಬರ್ತದೆ ಹೆಚ್ಚು.
0: ಮಕ್ಕಳಿಗಾಗಿ ಎಲ್ಲ.
1: ಅಲ್ವಾ?
0: ಮತ್ತು ನಂದು ಲೇಖನಗಳು ಇದರಲ್ಲೆಲ್ಲ ಬರ್ತಾ ಇತ್ತು. ಯಾವುದರಲ್ಲಿ? ನಿಮ್ಮ ಉದಯವಾಣಿಯಲ್ಲಿ, ಮತ್ತೆ ನಿಮ್ಮ ದೊಡ್ಡ ದೊಡ್ಡ ಪೇಪರ್ಗಳಲ್ಲೆಲ್ಲ. ಈಗ ಅತ್ತೆ ಸೊಸೆಯರಲ್ಲಿ ಮಧುರ ಬಾಂಧವ್ಯ ಸಾಧ್ಯ ಇಲ್ಲವೇ, ಇಂಥ ಲೇಖನಗಳನ್ನು ನಾನು ಪತ್ರಿಕೆಗಳಿಗೆ ಸಹ ಕೊಡ್ತಾ ಇದ್ದೆ. ಮತ್ತೆ ಕೆಲವು ಈಗ ಸೋವನೀರೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಮಕ್ಕಳ ಸಾಹಿತ್ಯ ಪುಸ್ತಕದಲ್ಲಿ ಡಿಪಾರ್ಟ್ಮೆಂಟ್ ಮಾಡುವಂಥದ್ದು, ಅದರಲ್ಲೆಲ್ಲ ನಾನು ಹೆಚ್ಚಾಗಿ ಮಕ್ಕಳಿಗೆ ಬರೆಯೋದು ಜಾಸ್ತಿ. ಮತ್ತೆ ಸ್ಕಿಟ್ ಎಲ್ಲ ಬರೆದು ಕೊಡ್ತಾ ಇದ್ದೆ. ಈಗ ಮಕ್ಕಳು ಬಂದರೆ ಏಕಪಾತ್ರ ಅಭಿನಯ ಅದೆಲ್ಲ ಬಂದರೆ ಬರೆದು ಕೊಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ವಿ ಭಾಷಣ. ಭಾಷಣ ಬರೆದು ಕೊಡೋದ್ರಲ್ಲಿ ಅವರು ಎತ್ತಿದ ಕೈ ಅವರು ಅವರು ಭಾಷಣ. ಈಗಲೂ ಸಹ ಆಶಾ ದಿಲೀಪ್ ಅಂತ ಇದ್ದಾಳೆ, ಅವಳು ಈಗ ಅವಳೇ ಸ್ವತಃ ಬರೀತಾಳೆ. ಈಗ ಕಾಲೇಜಿಗೆ ಸ್ಟೂಡೆಂಟ್ ಆಗಿ ಈಗ ಕೊಡ್ಲಮಂಗ್ಲು ಶಾಲೆಯಲ್ಲಿ ಶಿಕ್ಷಕಿ ಆಗಿದ್ದಾಳೆ. ಅವಳು ಸಾಧಾರಣ ಕಾಲೇಜಿಗೆ ಹೋಗುವವರೆಗೆ ಇವರಿಂದ ಬಂದು ಬರ್ತಕೊಂಡು ಹೋಗಿ ಪ್ರೈಸ್ ಪಡಿತಾ ಇದ್ಲು. ಈಗ ಅವಳು ಸ್ವತಂತ್ರವಾಗಿ ಎಲ್ಲಾ ಕಡೆಗೆ ಹೋಗಿ ಭಾಷಣ ಕೊಡ್ಲಿಕ್ಕೆ ಹೋಗ್ತಾಳೆ. ಅವಳು ಅಷ್ಟು ಹುಷಾರಾಗಿದ್ದಾಳೆ.
1: ಕವಿಗೋಷ್ಠಿಯಲ್ಲಿ ಎಲ್ಲ
0: ಎಲ್ಲ ಭಾಗವಹಿಸ್ತಾಳೆ, ಎಲ್ಲ ಭಾಗವಹಿಸ್ತಾಳೆ. ಆಶಾ ದಿಲೀಪ್ ಅಂತ ಬಹಳ ಹೆಸರುವಾಸಿ ಆಗಿದ್ದಾಳೆ ಅವಳು.
1: ಈಗ ಸಾವಿತ್ರಿ ಎಸ್ರಾವ್ ಅವರು ಸ್ವತಃ ಕೆಲವು ಮಕ್ಕಳ ಕವನಗಳನ್ನು ಕೂಡ ಬರೆದಿದ್ದಾರೆ, ಅವರ ಬಾಯಲ್ಲಿ ನಾವು ಕೇಳುವ.
0: ಅಜ್ಜ

0: ಮಕ್ಕಳು ನಕ್ಕರು ಇವರಿಗೆ ಸಿಟ್ಟೇ ಬರೋದಿಲ್ಲ, ಗೇಲಿಯ ಮಾಡಿ ಮಕ್ಕಳು ನಕ್ಕರು ಇವರಿಗೆ ಸಿಟ್ಟೇ ಬರೋದಿಲ್ಲ. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ, ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ, ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಇನ್ನೊಂದು ಪದ್ಯ, ಸಣ್ಣ ಮಕ್ಕಳಿಗೆ ನಾವು ಉಪದೇಶ ಮಾಡಬಾರ್ದು ಅಂತ ಒಂದು ನಿಯಮ ಉಂಟು, ನೇರವಾಗಿ ಅವರಿಗೆ ಉಪದೇಶ ಮಾಡಬಾರ್ದು ಅಂತ. ಆ ಕಾರಣಕ್ಕೆ ನಾನು ಒಂದು ಅವರಿಗಾಗಿ ಬರೆದಂಥ ಪದ್ಯ ಇದು. ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ, ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ, ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ, ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ. ಈ ಪದ್ಯವನ್ನು ನಾವು ಹೇಳಿದರೆ ಆಗ ಯಾರು ಸರಿಯಾಗಿ ಮೈ ತೊಳೆದು ತಿಕ್ಕಿ ಸ್ನಾನ ಮಾಡಿಕೊಂಡು ಬರುವುದಿಲ್ಲವ ಅವರು ತಮ್ಮ ಆ ಒಂದು ಕ್ರಮವನ್ನು ಸರಿಗೊಳಿಸ್ತಾರೆ. ಈ ಪದ್ಯವನ್ನು ಕೇಳಿದಾಗ ಒಬ್ಬ ಹುಡುಗ ಏನು ಮಾಡಿದಾನಂತೇಳಿದರೆ, ನಮ್ಮ ಮನೆಯಲ್ಲಿ ನಾನು ಸರಿಯಾಗಿ ಸ್ನಾನ ಮಾಡ್ತೇನೆ ಆಯಿತಾ, ನೀನೆ ನನಗೆ ಹೇಳಬೇಡ ನೀನು ಅಂತ ಹೇಳಿದ್ದಾನೆ. ಅಂದರೆ ಇದು ಮಕ್ಕಳಿಗೆ ನೇರವಾಗಿ ನಾವು ಹೇಳಬೇಕಾಗಿಲ್ಲ, ಅವರು ಅದನ್ನು ಕೇಳಿಸಿಕೊಂಡು ತಮ್ಮ ತನವನ್ನು ತಿದ್ದಿಕೊಳ್ಳಿಕ್ಕೆ ಸಾಧ್ಯವೇ ಇದೆ. ಈಗ ಅದೇ ರೀತಿಯಲ್ಲಿ ಇನ್ನೊಂದು ಸಹ ಇದೆ. ಈಗ ಮಕ್ಕಳು ತಮಗೆ ತುಂಬ ತಿಂಡಿ ಬೇಕು ತಿಂಡಿ ಬೇಕು ಅಂತ ಹೇಳ್ತಾ ಇರ್ತಾರೆ, ಮತ್ತು ಬೇಕು ಮತ್ತು ಬೇಕು ಅಂಥೇಳಿ. ಅದಕ್ಕೆ ಸಹ ನಾನು ಒಂದು ಪದ್ಯ ಬರೆದಿದ್ದೇನೆ. ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ, ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ, ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ, ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ. ಇದರಿಂದ ಏನಾಗ್ತದೆ, ಬೇಕಾದಕ್ಕಿಂತ ಹೆಚ್ಚು ತಿಂದರೆ ಹೊಟ್ಟೆ ನೋವಾಗ್ತದೆ ಎಂಬುದು ಈ ಪದ್ಯದಲ್ಲಿ ಅವರಿಗೆ ಗೊತ್ತಾಗ್ತದೆ. ಯಾರಾದರೂ ಹೀಗೆ ಮಕ್ಕಳು ಗಲಾಟೆ ಮಾಡಿದರೆ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ನಂಗೆ ಇನ್ನೂ ಕೊಡು ಇನ್ನೂ ಕೊಡು ಅಂತ ಹೇಳಿದರೆ, ಈ ಪದ್ಯವನ್ನು ನಾವಾಗ ಒಂದು ಚಂದ ಮಾಡಿ ಹೇಳಿಬಿಟ್ರೆ ಆಗ ಮಕ್ಕಳಿಗೆ ಅರ್ಥ ಆಗ್ತದೆ, ಹೌದು ತಿನ್ನಬಾರ್ದು ಹೊಟ್ಟೆ ನೋವಾಗ್ತದೆ ಅಂತ ಹೇಳಿಕೊಂಡು. ಹೀಗೆ ಮಕ್ಕಳ ಗುಣನಡತೆಗಳನ್ನು ತಿದ್ದಲಿಕ್ಕೆ ಬೇಕಾದಂತಹ ಪದ್ಯಗಳು ಸಾಕಷ್ಟು ರಚನೆಯಾಗಬೇಕು. ಇಂಥ ಸಣ್ಣ ಸಣ್ಣ ಪದ್ಯಗಳನ್ನು ನಾವು ಮಕ್ಕಳು ಸಣ್ಣವರಾಗಿರುವಾಗಲೇ ಅವರ ಕಿವಿಗೆ ಕೇಳಿಸ್ತಾ ಇದ್ದರೆ ಆಗ ನಿಜವಾಗಿಯೂ ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ, ಪದ್ಯವನ್ನು ಕೇಳದಿದ್ದಂಥ ಮಕ್ಕಳೇ ಇಲ್ಲ. ನಾವು ಜೋಗುಳ ಯಾಕೆ ಹಾಡ್ತೇವೆ ಮಲಗಿಸುವಾಗ ಅಂದರೆ, ಆ ಜೋಗುಳದ ಧ್ವನಿಗೆ ಮಕ್ಕಳು ಅಲ್ಲೇ ಚಂದ ಮಾಡಿ ಕೇಳ್ತಾ ಕೇಳ್ತಾ ಕೇಳ್ತಾ ನಿದ್ರೆ ಮಾಡ್ತಾರೆ. ಅದಕ್ಕೆ ಆ ಪದ್ಯಗಳನ್ನೆಲ್ಲ ಹಿಂದಿನಿಂದಲೂ ನಮ್ಮ ಹಿರಿಯರು ಮಕ್ಕಳಿಗೆ ಆ ಪದ್ಯಗಳನ್ನು ಹೇಳ್ತಾ ಹೇಳ್ತಾ ಆಟ ಆಡಿಸ್ತಾ ಅವರನ್ನು ಮಲಗಿಸ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು, ಅದು ಒಳ್ಳೇದಾಗ್ತದೆ ಅವರಿಗೆ.
1: ಹಾಗೆ ಚೆನ್ನಾಗಿದೆ, ಮಕ್ಕಳಿಗೆ ಮಕ್ಕಳ ಒಂದು ಮನಸ್ಸಿಗೆ ತಟ್ಟುವ ರೀತಿಯ ಹಾಡು. ಈಗ ಸಾವಿತ್ರಿ ಹೆಸರೆ, ಈಗ ನಿಮಗೆ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಸಾಂಸ್ಕೃತಿಕವಾದ ಮನಸ್ಸು ಮೊದಲೇ ಇತ್ತು, ಅದಕ್ಕೆ ಪೂರಕವಾದ ಬೆಳವಣಿಗೆಗೆ ಈಗ ನಿಮ್ಮ ಯಜಮಾನರು ಪತಿಗಳು ಹೇಗೆ ನಿಮಗೆ ಒಂದು ಪ್ರೇರಣೆ ಅಥವಾ ಪ್ರೋತ್ಸಾಹ ಕೊಟ್ಟರು?
0: ಅವರು ಮೊದಲಿಂದಲೂ ಪುಸ್ತಕಗಳನ್ನು ಓದುವುದರ ಆಯ್ತು ಅವರಿಗೆ. ಶಾಲೆಗಳಲ್ಲಿ ಸಹ ಹಾಗೆ, ನಮ್ಮ ಶಾಲೆಯಲ್ಲಿ ತುಂಬಾ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೇವೆ ಮಕ್ಕಳಿಗೆ ಕೊಡಬೇಕು ಅಂತ. ಒಳ್ಳೊಳ್ಳೆ ಪುಸ್ತಕಗಳನ್ನು ಅವರು ಇದರಲ್ಲಿ ನಮ್ಮ ಕಬಾಟಲ್ಲಿ ಎಲ್ಲ ಇಟ್ಟು ಮಕ್ಕಳಿಗೆ ಓದ್ಲಿಕ್ಕೆ ಕೊಡ್ತಿದ್ರು ಪ್ರತಿ. ಹಾಗೆ ಅವರಿಂದ ನನಗೆ ಆಸಕ್ತಿ ಬೆಳೆಯಿತು. ಯಾವುದೇ ಒಂದು ಪೇಪರ್ ತುಂಡು ಸಿಕ್ಕಲಿ ಅವರದನ್ನು ಓದ್ತಾರೆ ಅಂತ ಒಂದು ಹವ್ಯಾಸ ಅವರಲ್ಲಿ. ಅದಕ್ಕೊಂದು ಕಾರಣ ಇದೆ, ಅವರು ಹೈಸ್ಕೂಲಲ್ಲಿ ಇರುವಾಗ ಅವರನ್ನು ಲೈಬ್ರೇರಿಯನ್ ಆಗಿ ಮಾಡಿದ್ರಂತೆ. ಆ ಲೈಬ್ರೇರಿಯನ್ ಮಾಡಿ ಮಕ್ಕಳಿಗೆ ಲೈಬ್ರೇರಿ ಕೊಡುವ ಕೆಲಸ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದಂತಹ ಎಲ್ಲಾ ಪುಸ್ತಕಗಳನ್ನ ಓದ್ತಾ ಇದ್ರು. ಹಾಗಾಗಿ ಅವರು ಅಲ್ಲಿಯೇ ಆ ಓದುವ ಹವ್ಯಾಸವನ್ನು ಬೆಳೆಸಿದ್ರಿಂದ ಅಲ್ಲಿಯೇ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿದೆ. ಇನ್ನು ಅವರ ಶಾಲೆಯಲ್ಲಿ ಕೊಟ್ಟಂತ ಸರ್ಟಿಫಿಕೇಟ್ ಉಂಟಲ್ಲ, ಅದರಲ್ಲಿ ಅವರ ಹೆಡ್ ಮಾಸ್ಟರ್ ಬರೆದಿದ್ದಾರೆ, ಹೀ ಹ್ಯಾಸ್ ಗಾಟ್ ಎ ಗುಡ್ ಅಂತ ರೈಟಿಂಗ್ ಅಂತ ಒಂದು ಹಾಗೆ ಬರ್ದಿದ್ದಾರೆ. ಒಂದು ಸ್ಕಿಲ್ ಉಂಟು ಅವರಲ್ಲಿ ಅಂತ ಹೇಳಿಕೊಂಡು ಗುಡ್ ಹ್ಯಾಂಡ್ ಏನೋ ಒಂದು ಬರ್ದಿದ್ದಾರೆ ಸರ್ಟಿಫಿಕೇಟ್ ಅಲ್ಲಿ ಹಾಗೆ ಬರ್ದಿದ್ದಾರೆ. ಅಂದ್ರೆ ಆಗ್ಲೇ ಅವರು ಬರಿತಾ ಇದ್ರು, ಹಾಗೆ ಅವರ ಸಹವಾಸದಿಂದ ನನಗೂ ಅದು ಬೆಳೀತಾ ಹೋಯ್ತು.
1: ಈಗ ನೀವಿಬ್ರು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಆ ಅವಧಿಯಲ್ಲಿ ಈಗ ಜೊತೆಯಾಗಿ ಮಾಡಿದ ಕಾರ್ಯಕ್ರಮಗಳು ಏನಾದ್ರು ನೆನಪಾಗ್ತದೆ? ಈಗ
0: ಜೊತೆಯಾಗಿಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ನಾನು ಸೇರ್ತಾ ಇದ್ದೆ. ಈಗ ಹೆಡ್ ಮಾಸ್ಟರ್ ಆಗಿರ್ಬೋದು, ನಾನು ಅಸಿಸ್ಟೆಂಟ್ ಆಗಿರ್ಬೋದು, ಆದ್ರೂ ನಮ್ಗೊಂದು ಬೇರೆ ರೀತಿಯ ಸಂಬಂಧ ಉಂಟಲ್ಲ. ಅವರು ಮಾಡೋ ಕೆಲಸದಲ್ಲಿ ನನ್ನದು ಪಾತ್ರ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಹಾಗೆ ಆ ತರ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಆಮೇಲೆ ಮತ್ತೆ ನಾವು ಮಕ್ಕಳ ಸಾಹಿತ್ಯ ಸಂಗಮ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಆಗ್ಲೂ ಸಹ ನಾವು ಈ ನಾಟಕದಲ್ಲಿ ಡಾನ್ಸಿನಲ್ಲಿ ನಮ್ಗೆ ತುಂಬಾ ಆಸಕ್ತಿ ಇಬ್ಬರಿಗೆ ಸಹ. ಶಾಲೆ ಬಿಟ್ಟು ಬಂದ ಕೂಡಲೇ ಎಲ್ಲಿ ಕಾರ್ಯಕ್ರಮ ಉಂಟು ನಾವು ಓಡ್ತಾ ಇದ್ವಿ, ರಾತ್ರಿ ಗಟ್ಟಿ ಓಡ್ತಾ ಇದ್ವಿ. ಮನೆಯಲ್ಲಿ ಮನೆ ಕೆಲಸ ಮಾಡಿ ಮನೆಗೆ ಬಂದು ಎಂತೆಂತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ನಾವು ಓಡ್ತಾ ಇದ್ವಿ. ಅಷ್ಟು ಇಂಟ್ರೆಸ್ಟ್ ಇತ್ತು ನಮ್ಗೆ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ನನಗೂ ಇಂಟ್ರೆಸ್ಟ್ ಇತ್ತು. ನಮ್ಮದು ಏನು ಅಂತ ಹೇಳಿದ್ರೆ ಸಮಾನ ಮನಸ್ಸು, ಸಮಾನ ಅಭಿರುಚಿ ಅಂತ ಹೇಳ್ಬೋದು. ಅವರಿಗೂ ಎಲ್ಲ ಯಕ್ಷಗಾನದಲ್ಲಿ ಸಹ ಅವರಿಗೆ ಆಸಕ್ತಿ, ನನಗೂ ಆಸಕ್ತಿ, ಸಾಹಿತ್ಯದಲ್ಲಿ ನಾಟಕದಲ್ಲಿ ಇಬ್ಬರಿಗೂ ಆಸಕ್ತಿ ಇತ್ತು. ಹಾಗಾಗಿ ಅದು ಒಬ್ಬರನ್ನೊಬ್ಬ ನೋಡ್ಕೊಂಡು, ಮತ್ತೆ ಅವರು ಕತೆ ಹೇಳುವುದರಲ್ಲಿ ಬಹಳ ಒಂದು ಪರಿಣತರು ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮನೆಗೆಲ್ಲ ನೆಂಟರಿಗಿಂಟ್ರೆಲ್ಲ ಬಂದ್ರೆ, ಮಕ್ಕಳೆಲ್ಲ ಬಂದ್ರೆ ಎಲ್ಲ ಕೂತುಗೊಳಿಸಿ ಒಂದು ಬೇರೆ ಬೇರೆ ಅಜ್ಜಿ ಕತೆ, ಇನ್ನೊಂದು ಕತೆ, ಮತ್ತೊಂದು ಕತೆ, ಎಲ್ಲ ಕತೆಗಳನ್ನು ಹೇಳ್ತಾರೆ ಅವರು. ಅವರು ಕತೆ ಹೇಳುವುದನ್ನು ಕೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಈಗ ಅದಕ್ಕೆ ನಾನು ಆಮೇಲೆ ಏನು ಮಾಡಿದೆ ಅಂದ್ರೆ, ಎಲ್ಲ ಶಾಲೆಗಳಿಗೆ ಹೋಗಿ ಕತೆ ಕೇಳೋಣ, ಹಾಡು ಹಾಡೋಣ, ಕನ್ನಡವನ್ನು ಉಳಿಸಿ ಬೆಳೆಸೋಣ ಅಂತ ಒಂದು ಕಾರ್ಯಕ್ರಮವನ್ನೇ ಹಮ್ಮಿಕೊಂಡಿದ್ದೆ. ನಾನೇ ಹೋಗುದು ಎಲ್ಲ ಶಾಲೆಗಳಿಗೆ, ಶನಿವಾರ ದಿನ ಬ್ಯಾಗ್ಲೆಸ್ ದಿನ ಅಂತ ಹೇಳ್ತಾರಲ್ಲ, ಹಾಗೆ ಆ ದಿನ ಹೋಗುದು, ನಾನೇ ಹೋಗಿ ಕೇಳುದು ನಿಮ್ಮ ಶಾಲೆಗೆ ನಾನು ನಾಡ್ದು ಬರ್ತೇನೆ ಅಂತ. ಅವರ ಪರ್ಮಿಷನ್ ತಕೊಂಡು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ನಾನೇ ಹೋಗಿ, ಅವ್ರು ಕೊಡುದಿಲ್ಲ ನಮ್ಗೆ ಸಂಭಾವನೆ, ಕೊಡ್ಲಿ ಕೊಡೋದೇ ಇರ್ಲಿ ಏನೇ ಮಾಡ್ಲಿ, ನಾನಂತೂ ಹೋಗಿ ಎಲ್ಲ ಸಾಧಾರಣ ಮಂಗಳೂರಿನ ಸುತ್ತಮುತ್ತಲಿರುವಂತ ಎಲ್ಲಾ ಶಾಲೆಗಳಿಗೆ ನಾನೇ ಹೋಗಿ ಆ ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ದೆ. ನಂದು 88 ಕಾರ್ಯಕ್ರಮ ಆಗಿದೆ, ಅದು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು.
1: ಇದೆಲ್ಲ ನೀವು ಸೇವೆಯಲ್ಲಿ ಇರುವಾಗಲೇ
0: ಅಲ್ಲ, ನಂದು ಬಿಟ್ಟ ಮೇಲೆ.
1: ಅದೇ ಈಗ ನೀವು ಈಗ ಅವರು ನಿವೃತ್ತರ ನಿಮ್ಮಿಂದ ಮೊದಲಾದ್ರು
0: ಅಲ್ಲ, ನನ್ನ ನಂತರ ಅವ್ರು ನಿವೃತ್ತರಾದ್ದು. ನಾನು 90 ರಿಟೈರ್ಡ್, ಅವರು ನನ್ನ ಸ್ವ ಇಚ್ಛಾ ನಿವೃತ್ತಿ ತಕೊಂಡದ್ದು. ಹೌದೌದು, ಅಂದ್ರೆ ನಂಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯ್ತು, ಮತ್ತೆ ಕೆಲಸ ಮಾಡುವ ಅಗತ್ಯ ಇರ್ಲಿಲ್ಲ, ಹಾಗೆ ಸಾಕಾಗಿ ಸುಸ್ತಾಗ್ತದೆ.
1: ನೀವು ಸ್ವಯಂ ನಿವೃತ್ತಿ ಪಡ್ಕೊಂಡ್ರಿ?
0: ಸ್ವಯಂ ನಿವೃತ್ತಿ ಪಡ್ಕೊಂಡ್ರಿ.
1: ಅವರು ನಿವೃತ್ತಿ ಆದ್ರು?
0: ಅವ್ರು ನಿವೃತ್ತಿ ಆದ್ರು.
1: ಆಮೇಲೆ ನಿಮ್ಮ ಆಸಕ್ತಿಗಳನ್ನು ನೀವು ವಿಸ್ತರಿಸುವುದಕ್ಕೆ ಬೇಕಾಗಿ ಸಾಹಿತ್ಯ ಸಂಘ ಮಾಡಿದ್ರು.
0: ಸಾಹಿತ್ಯ ಸಂಘಮ ಅಂದ್ರೆ ಅದು ಅದೇ ಹೇಳಿದಲ್ಲ, ಅದು ಒಂಥರ ಅಚಾನಕ್ ಆಗಿ ಅವ್ರು ಪಳಕಳ್ರು ಹೇಳಿದ್ರು ನಾವ್ ಹೀಗೊಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ. ಆಗ ಇವ್ರು ಒಪ್ಪಿಕೊಂಡ್ರು, ಆಮೇಲೆ ಅದ್ರ ಒಟ್ಟಿಗೆ ಸೇರ್ಕೊಂಡು ಮತ್ತೆ ಅದ್ರ.
1: ಈಗ ಸಾಹಿತ್ಯ ಸಂಗಮ ಅಂತ ಹೇಳಿದ್ರೆ ಅದರಲ್ಲಿ ನೀವೇ ಇದ್ದದ್ದ ಬೇರೆ ಸಮಿತಿ?
0: ಅಲ್ಲ ಅಲ್ಲ, ಅದು ವರ್ಕಿಂಗ್ ಕಮಿಟಿ ಉಂಟಪ್ಪ, ಎಲ್ರು ಈಗ ನಮ್ಮ ಮನೆಯಲ್ಲೇ ಮೀಟಿಂಗ್ ಆಗೋದು, ನಮ್ಮ ಮನೆಯ ಆಫೀಸು ಇಲ್ಲಿ. ಅವರಿಗೆ ನಾನು ಊಟ ಉಪಹಾರ ಎಲ್ಲ ಉಚಿತವಾಗಿ ಮಾಡಿಕೊಡ್ತಾ ಇದ್ದೆ. ಅವರ ಸಂಪರ್ಕ ನಮ್ಗೆ, ಸಜ್ಜನರ ಸಹವಾಸ ಆಯ್ತು, ಸಾಹಿತಿಗಳ ಸಹವಾಸ ಆಯ್ತು. ಮತ್ತೆ ಪಳಕಳ್ರು ಆಗ ಹೇಳಿದ್ರು, ನಾನು ಎಲ್ಲ ಬರೆದ ಪದ್ಯಗಳೆಲ್ಲ ನಂದು ಪುಸ್ತಕದಲ್ಲಿ ಇತ್ತು, ಅದಕ್ಕೆ ಅವ್ರು ಹೇಳಿದ್ರು ನೀನು ಇದನ್ನೆಲ್ಲ ಪ್ರಿಂಟ್ ಯಾಕೆ ಮಾಡಬಾರದು ಅಂತೇಳಿ. ಹಾಗೆ ಮತ್ತೆ ಅವರ ಪ್ರೋತ್ಸಾಹದಿಂದ ಪ್ರಿಂಟ್ ಮಾಡಿದ್ದು. ಹಾಗೆ ಮತ್ತೆ ಸಾಹಿತ್ಯಿಕ ಚಟುವಟಿಕೆ, ಮಕ್ಕಳಿಗೆ ನಾವು ಕಥಾರಚನಾ ಕಮ್ಮಟ, ಕವನ ರಚನಾ ಕಮ್ಮಟ ಮಾಡ್ತಾ ಇದ್ವಿ ಅಲ್ಲ, ಆಗ ಅವರಿಗೆ ನಾವು ಹೇಳಿಕೊಡ್ಬೇಕಾದ್ರೆ ನಾವು ಮೊದಲು ಬರಿಬೇಕಲ್ಲ. ಆಗ ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ನಮ್ಮದು ಇದೇ ಯೋಚನೆ, ಇವತ್ತು ನಾನು ಕಥಾರಚನಾ ಕಮ್ಮಟದಲ್ಲಿ ಯಾವ ಕಥೆ ಹೇಳುದು, ಕವನ ರಚನಾ ಕಮ್ಮಟದಲ್ಲಿ ಯಾವ ಕವನ ಹೇಳುದು, ಅವರಿಗೆ ಮಾದರಿ ಆಗ್ಬೇಕಲ್ಲ, ಹೇಳ್ಬೇಕಲ್ಲ ನಾವು. ಹಾಗೆ ಅವರಿಗೆ ಹೇಳ್ತಾ ಹೇಳ್ತಾ ನಾವು ಬರಿತಾ ಬರಿತಾ ಹೋಯ್ತಾಗ ಅವರಿಗೆ ಹೇಳ್ಬೇಕಾಗಿ ನಾವು ಬರಿತಾ ಇತ್ತು. ಅವರೊಟ್ಟಿಗೆ ಸೇರಿದ್ಮೇಲೆ ನಾವು ಹೆಚ್ಚು ಬರೆದೆವು. ಮತ್ತೆ ಎಲ್ಲರ ಸಂಪರ್ಕ, ನಮ್ಮೆಲ್ಲ ಮಕ್ಕಳ ಸಾಹಿತ್ಯ ಸಂಗಮದಲ್ಲಿ ಇದ್ದದೆಲ್ಲ ಸಾಮಾನ್ಯ ಮಕ್ಕಳ ಸಾಹಿತಿಗಳೇ ಇದ್ದದು, ತುಂಬಾ ಜನ ಇದ್ರು, ಕಾಸರಗೋಡಿನಿಂದ ಉಡುಪಿಯಿಂದ ಎಲ್ಲ ಬರ್ತಾ ಇದ್ರು, ಪುತ್ತೂರಿಂದೆಲ್ಲ ಬರ್ತಾ ಇದ್ರು. ಅವರ ಸಹವಾಸದಿಂದ ಮತ್ತೆ ಸಾಹಿತ್ಯಿಕ ಚಟುವಟಿಕೆ ಜಾಸ್ತಿ ಆಯ್ತಾ ಹೋಯ್ತದ.
1: ಈಗ ಮಕ್ಕಳು ಎಲ್ಲೆಲ್ಲಿಂದ ಬರ್ತಿದ್ರು?
0: 3 ಜಿಲ್ಲೆಗಳಿಂದ ಬರ್ತಾ ಇದ್ರು. ಅವರಿಗೆ 3 ಜಿಲ್ಲೆಗಳಿಂದ ಅಲ್ಲಿ ಬಂದ್ರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ಆ ದಿನ ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಅಂತ ಶಾಲೆಗಳನ್ನೇ ಹುಡುಕ್ತಿದ್ವಿ ನಾವು. ಈಗ ಅಂತ ಫೆಸಿಲಿಟೀಸ್ ಮಾಡಿಕೊಡುವಂತ, ಅದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂತ ಶಾಲೆಗಳಲ್ಲೇ ನಾವು ಮಾಡ್ತಾ ಇದ್ವಿ.
1: ಅದಕ್ಕೆ ಬೇಕಾಗಿ ರಿಹರ್ಸಲ್ ಗಳೆಲ್ಲ ಇಲ್ಲೇ ಮಾಡ್ತಿದ್ರೆ ನೀವು?
0: ರಿಹರ್ಸಲ್ ಅಂದ್ರೆ ಒಂದು ಅವರಿಗೆ ಅಧ್ಯಕ್ಷರ ಆಯ್ಕೆ ಅಂತ, ಅವರಿಗೆ ಅದು ನಾವು ಅಲ್ಲಿ ಹೋಗಿ ಮಾಡ್ತೇವೆ. ಎಲ್ಲಿ ಯಾವ ಶಾಲೆಯಲ್ಲಿ ಆಗ್ತದೆ ಅಲ್ಲಿ ಹೋಗಿ ಮಾಡ್ತೇವೆ ಅಧ್ಯಕ್ಷರ ಆಯ್ಕೆ. ಮತ್ತೆ ಸ್ವಾಗತ ಭಾಷಣ ಮಾಡೋದು, ಮಾಡೋದು, ಅವರಿಗೆಲ್ಲ ತರಬೇತಿ ಕೊಡ್ಲಿಕ್ಕೆ ಅಲ್ಲಿ ನಾವು ಶಿಕ್ಷಕರಿಗೆ ಹೇಳ್ತೇವೆ. ಅಲ್ಲಿ ಯಾರು ಆಯ್ಕೆ ಆಗಿದಾರ ಆ ಶಾಲೆಯ ಶಿಕ್ಷಕರಿಗೆ ನಾವು ಹೇಳ್ತೇವೆ, ನೀವು ಅವರಿಗೆ ಟ್ರೈನಿಂಗ್ ಮಾಡಿ ಅಂತ ಹೇಳಿಕೊಂಡು. ಮತ್ತೆ ಕವಿಗೋಷ್ಠಿ ಕಥಾಗೋಷ್ಠಿಗೆ ಮಕ್ಕಳನ್ನು ಆಯ್ಕೆ ಮಾಡುವಾಗ ಅವ್ರು ನಮ್ಗೆ ಬರೆದು ಕಳಿಸ್ಬೇಕು ಅವರ ಕವನಗಳನ್ನ ಕಥೆಗಳನ್ನ. ನಮ್ಮ ಇದೆ ಮನೆ ಅಡ್ರೆಸ್ ಇದು, ಅದಕ್ಕೆ ಕಳಿಸ್ಕೊಡ್ಬೇಕು. ಕಳಿಸಿಕೊಟ್ಟು ಆಯ್ಕೆ ಆದ ಮೇಲೆ ಅವರಿಗೆ ನಾವು ಅದನ್ನು ಹೇಗೆ ಓದುದು. ಅಲ್ಲಿ ನಮ್ಮ ಕಾರ್ಯಕರ್ತರು 3 ಜಿಲ್ಲೆಗಳಲ್ಲಿ ಇದ್ದಾರೆ.
1: ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದ್ರು?
0: ರಾಜ್ಯ ಮಟ್ಟದಲ್ಲಿ ನಾವು ಓದೋದಷ್ಟೇ, ಅದು ಈ ಮಕ್ಕಳ ಧ್ವನಿ ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಲ್ಲ. ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೇವೆ. ಇಲ್ಲಿ ನಿಮ್ಮ ಎಂಥದ್ದು ಶಿವಮೊಗ್ಗ ಜಿಲ್ಲೆ ಹತ್ರ ಅಲ್ಲಿ ಒಂದು ಶಾಲೆಗೆ ಹೋಗಿದ್ದೇವೆ, ಹಾಗೆ ಮೈಸೂರಿಗೆ ಹೋಗಿದ್ದೇವೆ, ಶೃಂಗೇರಿಗೆ ಹೋಗಿದ್ದೇವೆ, ಕವಿತಾ ರಚನಾ ಕಮ್ಮಟ ಮಾಡಲಿಕ್ಕೆ ನಮ್ಮನ್ನೆಲ್ಲ ಆ ಥರ ಎಲ್ಲ ಕರೆದಿದ್ದಾರೆ. ನಾವು ಮಾಡೋದಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಮಾತ್ರ, ಮಕ್ಕಳು ತುಂಬಾ ಸಂತೋಷ ಪಡ್ತಾರೆ.
1: ನೀವೇ ಹೋಗಿ ಅಲ್ಲಿ ಅದನ್ನು ಕಂಡಕ್ಟ್ ಮಾಡಿ?
0: ಅಲ್ಲ, ಅಲ್ಲಿ ಅಲ್ಲಿಯ ಕಾರ್ಯಕರ್ತ ನಮ್ಮನ್ನ ಕರೀತಾರೆ. ಈಗ ಕವನ ರಚನಾ ಕಮ್ಮಟ ಮಾಡುವಾಗ ನಾವು ಹೋಗುದಿಲ್ಲ,
1: ಸಂಪನ್ಮೂಲ ವ್ಯಕ್ತಿಗಳಾಗಿ
0: ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗುದು. ಹಾಗೆ ಕೆಲವೊಂದ್ಸಲ ಕೊಡ್ತಾರೆ ದುಡ್ಡು, ಕೆಲವೊಂದ್ಸಲ ಕೊಡುದಿಲ್ಲ, ಆದ್ರೂ ನಾವು ಹೋಗ್ತಿದ್ವಿ.
1: ಒಂದಷ್ಟು ಮಕ್ಕಳಿಗೆ ಅದರಿಂದ ಪ್ರಯೋಜನ ಆಗ್ತದೆ,
0: ತುಂಬಾ ಪ್ರಯೋಜನ ಪಡೆದ್ವಿ. ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಅದರಲ್ಲಿ, ಈಗಲೂ ಸಹ ನೆನಪಿಟ್ಟುಕೊಂಡಿದ್ದಾರೆ. ಈಗಲೂ ಸಹ ಕೆಲವರು ಅದರಲ್ಲಿ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಕೆಲವು ಮಕ್ಕಳೇ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ನಮ್ದು ಮಕ್ಕಳ ಸಹಾಯ ಸಂಗಮದಲ್ಲಿ ಕೊನೆಗೆ ಏನಿತ್ತು ಅಂದ್ರೆ, ಮಕ್ಕಳೇ ಬರೆದು ಪ್ರಿಂಟ್ ಮಾಡಿದ್ರೆ ಆ ಪುಸ್ತಕಕ್ಕೆ ಹರಿಕೃಷ್ಣ ಪುನರೂರು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಕೊಂಡು ಆ ತರ ಅವರೊಂದು ಸ್ಕೀಮ್ ಮಾಡಿದ್ರು.
1: ಮತ್ತೆ
0: ವರ್ಷಕ್ಕೊಂದು 8-10 ಮಕ್ಕಳಿಗೆ ಬಹುಮಾನ ಸಿಕ್ತಿತ್ತು. ಹಾಗೆ ಬಹುಮಾನ ಅಂತ ಹೇಳಿ ಅಲ್ಲ, ಯಾರು ಪ್ರಿಂಟ್ ಮಾಡಿದಾರ ಅವರಿಗೆ ಒಳ್ಳೆ ಪುಸ್ತಕ ಸ್ವಲ್ಪ ಒಳ್ಳೇದಿರಬೇಕು. ಬರೀ ಒಂದು 4 ಪೇಜ್ ಮಾಡಿ ಪುಸ್ತಕ ಮಾಡ್ರೆ ಆಗುದಿಲ್ಲ, ಒಂದು ಇಂತಿಷ್ಟು ಲಿಮಿಟ್ ಉಂಟಾರಲ್ಲಿ. ಹಾಗೆ ಮಾಡಿದ್ರೆ ಅವರಿಗೆ ಪ್ರೋತ್ಸಾಹನ ಅಂತ ಅವ್ರು ಶುರು ಮಾಡಿದ್ರು. ಮತ್ತೆ ಪುನರೂರು ಹೇಳಿದ್ರು, ನಾವು ಅವರಿಗೊಂದು ಇದು ಕೊಡುವ ಅಂತೇಳಿ, ಒಂದು ಪ್ರೋತ್ಸಾಹನ ಕೊಡುವ ಅಂತೇಳಿ. ಹಾಗೆ ಒಂದು 2,000 ರೂಪಾಯಿ ಅವರಿಗೆ ಕೊಡ್ತಾ ಇದ್ವಿ. ಹಾಗೆ ಮಕ್ಕಳು ಬರ್ಲಿಕ್ಕೆ ಶುರು ಮಾಡಿದ್ರು. ತುಂಬಾ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಮಕ್ಕಳು, ಒಳ್ಳೊಳ್ಳೆ ಪುಸ್ತಕ ಪ್ರಿಂಟ್ ಆಗಿದೆ ಮಕ್ಕಳದ್ದು.
1: ಸಾವಿತ್ರಮ್ಮ, ನೀವು ಈ ಮಕ್ಕಳ ಧ್ವನಿ ಅಂತ ಹೇಳಿದ್ರಲ್ಲ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಮಾಡ್ತಾ ಇದ್ರಿಂದ ಅದರ ಸ್ವರೂಪ ಹೇಗಿರ್ತದೆ?
0: ಈಗ ಅವರಿಗೆ ನಾವು ಎಲ್ಲ ಆಯ್ಕೆ ಮಾಡ್ತೇವಲ್ಲ, ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೇವೆ, ಮತ್ತೆ ಇನ್ನು ಕವಿಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಕಥಾಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಧನ್ಯವಾದ ಕೊಡೋರು ಯಾರು, ಇದೆಲ್ಲ ಮಾಡ್ತೇವಲ್ಲ. ಅಲ್ಲಿಯ ಶಾಲೆಗಳವರು ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಟೇಜ್ ವ್ಯವಸ್ಥೆ ಮಾಡೋದು, ಸೀಟಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದೆಲ್ಲ ಆ ಶಾಲೆಗಳವರು ಅವರ ಊರಿನವರ ಸಂಪರ್ಕ ಪಡೆದು ಅವರಿಂದ ಧನ ಸಹಾಯ ಪಡೆದು ಅವರೆಲ್ಲ ಅರೇಂಜ್ ಮಾಡ್ತಾರೆ.
1: ಈಗ ಅದರಲ್ಲಿ ಭಾಗವಹಿಸುವ ಮಕ್ಕಳು ತಾಲೂಕಿನಿಂದ ಬೇರೆ ಕಡೆಯಿಂದ
0: ಬರ್ತಾರೆ, ಎಲ್ಲ ಅವರನ್ನು ಹೆತ್ತವರು ಕರ್ಕೊಂಡು ಬರ್ತಾರೆ, ಶಿಕ್ಷಕರು ಕರ್ಕೊಂಡು ಬರ್ತಾರೆ. ಅವ್ರು ಬಂದು ಹೋದಕ್ಕೆ ನಾವು ಅವರಿಗೆ TA ಕೊಡ್ತೇವೆ, DA ಕೊಡ್ತೇವೆ ಅವರಿಗೆ, ಅವರಿಗೆ ಟ್ರಾವೆಲಿಂಗ್ ಅಲವೆನ್ಸ್ ಅಂದ್ರೆ ಬಸ್ಸಿನ ಫೇರ್ ಕೊಡ್ತೇವೆ ನಾವು. ಅವ್ರು ಕಾರ್ ಮಾಡಿಕೊಂಡು ಬಂದ್ರೆ ನಾವಿಲ್ಲ, ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಎಷ್ಟಾಗ್ತದೆ ಅದನ್ನ ನಾವು ಅವರಿಗೆ ಕೊಡ್ತೇವೆ. ಯಾರೇ ಭಾಗವಹಿಸಲಿ, ಕವಿಗೋಷ್ಠಿಯಲ್ಲಿ ಕಥಾಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಧನ್ಯವಾದ ಸಂಪಣೆ ಎಲ್ಲದ ಕೆಲಸ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ನಾವು ಅವರಿಗೆ ಬಂದು ಹೋಗುವಂತ ಬಸ್ ಫೇರ್ ಅನ್ನ ಕೊಡ್ತೇವೆ. ಉಳ್ಕೊಳ್ಳುವ ವ್ಯವಸ್ಥೆ ಅವರು ಮಾಡ್ತಾರೆ ಅಲ್ಲಿ ಶಾಲೆಗಳಲ್ಲಿ. ಅಲ್ಲಿ ಒಳ್ಳೆಯ ಬಾತ್ರೂಮ್ ಎಲ್ಲ ಇರ್ಬೇಕಲ್ಲ, ಸ್ನಾನ ಮಾಡ್ಲಿಕ್ಕೆ ಅದಕ್ಕೆಲ್ಲ ಇರ್ಬೇಕಲ್ಲ, ಅದು ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಅದು ಹೇಗಿರ್ತ ಅಂತ ಹೇಳಿದ್ರೆ, ಬೆಳಿಗ್ಗೆ ಬಂದ ಕೂಡಲೇ ಒಂದು ಕೆಲವರು ಮೆರವಣಿಗೆ ಮಾಡ್ತಾರೆ, ಕೆಲವರು ಮೆರವಣಿಗೆ ಮಾಡುದಿಲ್ಲ. ಮತ್ತೆ ಇನ್ನು ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ಎಲ್ಲ ಸಾಹಿತಿಗಳ ಫೋಟೋ ಎಲ್ಲ ಹಾಕಿ ಎಲ್ಲ ಚಂದ ಮಾಡಿ ಮಾಡುವವರು ಇದ್ದಾರೆ. ಬಂದ ಕೂಡ ಒಂದು ಉದ್ಘಾಟನಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಸ್ವಲ್ಪ ದೊಡ್ಡವರನ್ನು ಸೇರಿಸ್ಕೊಳ್ತೇವೆ, ಬರೀ ಮಕ್ಕಳನ್ನೇ ಸೇರಿಸ್ಕೊಳ್ಳುದಲ್ಲ, ದೊಡ್ಡವರನ್ನ ಆ ಊರ್ನ ನಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಅವರನ್ನು ಸೇರಿಸ್ಕೊಳ್ತೇವೆ, ಅವರೆಲ್ಲ ಬರ್ತಾರೆ. ಆಮೇಲೆ ಮತ್ತೆ ಅದು ಬೆಳಗ್ಗೆ ಇಡೀ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ, ಸಾಹಿತ್ಯಿಕ ಸ್ಪರ್ಧೆಗಳನ್ನ ಅವರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ಬಾಲವಾಡಿ ಮಕ್ಕಳಿಂದ ಹಿಡಿದು PU ಕಾಲೇಜಿನವರೆಗೆ ನಮ್ಮ ಮಕ್ಕಳು ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ. ಸಾಯಂಕಾಲ ಅವರದ್ದು ಪ್ರತಿಭಾ ಪ್ರದರ್ಶನ ಅಂತ ಒಂದೊಂದು ಶಾಲೆಯಿಂದ 15 ನಿಮಿಷ ಪ್ರೋಗ್ರಾಮ್ ಅವರಿಗೆ ಸಾಗಿ ನಾವು ಬಂದು ಹೋಗುವಂತ ಚಾರ್ಜ್ ಅನ್ನ ಕೊಡ್ತೇವೆ ಅವರದು. ಅಂದ್ರೆ ಒಳ್ಳೆಯ ಸಿಲೆಕ್ಟೆಡ್ ಕಾರ್ಯಕ್ರಮ ಆಗಬೇಕು, ಫಿಲ್ಮ್ ಡಾನ್ಸ್ ಎಲ್ಲ ಮಾಡಬಾರದು, ಸಾಹಿತ್ಯಿಕವಾಗಿ ಒಳ್ಳೆಯ ಸಂಸ್ಕಾರವಂತ ಒಳ್ಳೆಯ ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಮಾಡಬೇಕು.
1: ವಿಚಾರಗೋಷ್ಠಿ ಕವಿಗೋಷ್ಠಿ ಎಲ್ಲ ಇರ್ತದೆ,
0: ಎಲ್ಲ ಇರ್ತದೆ.
1: ಈಗ ಬೆಳಗಿನ ಸಂಜೆವರೆಗೆ ಕಾರ್ಯಕ್ರಮ
0: ಅಲ್ಲ, ಇದು ಬೆಳಗಿನ ಕಾರ್ಯಕ್ರಮ ಹೀಗೆ ಆಯ್ತಲ್ಲ, ಮಧ್ಯಾಹ್ನ ಮೇಲೆ ಪ್ರತಿಭಾ ಪ್ರದರ್ಶನ, ಮರುದಿನ ಬೆಳಿಗ್ಗೆ ಮಕ್ಕಳಿಂದಲೇ ಕವಿಗೋಷ್ಠಿ. ಅದು ಕವಿಗೋಷ್ಠಿ ನಾವು ಆಯ್ಕೆ ಮಾಡಿದವರು ಇದ್ದಾರಲ್ಲ ಅವರಿಂದ ಮಾತ್ರ ಕವಿಗೋಷ್ಠಿ. ಮೊದಲೇ ಕಳಿಸ್ಬೇಕು, ಕಳಿಸಿದಾಗ ಅದು ಆಯ್ಕೆ ಆದವರಿಗೆ ತಿಳಿಸ್ತೇವೆ, ಅವರಿಗೆ ಓದುವಂತದನ್ನ ಹೇಳಿಕೊಡ್ತಾರೆ ಅಲ್ಲಿ ವಾಚನ ಹೇಗೆ ಮಾಡಬೇಕು ಅಂತ ಹೇಳಿ. ಕಥೆಯೂ ಹಾಗೆ ಒಂದು ಆ ಸ್ವಾರಸ್ಯವಾಗಿ ಓದುವ ಹಾಗೆ ಹೇಳಿಕೊಡ್ಬೇಕು ಅವರು. ಆಮೇಲೆ ಅಧ್ಯಕ್ಷರು ಅದಕ್ಕೆ ಮಕ್ಕಳೇ, ಕವಿಗೋಷ್ಠಿಗೆ ಸಹ ಅಧ್ಯಕ್ಷರು ಮಕ್ಕಳೇ, ಕಥಾಗೋಷ್ಠಿಗೂ ಅಧ್ಯಕ್ಷರು ಮಕ್ಕಳೇ. ಹಾಗೆ ಅದಾಯ್ತಲ್ಲ. ಈಗ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಸಣ್ಣ ಮಕ್ಕಳಿಗೆ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಅಭಿನಯ ಗೀತೆ ಗೋಷ್ಠಿ ಅಂತ, ಆ ಮಕ್ಕಳಿಗೂ ಅವಕಾಶ ಸಿಗಬೇಕು ಅಂತ ಅವರು ಅಭಿನಯ ಗೀತೆಯನ್ನು ಅಲ್ಲಿ ಚಂದ ಮಾಡಿ ಬಂದು ಅಭಿನಯ ಮಾಡಿ ಹೇಳಬೇಕು. ಹಾಗೆ ಒಂದು 5 ಮಕ್ಕಳಿಗೆ ನಾವು ಅದಕ್ಕೆ ಅವಕಾಶ ಕೊಡ್ತೇವೆ. ಆನಂತರ ಮಧ್ಯಾಹ್ನ ಮೇಲೆ ಸಮಾರೋಪ ಸಮಾರಂಭ, ಯಾವುದಾದ್ರೂ ಒಬ್ಬ ಸಾಹಿತಿಯನ್ನು ಸನ್ಮಾನ ಮಾಡುವುದು, ಮತ್ತೆ ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡುವುದು, ಅದೆಲ್ಲ ನಾವು ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಮಾಡಿ 2 ದಿನದ ಕಾರ್ಯಕ್ರಮವನ್ನು ಮುಗಿಸ್ತೇವೆ.
1: ಈಗ ಎಷ್ಟು ವರ್ಷ ನಡೆಯಿತು ನಿಮ್ಮ ಈ ಮಕ್ಕಳ ಧ್ವನಿ ಕಾರ್ಯಕ್ರಮ?
0: 7 ವರ್ಷ ನಡೆಸಿದ್ದೇವೆ. 1993 2019 27 ವರ್ಷ ನಡೆಸಿದ್ದೇವೆ.
1: ಎಷ್ಟು ಶಾಲೆಗಳನ್ನು ಸಂಪರ್ಕ ಮಾಡಿದ್ದೀರಿ?
0: ತುಂಬಾ, ಅದು ಎಷ್ಟು ಶಾಲೆಗಳ ಶ್ರಮ ತುಂಬಾ ಇದೆ ನಮ್ಗೆ. ಅವರ ಶಾಲೆ ಕಾಂಟ್ಯಾಕ್ಟ್ ಆಗ್ಬೇಕು, ಆ ಮಕ್ಕಳಿಂದ ಕಲೆಕ್ಟ್ ಆಗ್ಬೇಕು, ಮತ್ತೆ ಅದನ್ನ ಆಯ್ಕೆ ಮಾಡ್ಬೇಕು, ಆ ಶಾಲೆಗಳಿಗೆ ಹೋಗ್ಬೇಕು, ನಾವು 1-2 ಸಲ ಹೋಗ್ಬೇಕಾಗತ್ತೆ, ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾಗಿ ತುಂಬಾ ಶ್ರಮ ಇದೆ. ಮಾತ್ರ ಅಂದ್ರೆ ಮುಖ್ಯವಾಗಿ ನಾವು
1: ಹೋಗ್ತಾ ಇದ್ವಿ,
0: ಇದ್ದಾರೆ, ಬರ್ತಾರೆ, ಎಲ್ಲರ ಸಹಕಾರದಿಂದ ನಾವಿಬ್ರು ಸ್ವಲ್ಪ ಮುಂದುವರಿಸಿಕೊಂಡು ಮಾಡ್ಬೇಕಲ್ಲ. ಈಗ ಶಾಲೆಗಳನ್ನು ಕಾಂಟ್ಯಾಕ್ಟ್ ಆಗೋದೆಲ್ಲ ಅವರಿಗೆಲ್ಲ ಇದ್ದಾರೆ ಕಾರ್ಯಕರ್ತರು. ಎಲ್ಲಿ ಎಲ್ಲಿ ಅವರು? ಕುಂದಾಪುರದವ್ರು ಇದ್ದಾರೆ, ಸುರತ್ಕಲ್ನವ್ರು ಇದ್ದಾರೆ, ಉಡುಪಿಯವರು ಇದ್ದಾರೆ, ಕಾಸರಗೋಡಿನವ್ರು ಇದ್ದಾರೆ, ಅವರಿಗೆಲ್ಲ ಇದನ್ನ ಮಾಡ್ಲಿಕ್ಕೆ ಆಗ್ತದ? ಸೊ ಅದಕ್ಕೆ ನಿಜವಾಗಿ ನೋಡ್ಲಿಕ್ಕೋರು ಮುತುವರ್ಜಿ ವಹಿಸ್ಬೇಕು ನಾವೇ ಅಲ್ವಾ? ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಆಗೋದೇ ನಾವೇ ಮಾಡ್ಬೇಕಾಗತ್ತೆ. ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಅದು ಈ ಲಾಕ್ಡೌನ್ ಆದ ಮೇಲೆ ನಿಂತೋಯ್ತು. 2020 ಲಾಕ್ಡೌನ್, 21 ಲಾಕ್ಡೌನ್, 22 ಶಾಲೆಗಳು ಸರಿ ಸುರಾಗ್ಲಿಲ್ಲ, ಅದ ಕಾರಣ ಮಾಡ್ಲಿಲ್ಲ. 23 ಈ ಸಲ ಮಾಡಬೇಕು ಅಂತ ಹೇಳಿದ್ದೇವೆ, ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದುವರಿಸಬೇಕು ಅಂತ ನಮ್ಮ ಆಸೆ. ಯಾಕೆಂದ್ರೆ ಮುಂದೆ ಇಷ್ಟು ಅಂದ್ರೆ ಎಲ್ಲರ ತನು ಮನ ಧನ ಎಲ್ಲ ಇದೆ. ಈಗ ನಮ್ಮ ಮೀಟಿಂಗಿಗೆ ಬರ್ತಾರೆ, ನಮ್ಮ ಮನೆಗೆ ಎಲ್ಲ ಸ್ವಂತ ಖರ್ಚು ಮಾಡಿ ಬರ್ತಾರೆ. ಕೆಲವರು ಕಾರಲ್ಲಿ ಬರ್ತಾರೆ, ಕಾರು ಬಾಡಿಗೆ ಮಾಡ್ಕೊಂಡು ಬರ್ತಾರೆ. ನಾವು ಅವ್ರಿಗೆ ಒಂದು ಪೈಸೆ ಕೊಡ್ತಿರ್ಲಿಲ್ಲ. ಪೈಸೆ ಕೊಡ್ಲಿಕ್ಕೆ ನಮ್ಮ ಹತ್ರ ಸಂಘದಲ್ಲಿ ಹಣವೂ ಇಲ್ಲ. ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಹಣ ಡೊನೇಷನ್ ಕಲೆಕ್ಷನ್ ಮಾಡಿ ನಾವು ಮಾಡೋದು.
1: ಈಗ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ನೀವು ಮಾಡಿದ ಕೆಲಸ, ಆಮೇಲೆ ರಿಟೈರ್ಡ್ ಆದಮೇಲೆ ಮಕ್ಕಳ ಧ್ವನಿ ಈ ಸಾಹಿತ್ಯ ಸಂಗಮದ ಮೂಲಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ಯಾದಿಗಳನ್ನೆಲ್ಲ ಮಾಡಿದಿರಿ. ಅದರ ಜೊತೆಗೇನೆ ಯಕ್ಷಗಾನದಲ್ಲಿ ಕೂಡ ಆಸಕ್ತಿ ಉಂಟು ಸಾವಿತ್ರಮ್ಮನಿಗೆ ಅಂತ ನಾನು ಕೇಳಿದೆ. ಈ ಇಡೀ ವಯಸ್ಸಿನಲ್ಲಿ ಕೂಡ ನೀವು ಕುಣಿದಿದ್ದೀರಂತೆ, ಅರ್ಥ ಹೇಳಿದ್ದೀರಂತೆ, ಇದು ಹೇಗೆ ಈ ಸ್ಫೂರ್ತಿ ಬಂತು?
0: ನಾನು ಹೇಳಿದ್ದಲ್ಲ, ನನಗೆ ಬಾಲ್ಯದಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ. ನಾವು ಎಲ್ಲ ಆಟ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ ನಮ್ಮ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ. ನಮ್ಮ ದೊಡ್ಡಮ್ಮ ಒಬ್ರು ಇದ್ರು, ಅವ್ರ ಹತ್ರ ಹೇಳಿದ್ರು ಎಲ್ಲ, ಅಪ್ಪನ ಹತ್ರ ಹೇಳಿ ನಾವು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹಾಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಮನೆಗೆ ಬಂದ ಮೇಲೆ ನಮ್ಮ ಮಕ್ಕಳ ಸೈನ್ಯ ಇತ್ತು ಒಂದು ದೊಡ್ಡದು, ನಾವೆಲ್ಲ ತುಂಬಾ ಮಕ್ಕಳಿದ್ದು, ಜಾಗ ಇತ್ತು ನಮ್ಗೆ ಬೇಕಾದಷ್ಟು. ಆಮೇಲೆ ನಾವೇ ಅವರು ಮಾಡಿದ ಹಾಗೆ ಮನೆಯಲ್ಲಿ ಯಕ್ಷಗಾನ ಮಾಡ್ತಿದ್ವಿ ನಾವು ಸಣ್ಣ ಪ್ರಾಯದಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮದೊಂದು ದೇವದಾರ ಮರ ಅಂತ ಇತ್ತು ನಮ್ಮ ಮನೆಯಲ್ಲಿ, ದೊಡ್ಡ ದೊಡ್ಡ ಕೋಡ ಆಗತ್ತೆ ಅದರಲ್ಲಿ, ಅದು ನಮ್ಗೆ ಖಡ್ಗದ ಹಾಗೆ. ಮತ್ತೆ ಈ ಕರ್ಮರ ಅಂತ ಇದೆ, ಅದರದೆಲ್ಲ ಒಂದು ಸಲಿಕೆಯಲ್ಲಿ ಏನೆಲ್ಲ ಮಾಡಿಕೊಂಡು ಒಂದು ಬಿಲ್ಲು ಬಾಣೆ ಎಲ್ಲ ಮಾಡಿಕೊಂಡು ಒಂದು ಪರದೆನೆಲ್ಲ ಇಟ್ಕೊಂಡು ಓಡು ಉಂಟಲ್ಲ ಹಂಚು, ಹಂಚಿನ ತುಂಡಿದ್ದು ಕೆಂಪು ಮಾಡಿ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ಬಣ್ಣ ಬಳಿಯುದು, ಮಸಿ ಅದರದ್ದು ಕಪ್ಪು ಬಣ್ಣ ಬಳಿಯುದು, ಹೀಗೆಲ್ಲ ಏನೆಲ್ಲ ಮಾಡಿ ನಾವೇ ವೇಷ ಹಾಕೊಂಡು ನಿಜವಾಗಿ ನಾನು ಆಗ ಅದೇ ತರ ಕುಣಿತಾ ಇದ್ವಿ ನಾವೆಲ್ಲ.
1: ಅದೇ ಬಾಲ್ಯದಲ್ಲಿ ಆಸಕ್ತಿಯಿಂದ ಅದನ್ನೆಲ್ಲ ಮಾಡಿದ್ವಿ ನೀವು, ಹಾಗೆ ಅವಕಾಶಗಳಿಲ್ಲ. ಆಮೇಲೆ ಸ್ವತಂತ್ರವಾಗಿ ನೀವು ಶಿಕ್ಷಕರಾದ ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ?
0: ನಮ್ಗೆ ನಮ್ಮ ಊರಲ್ಲಿ ಆಗ ಮಹಿಳೆಯರು ಯಕ್ಷಗಾನ ಮಾಡುದು ಇರ್ಲಿಲ್ಲ. ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸ್ಕೂಲ್ ಡೇಗೆ ಒಂದು ಯಕ್ಷಗಾನ ನನ್ನ ಗಂಡ ತರಬೇತಿ ಮಾಡಿ ಮಾಡಿಸ್ತಿದ್ರು. ಆದ್ರೆ ನಮ್ಮ ಊರಲ್ಲಿ ಈ ಬೋಳೂರಲ್ಲಿ ಹುಡುಗಿಯರಿಗಾಗಿ ಯಕ್ಷಗಾನ ಕಲಿಸೋರು ಯಾರೂ ಇರ್ಲಿಲ್ಲ. ಹಾಗೆ ಇಲ್ಲೂ ಸಂಪ್ರದಾಯವೂ ಇರ್ಲಿಲ್ಲ. ಸುರತ್ಕಲ್ಲಲ್ಲಿ ಇತ್ತು, ಸುರತ್ಕಲ್ಲಲ್ಲಿ ಅವ್ರು ಕಲಿಸ್ತಾರೆ, ಪೂರ್ಣಿಮಾ ರೈಯಲ್ಲ ಅವರೆಲ್ಲ ಕಲಿತಾ ಇದ್ರು. ಇಲ್ಲಿ ಯಾರು ಯಕ್ಷಗಾನದಲ್ಲಿ ಕಲ್ತವರು ಇಲ್ಲ, ಕಲಿಸೋರು ಇಲ್ಲ. ಆಮೇಲೆ ಸುಮಂಗಲ ರತ್ನಾಕರ್ ಅವಳು ಏನ್ ಮಾಡಿದ್ಲು, ನನ್ನ ಮನೆ ಹತ್ರವೇ ಅವಳ ಮನೆ, ನಮ್ಗೆ ಸಂಬಂಧವೂ ಆಗಬೇಕು ಅವಳು. ಅವಳು ನಮ್ಮ ಶ್ರೀಕೃಷ್ಣ ಮಂದಿರದಲ್ಲಿ 1 ಯಕ್ಷಗಾನ ಮಹಿಳೆಯರದ್ದೇ ಮಾಡಿಸಿದ್ಲು. ಆಗ ನಾನು ನೋಡಿದೆ, ನನಗೆ ಇವಳು ಹೇಳಲಿಲ್ಲಲ್ಲ ಈಗ ನಾನು ಮಾಡ್ತಿದ್ನಲ್ಲ ಯಕ್ಷಗಾನ ಅಂತ ಆಯ್ತು. 2009 ನಾನು ನೋಡಿದೆ. 2010 ಅವಳು ಒಂದು ಹೇಳಿದ್ಲು, ಕ್ಲಾಸ್ ಮಾಡ್ತೇನೆ ನಾನು ಮನೆಯಲ್ಲಿ ಅಂತ ಹೇಳಿದ್ಲು, ಯಕ್ಷಗಾನ ತರಬೇತಿ ಕ್ಲಾಸ್ ಮಾಡ್ತೇನೆ ಅಂತ. ನಾನು ಮತ್ತೆ ಅವಳ ಹತ್ರ ಕೇಳಿದೆ, ನಮ್ಮ ಮಾಸ್ಟರ್ ರಾಕೇಶ್ ರೈ ಅಡ್ಕ ನಮ್ಗೆ ಆಗ ಮಾಸ್ಟರ್, ಅವರು ಇಂಥ ದಿನ ಕ್ಲಾಸ್ ಮಾಡ್ತೇವೆ ಅಂತ ಹೇಳಿದ್ಲು. ನಾನು ಹೋದೆ ಅವರ ಮನೆಗೆ, ಮನೆಗೆ ಹೋಗಿ ಅವ್ರ ಹತ್ರ ಕೇಳಿದೆ, ನಾನು ಯಕ್ಷಗಾನಕ್ಕೆ ಸೇರ್ಬಹುದಾ, ನಿಮ್ಮ ಕ್ಲಾಸಿಗೆ ನಾನು ಸೇರ್ಬೋದು, ನಂಗೆ 66 ವರ್ಷ ಆಗ, ನಾನು ಸೇರ್ಬೋದು ಯಕ್ಷಗಾನ ಕ್ಲಾಸಿಗೆ ಅಂತ. ಮಾಸ್ಟರ್ ಹೇಳಿದ್ರು, ರಾಕೇಶ್ ರೈ ಅಡ್ಕರು ಹೇಳಿದ್ರು, ಬನ್ನಿ ನೀವು. ನಿಮ್ಗೆ ಮಾಡ್ತೀರಂತ ಆದ್ರೆ ಮಾಡಿ, ನಾವು ಹೇಳಿಕೊಡ್ತೇವೆ ಅಂತ ಅವರಿಬ್ರು ಒಪ್ಪಿಕೊಂಡ್ರು. ಅವರಿಂದಾಗಿ ನಾನು ಯಕ್ಷಗಾನ ತರಬೇತಿ ಕ್ಲಾಸಿಗೆ ಹೋದೆ, ಅಲ್ಲಿ ಕಲಿತೆ. ಪ್ರತಿ ದಿನ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು, ವಾರದಲ್ಲಿ ಒಂದು ದಿನ ಕ್ಲಾಸು. ಹಾಗೆ ಅವರು ನನಗೆ ರಾಕೇಶ್ ರೈ ಸರಸ ಆಗಿ ನನ್ನನ್ನು ಒಂದ್ಸಲ ಕದರಿಯಲ್ಲಿ ದೇವೇಂದ್ರನನ್ನ ಮಾಡಿಸ್ತಾರೆ ನರಕಾಸುರ ವಧೆಯಲ್ಲಿ ತರಬೇತಿ ಕೊಟ್ಟು, ಮತ್ತೆ ಡೈಲಾಗ್ ಎಲ್ಲ ಹೀಗೆ ಹೀಗೆ ಹೇಳ್ಬೇಕು, ಕುಣಿಬೇಕು ಅಂತೆಲ್ಲ. ಕುಣಿಯುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಡಾನ್ಸು ಮಾಡ್ತಾ ಇದ್ದೆ ನಾನು ಸಣ್ಣಿರುವಾಗ, ಆದರೂ ಯಕ್ಷಗಾನದ ನೃತ್ಯ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ವೇಷಭೂಷಣ ತೊಡುವಾಗ, ದೇವೇಂದ್ರನ ವೇಷ ಮಾಡುವಾಗ ಒಂದು 2-3 kg ಆಗ್ತದೆ ಅದು ಭಾರ ಎಲ್ಲ, ತಲೆಯಲ್ಲಿ ಕಿರೀಟ ಒಂದ್ಸಲ ಜಾರ್ತದೆ ಅಂತ ಹೆದರಿಕೆ ಆಗ್ತದೆ. ಆ ಕುಣಿಯುವಾಗ ಒಂದೊಂದ್ಸಲ ಹೆದರಿಕೆ ಆಗ್ತದೆ. ಅಂತೂ ನನಗೆ ಆಸೆ ಇದ್ದದ ನಾನು ತೀರಿಸ್ಕೊಂಡೆ. ಹಾಗೆ
1: ನೋಡುವ ನಿಮ್ದು ದೇವೇಂದ್ರನ ಪಾತ್ರದೊಂದು ಮಾತನ್ನು ಕೇಳುವ ನಾವೀಗ.
0: ಎಲ್ಲವೋ ಧೂರ್ತ ನಮ್ಮ ಸ್ವರ್ಗಲೋಕಕ್ಕೆ ನುಗ್ಗಿ ನಮ್ಮ ಸ್ವರ್ಗವನ್ನು ಬಿಟ್ಟುಕೊಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ, ಅದು ಬಿಟ್ಟುಕೊಡುವುದಕ್ಕೆ ನಿನ್ನ ಅಪ್ಪನ ಆಸ್ತಿಯಲ್ಲ. ಶತಯಾಗವನ್ನು ಮಾಡಿ ಅದರ ಫಲವಾಗಿ ದೇವತೆಗಳು ನನಗೆ ವರವಾಗಿತ್ತಂತಹ ಈ ಸ್ವರ್ಗಲೋಕ, ಅದನ್ನು ಇನ್ನೂ ನೀನು ಪಡೆಯಬೇಕು ಎಂಬುದಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ನೀನು ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವ ಉಳಿಯಬೇಕು ಅಂತಾದರೆ ನೀನು ಇಲ್ಲಿಂದ ಕಾಲು ತೆಗೆಯಬೇಕು. ಒಂದು ವೇಳೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ನೀನು ಹೋದೆ ಅಂತಾದರೆ ನೀನು ಉಳಿಯುವೆ, ಇಲ್ಲದಿದ್ದರೆ ನಿನ್ನನ್ನು ಯಮನ ಲೋಕಕ್ಕೆ ಅಟ್ಟಬೇಕಾಗುತ್ತದೆ. ಜೋಕೆ ಜೋಕೆ
1: ಇದು ಈ ಯಕ್ಷಗಾನದ ವೇಷ ಹಾಕಿದ್ರಿ ತಾಳಮದಲ್ಲಿ ಕೂಡ ಅರ್ಥ ಹೇಳಿದ್ರ?
0: ಅರ್ಥ ಹೇಳಿದ್ದೇನೆ. ಅದೇ ಅವಳೆ ಸುಮಂಗಲನಿಂದಾಗಿ ಅವಳು ಮತ್ತೆ ಹೇಳಿದ್ದು ನಾವು ತಾಳಮದ್ದಳೆ ಸಹ ಮಾಡುವ ಅಂತ ಹೇಳಿ. ಹಾಗೆ ಒಂದು ನಮ್ಗೆ ಅನುಕೂಲ ಏನು ಅಂತ ಹೇಳಿದ್ರೆ ಅವಳೊಟ್ಟಿಗೆ ನಮ್ಗೆ ಹೋಗ್ಲಿ ಸುಲಭ ಆಗ್ತದೆ, ದೂರ ದೂರ ಇಲ್ಲ, ಅವಳು ಹತ್ತಿರವೇ ಇದ್ದಾಳೆ. ಮತ್ತೆ ನಾವು ರಾತ್ರಿ ಗಟ್ಟಿ ವಾಪಸ್ ಬರುವಾಗ ನಮ್ಮ ಮನೆಗೆ ತಂದು ಅವಳು ಬಿಟ್ಟು ಹೋಗ್ತಾ ಇದ್ಲು. ಅದಕ್ಕಾಣ ಅವಳ ಪ್ರೋತ್ಸಾಹದಿಂದ ನಿಜವಾಗಿ ಇದಕ್ಕೆ ಇದರ ಕ್ರೆಡಿಟ್ ಎಲ್ಲ ಗೋಷ್ಠು ಸುಮಂಗಲ ರತ್ನಾಕರ್ ಅಂತಲೇ ಹೇಳಬೇಕಾಗತ್ತೆ. ಹಾಗೆ ನಮಗೆ ಪೂರ್ಣಿಮನ ಅವಕಾಶ ಕೊಟ್ಲು. ನನಗೊಂದು ಆಸೆ ಇತ್ತು, ಒಂದು 100 ಯಕ್ಷಗಾನದಲ್ಲಿ ನಾನು ಪಾರ್ಟ್ ಮಾಡಬೇಕು ಅಂತ. ಹಾಗೆ ಕೊನೆಗೆ ಪೂರ್ಣಿಮನು ಸಹ ಅವಳದ್ದು ಯಕ್ಷಗಾನ ಎಲ್ಲಿಯಾದರೂ ಇದ್ದರೆ ಸುಮಂಗಲನನ್ನು ಸೇರಿಸ್ಕೊಳ್ತಾ ಇದ್ಲು, ಹಾಗೆ ನನ್ನನ್ನು ಕರಿತಾ ಇದ್ಲು. ಹಾಗೆ ನಮ್ಮದು 100 ಯಕ್ಷಗಾನ ಆಯಿತು, ಶತಕ ಬಾರಿಸಿದ್ದೇವೆ. 107 ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು.
1: ಆಗಲಿ ಆಗಲಿ, ಅದು ಕೂಡ ನಿಮ್ದು ರಿಟೈರ್ಡ್ ಆದ ಮೇಲೆ.
0: ರಿಟೈರ್ಡ್ ಆದ ಮೇಲೆ
1: ಈಗ ಇಷ್ಟೆಲ್ಲ ಚಟುವಟಿಕೆಯನ್ನು ಮಾಡಿದಿರಿ ನೀವು, ಪ್ರವಾಸ ಅನುಭವ ಏನಾದರೂ ಉಂಟಾ ನಿಮಗೆ ಬೇರೆ ಬೇರೆ ಕಡೆ ಹೋದದ್ದು?
0: ಶಾಲೆಯಲ್ಲಿರುವಾಗ ಹೋಗ್ತಿದ್ವಿ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನಾವು ಪ್ರವಾಸಕ್ಕೆ ಹೋದ್ರೆ ಸ್ವಲ್ಪ ಕಡಿಮೆ, ಅಂದ್ರೆ ನಮ್ಗೆ ಸ್ವಲ್ಪ ಸಂಸಾರ ತಾಪತ್ರಯದಿಂದಾಗಿ, ಮತ್ತೆ ಹೆಡ್ ಮಾಸ್ಟರ್ ಆಗಿರುವಾಗ ಇವರಿಗೆ ಪ್ರವಾಸ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಆಗ್ತಿರ್ಲಿಲ್ಲ, ಶಾಲೆದು ಮಾತ್ರ ಅಷ್ಟೇ ಹೊರತು. ಮತ್ತೆ ರಜೆ ಇದ್ದಾಗ್ಲೂ ಅವ್ರು ಶಾಲೆ ಕೆಲಸ ಇತ್ತು, ಅವ್ರು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಶಾಲೆಯಲ್ಲೇ ಇರ್ತಿದ್ರು ಅವರು. ಆದ ಕಾರಣ ನಮ್ಗೆ ರಜೆಯಲ್ಲಿ ಸಹ ಹೋಗ್ಲಿಲ್ಲ, ಆದ್ರೂ ಹೋಗಿದ್ದೇವೆ. ಅದನ್ನ ಒಂದು ಅನುಭವ ತುಂಬಾ, ನಾವು ಡೆಲ್ಲಿಯಲ್ಲಿ ಹೋದಾಗ ಕೇದಾರನಾಥಕ್ಕೆ ಹೋಗಿದ್ದೇವೆ, ಕೇದಾರನಾಥ, ಬದ್ರಿನಾಥ, ಋಷಿಕೇಶ್, ಹರಿದ್ವಾರ, ಆ ಕೇದಾರನಾಥ ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದೇವೆ. ಅದೆಲ್ಲ ಅನುಭವ ಇದೆ. ಕೇದಾರನಾಥಕ್ಕೆ ಹೋಗಿದ್ದೇವೆ, ಎಲ್ಲ ತಿರುಗಾಡಿದ್ದೇವೆ, ಬೇಕಾದ ತಿರುಗಾಡಿದ್ದೇವೆ. ಆದ್ರೂ ತುಂಬಾ ಹಾಗೆ ದೂರ ದೂರ ಎಲ್ಲ ಓದೋದಿಲ್ಲ, ಕೆಲವು ಇಂಪಾರ್ಟೆಂಟ್ ಸ್ಥಳಗಳಿಗೆ ಮಾತ್ರ ಹೋಗಿ ನಾವು ಪ್ರವಾಸ ಮಾಡಿದಷ್ಟು.
1: ಅಲ್ಲ, ಇಷ್ಟೆಲ್ಲ ಮಾಡಿದ್ದೀರಿ ನೀವು, ಇದೆಲ್ಲ ಮಾಡಿದ್ದು ನಿಮ್ಮ ಮನಸ್ತೃಪ್ತಿ ಮತ್ತು ಒಂದು ರೀತಿಯ ಕಳಕಳಿಯಿಂದ ನೀವು ಮಾಡಿದ್ದೀರಿ. ಆದರೆ ಸಮಾಜ ಇಂಥದ್ದನ್ನು ಗುರುತಿಸ್ತದೆ, ಹಾಗೆ ನಿಮಗೇನಾದರೂ ಪ್ರಶಸ್ತಿ ಅಥವಾ ಸನ್ಮಾನಗಳು ತುಂಬ ಆದದ್ದು ಕೂಡ ಇದೆ. ಈಗ ಉಲ್ಲೇಖಿಸಬಹುದಾದದ್ದು ಯಾವುದು ಹೇಳಿ?
0: ಉಲ್ಲೇಖಿಸಬೇಕಾದ್ರೆ ತುಂಬ ಉಂಟು. ಬೋಳ್ ಅಂತ ಕೂಡಿ ಕನ್ನಡ ಪ್ರಶಸ್ತಿ, ಮತ್ತೆ ಯಕ್ಷಗಾನಕ್ಕೊಂದು ಏನೋ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಡೆಲ್ಲಿಯಲ್ಲಿ ನಾನು ರಾಷ್ಟ್ರಮಟ್ಟದ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ಎಜುಕೇಷನ್ ಅಂತೇಳಿ ಅಲ್ಲಿ ಡೆಲ್ಲಿಯಲ್ಲಿ ನಾನು ರಾಷ್ಟ್ರಮಟ್ಟದ ಒಂದು ಗೌರವಕ್ಕೆ ಪಾತ್ರಳಾಗಿದ್ದೇನೆ. ಮತ್ತೆ ಒಡಿಯೂರು ಸಂಸ್ಥಾನದಿಂದ ಅಲ್ಲಿಂದ ಒಂದು ಪ್ರಶಸ್ತಿ ಬಂದಿದೆ. ಅದು ಹೇಳಲಿಕ್ಕೆ ತುಂಬ ಉಂಟು. ಅಲ್ಲಿ ಜನ ಬೈಕಾಡಿ ಜನಾರ್ದನ ಆಚಾರ್ ಅವರ ಸಂಸ್ಥೆಯವರೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ತುಂಬ ಸಂಸ್ಥೆಗಳವರು ಅಭಿನಂದನೆ ಸನ್ಮಾನ ಎಲ್ಲ ಮಾಡಿದ್ದಾರೆ.
1: ಈಗ ನೀವು ದಂಪತಿಗಳಿಂದ ಮಾರ್ಗದರ್ಶನ ಪಡ್ಕೊಂಡು ಇವತ್ತು ಸಾಹಿತ್ಯದಲ್ಲಿಯೋ ಅಥವಾ ಬೇರೆ ವಿಭಾಗಗಳಲ್ಲಿಯೋ ಬೆಳೆದು ಈಗ ಕಾಣುವಂತಹ ಶಿಷ್ಯರ ಹೆಸರುಗಳೇನಾದರೂ ಹೇಳಲಿಕ್ಕೆ ಆಗ್ತದೆ ನಿಮಗೆ?
0: ತುಂಬಾ ಇದ್ದಾರೆ, ತುಂಬಾ ಇದ್ದಾರೆ. ಈಗ ನಮ್ಮ ಆಶಾ ದಿಲೀಪ್ ಅಂತ ಹೇಳಿ ಅವಳು, ಅದೇ ಆಗ ನಾವು ಅವಳಿಗೆ ಬರೆದು ಕೊಡ್ತಾ ಇದ್ದೇವೆ. ನಿಜವಾಗಿ ಭಾಷಣದಲ್ಲಿ ಬರೆದು ಕೊಡಬಾರ್ದು, ಆದ್ರೆ ಅವರ ಪ್ರತಿಭೆ ಉಂಟಲ್ಲ, ನಾವು ಬರೆದು ಕೊಟ್ಟರೆ ಅದನ್ನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಎಲ್ಲ ಪ್ರೈಸ್ ಸಿಕ್ಕುದು ಅವರಿಗೆ. ಅವಳು ಕಾಲೇಜ್ ಇರುವವರೆಗೆ ಅವಳು ಪ್ರೈಸ್ ಪಡಿತಾ ಇದ್ಲು. ಅವಳನ್ನ ಭಗವದ್ಗೀತೆಗೆ ನಾವು ರಾಜ್ಯ ಮಟ್ಟದ ಸ್ಪರ್ಧೆ ಕರ್ಕೊಂಡು ಹೋಗಿದ್ದೇವೆ ಅವಳನ್ನು. ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಿ ನಮ್ಗೆ ಪ್ರೈಸ್ ಹೋಗಿದೆ ಅಲ್ಲಿ. ಹಾಗೆ ಅವಳು ಈಗ ಒಳ್ಳೆಯ ಒಂದು ಭಾಷಣಗಾರ್ತಿ ಆಗಿದ್ದಾಳೆ. ಆಶಾ ದಿಲೀಪ್, ಜ್ಯೇಷ್ಠ ಲಕ್ಷ್ಮಿ, ರಾಧಾಕೃಷ್ಣ ಇತ್ತಾಳ, ತುಂಬಾ ಜನ ಇದ್ದಾರೆ. ಹಾಗೆ ತುಂಬಾ ಜನ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಹೆಸರು. ಈಗ ಜ್ಯೇಷ್ಠ ಲಕ್ಷ್ಮಿ ಅವಳು ಇಂಥದ್ದು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾಳೆ, ಮತ್ತೆ ಯಕ್ಷಗಾನ ತಾಳಮದ್ದಳೆ ಮಾಡ್ತಾ ಇದ್ದಾಳೆ. ತುಂಬಾ ಜನ ಭಾಗವಹಿಸಿದವರು ಮಾಡಿದವರೆಲ್ಲ ಇದ್ದಾರೆ
1: ಮಕ್ಕಳೊಂದು ಅಧ್ಯಾಪಕರಾದವರಿಗೆ ತೃಪ್ತಿ.
0: ಹೌದು.
1: ಈಗ ನಿವೃತ್ತಿಯ ಜೀವನ ಹೇಗುಂಟು ಸಾವಿತ್ರಮ್ಮ?
0: ನಿವೃತ್ತಿ ಆದ್ಮೇಲೆ ನಾವು ಪ್ರವೃತ್ತಿಯಲ್ಲೇ ಇದ್ದೇವಲ್ಲ, ನಿವೃತ್ತಿ ಅಂತ ಮಾಡ್ಕೊಳ್ಳೇ ಇಲ್ಲಲ್ಲ. ಏನಾದ್ರು ಒಂದು ಕಾರ್ಯಕ್ರಮ, ಇನ್ನೂ ಒಂದು ನಮ್ಮದು ಆಶಾ ಜ್ಯೋತಿ ಅಂತ ಒಂದು ಅಂಗವಿಕಲರಿಗಾಗಿ ಸಂಸ್ಥೆ ಉಂಟು, ಅದು ನಮ್ಮ ಸೇವಾ ಭಾರತಿ ಅಂತ ಉಂಟು. ಆ ಸೇವಾ ಭಾರತಿ ಸಂಸ್ಥೆ ಒಟ್ಟಿಗೆ ನಾವು, ಅದು ಸಹ ಹಾಗೆ ಒಂದು ಅಚಾನಕ್ ಆಗಿ ಸೇರುವಂತ ಪ್ರಸಂಗ ಬಂದದ್ದು. ಅಲ್ಲಿ ಸಹ ಹಾಗೆ ಒಂದು 20 ವರ್ಷದಿಂದ ನಾವು ಅಂಗವಿಕಲರಿಗಾಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವರಿಗಾಗಿ ಒಂದು ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ, ಅದು ವರ್ಷದಲ್ಲಿ ಒಂದಿನ ನಡೀತದೆ. ಅಂದ್ರೆ ಅವರನ್ನು ಮಕ್ಕಳನ್ನು ಮನೆ ಎಲ್ಲಿ ಕರ್ಕೊಂಡು ಹೋಗುದಿಲ್ಲ ಅವರು, ಅಂಗವಿಕಲ ಮಕ್ಕಳನ್ನು ನಾವು ಅಂಗವಿಕಲರು ಅಂತ ಹೇಳುದಿಲ್ಲ, ಅವರನ್ನು ವಿಶಿಷ್ಟರು ಅಂತ ಹೇಳ್ತೇವೆ ನಾವು. ಹೌದು, ಅವರಿಗೆ ಮನೆಯವರು ಅವರನ್ನ ಕರ್ಕೊಂಡೇ ಹೋಗುದಿಲ್ಲ ಹೊರಗೆ, ಜಾತ್ರೆಗೆಲ್ಲ ಹೋಗುದೇ ಇಲ್ಲ. ಸೊ ಅವರಿಗಾಗಿ ನಾವೇನಾದ್ರು ಒಂದು ಮಾಡಬೇಕು ಅಂತೇಳಿ ಇವರು ಅಧ್ಯಕ್ಷರಾಗಿದ್ರು, ಆದರೆ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ, ಸೇವಾ ಭಾರತಿ ಅವರೆಲ್ಲ ಇದ್ದಾರೆ. ಆದರೆ ನಾವು ಅವರೊಟ್ಟಿಗೆ ಸೇರಿಕೊಂಡು ಆ ಮಕ್ಕಳಿಗೆ ಪ್ರವಾಸ ಮಾಡ್ತೇವೆ ನಾವು. ಒಂದು ವರ್ಷಕ್ಕೊಂದ್ಸಲ ಪ್ರವಾಸ ಕರ್ಕೊಂಡು ಹೋಗ್ತೇವೆ, ಆಮೇಲೆ ಅವರಿಗೆ ಗುರುಚೀಟಿ ಕೊಡೋದು ಅದು ಮಾಡ್ತೇವೆ, ಮತ್ತೆ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ದು ಕೆನರಾ ಮೇನ್ ಅಲ್ಲಿ ಗ್ರೌಂಡ್ ಅಲ್ಲಿ ಆಗ್ತದೆ. ಆ ದಿನ ಏನು ಎಲ್ಲರೂ ಅವರನ್ನ ಕರ್ಕೊಂಡು ಬರ್ಬೇಕು.
1: ಪ್ರಧಾನ ಸಂಘಟಕರು
0: ಅದು ನಮ್ಮ ಆಶಾ ಜ್ಯೋತಿ ಅಂತ ಸೇವಾ ಭಾರತಿ ಅಂಗ ಸಂಸ್ಥೆ. ಅದಕ್ಕೆ ಇವರು ಇಷ್ಟು ಸಮಯ ಅಧ್ಯಕ್ಷರಾಗಿದ್ರು, ಈಗ ಬೇರೆಯವರಿಗೆ ನಾವು ಕೊಟ್ಟಿದ್ದೇವೆ. ಅಂತ ಒಂದು ಒಳ್ಳೆಯ ಟೀಮ್ ಇದೆ ಅಲ್ಲಿ, ಒಳ್ಳೆಯ ಟೀಮ್, ತುಂಬಾ ಜನ ಇದ್ದಾರೆ ಅದರಲ್ಲಿ. ವಿನೋದ್ ಶಣೈ ಮತ್ತೆ ನಮ್ಮ ವಿಶ್ವನಾಥ್ ಪೈಗೋಳೆ ಎಲ್ಲ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹಾಗೆ ಅಂತೂ ಅದೊಂದು ನಮ್ದೊಂದು ಯೋಜನೆ ಅದು. ಹಾಗೆ ಅವರಿಗೆ ಏನಾದ್ರು ಮಾಡಬೇಕು ಅಂತ ಅಲ್ಲಿ ಏನು ಅಂತ ಹೇಳಿದ್ರೆ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಅವರಿಗೆ ಆ ದಿನ ಫುಲ್ ಅವರಿಗೆ ಒಂದು ಬೆಳಗ್ಗೊಂದು ಉದ್ಘಾಟನೆ ಅಂತ ಮಾಡ್ತೇವೆ. ಆಮೇಲೆ ವಿವಿಧ ಸ್ಟಾಲ್ಗಳು ಎಲ್ಲ ಕಡೆಯಲ್ಲಿ ನಿಮ್ಗೆ ತಿಂಡಿ, ಹಲವು ತಿಂಡಿ, ಒಂದ್ ಕಡೆಯಲ್ಲಿ ಚಕ್ಕುಲಿ, ಒಂದ್ ಕಡೆಯಲ್ಲಿ ಬಚಂಗಾಯಿ, ಒಂದ್ ಕಡೆಯಲ್ಲಿ ಐಸ್ ಕ್ರೀಮ್, ಒಂದ್ ಕಡೆಯಲ್ಲಿ ಮಜ್ಜಿಗೆ ನೀರು, ಎಲ್ಲ ಬಾಳೆಹಣ್ಣು ಎಂತೆಲ್ಲ ಉಂಟು ಅದೆಲ್ಲ.
1: ವಿಶಿಷ್ಟವಾದ ಮೇಳ,
0: ಜಾತ್ರೆಯ ಪರಿಕಲ್ಪನೆ. ಜಾತ್ರೆಯಲ್ಲಿ ಟಪ್ ಟಪ್ ಟಪ್ ಅಂತ ಬಡಿತಾರಲ್ಲ ನಿಮ್ಗೆ, ಹಾಗೆ ಚರ್ಮುರಿ ಟಪ್ ಟಪ್ ಬಡಿತಾನೆ. ಅವ್ರು ಬಂದು ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ನಿಮ್ಗೆ ಒಂದು ಚೀಟಿ ಕೊಡ್ತಾರೆ, ದುಡ್ಡಿಲ್ಲ, ಯಾರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ ಬಂದವರಿಗೆ, ಹೆತ್ತವರಿಗಾಗ್ಲಿ ಮಕ್ಕಳಿಗಾಗ್ಲಿ ಯಾರಿಗಾಗ್ಲಿ ದುಡ್ಡು ಕೊಡ್ಲಿಕ್ಕಿಲ್ಲ. ಹಾಗೆ ಅವ್ರು ಬರ್ತಾರೆ, ಬಂದು ಯಾವ ಸ್ಟಾಲ್ ಬೇಕಾದ್ರೆ ತಗೊಂಡೋಗಿ, ನೀವು ತಿನ್ನಿ, ಗಮ್ಮತ್ತು ಮಾಡಿ. ಮತ್ತೆ ಆ ದಿನ ನಾವು ಡೋಲು ಬಡಿಯುವುದೆಲ್ಲ ಮಾಡ್ತೇವೆ. ಅವ್ರಿಗೆ ಕುಣಿಯುದು ಅಂದ್ರೆ ಇಷ್ಟ ಮಕ್ಕಳಿಗೆ, ಕೈಕಾಲು ಸರಿ ಇದು ಅವ್ರು ಕುಣಿತಾರೆ. ಹಾಗೆ ಅವರು ಕುಣಿತಾರೆ, ಅದನ್ನ ಡೋಲ್ ಬಡ್ದ ಕೂಡಲೇ ಸರಿ ಕುಣಿತಾರೆ. ಆಮೇಲೆ ಅವರೊಟ್ಟಿಗೆ ನಾವು ಕುಣಿಯುದು, ಮತ್ತೆ ಅವರಿಗೊಂದು ಸ್ಪರ್ಧೆ ಮಾಡೋದು ಎಂಥದ್ದು, ಅವರು ಆಡುವಂತಹದ್ದು. ಈಗ ಮಡಕೆ ಒಡೆಯುದು ಮಾಡ್ತಾರೆ ಮಕ್ಕಳು ಬಂದು, ಕಾಲೆಲ್ಲ ಸ್ವಲ್ಪ ಇದ್ದವರೆಲ್ಲ ಕೂತವರನ್ನು ಕೂತವರನ್ನು ಮಾಡಿಸ್ತೇವೆ ನಾವು. ಹಾಗೆ ಮತ್ತೆ ಅವ್ರ ಚೇರಲ್ಲೇ ಕೂತ್ಕೊಂಡು ಮಾಡುವಂತಹದ್ದು, ಮತ್ತೆ ಅವರಿಗೆ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ, ಆ ತರ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ನಮ್ಗೆಲ್ಲರು ಸಿಕ್ಕಿದ್ರೆ ಇನ್ ಯಾವಾಗ ನಮ್ಗೆ ಜಾತ್ರೆ ಅಂತ ಕೇಳ್ತಾರೆ.
1: ಬಹಳ ಒಳ್ಳೇದು ಸಾವಿತ್ರಮ್ಮ, ತುಂಬಾ ವಿಚಾರಗಳು ಬಂತು ನಿಮ್ಮ ಮಾತಿನಿಂದ. ಈಗ ಒಂದು ನಿವೃತ್ತಿ ಆದರೂ ಕೂಡ ಚಟುವಟಿಕೆಯಿಂದ ಇರಲಿಕ್ಕೆ ಆಗ್ತದೆ ಎನ್ನುವುದನ್ನು ನೀವು ದಂಪತಿ ತೋರಿಸ್ತಾ ಇದ್ದೀರಿ. ಈಗ ಅವರಿಗೆ 90 ಪ್ರಾಯ, ನಿಮಗೆ 80 ಅಂಚಿನಲ್ಲಿ ಇರತಕ್ಕಂಥದ್ದು, ಆದರೂ ಕೂಡ ಈಗಲೂ ಈ ಚಟುವಟಿಕೆ ಉಂಟು. ಈಗ ನಿಮ್ಮ ಹಾಗೆ ಕೆಲಸದಲ್ಲಿ ಇದ್ದುಕೊಂಡು ನಿವೃತ್ತಿ ಆದ ಮೇಲೆ ಈ ಜೀವನವೇ ಬೇಡ ಅಂತ ಇದ್ದ ಅನೇಕ ಮಂದಿ ಇರ್ತಾರೆ, ಯಾವ ಚಟುವಟಿಕೆಗೂ ಅವರು ಹೋಗುವುದಿಲ್ಲ. ಈಗ ಅಂಥವ್ರು ತುಂಬ ಜನ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರಾಯ ಆಗುವುದು ದೇಹಕ್ಕೆ ಆದರೆ ಮನಸ್ಸಿಗಲ್ಲ. ನಾವು ಏನು ಮಾಡಬೇಕು ಅಂದರೆ, ಚಿಕ್ಕವರಾಗಿರುವಾಗಲೂ ಸಹ ನಾವು ಹೇಳೋದಾಗೆ, ನೀವು ಪ್ರಾಯ ಆಯಿತು ಅಂತೇಳಿ ಹೇಳಬೇಡಿ. ನಾವು ದೊಡ್ಡವರಾದ ಮೇಲೆ ಸಹ ಮಗುವಿನ ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ ಹೇಳೋದು. ಹಾಗೆ ನೀವು ಮಗುವಾಗಲಿಕ್ಕೆ ಕಲಿಯಿರಿ, ಆಗ ನಿಮ್ಮ ಎಲ್ಲ ದುಃಖ ಎಲ್ಲ ಮರೆತು ಹೋಗ್ತದೆ. ನೀವು ಮಗುವಿನೊಟ್ಟಿಗೆ ಮಗುವಾಗಿ ಸೇರ್ಕೊಳ್ಳಿ, ಎಲ್ಲರೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನಾನು ಪ್ರಾಯ ಆಯಿತು ಅಂತ ಎಣಿಸಲೇಬೇಡಿ. ನೀವು ಏನು ಸಾಧ್ಯ ಉಂಟು ಅದನ್ನು ಮಾಡಿ. ಉತ್ಸಾಹದಿಂದ ಮುಂದುವರಿಸಿ. ಅದಕ್ಕೆ ನಾನೇ ಉದಾಹರಣೆ. ಈಗ 66 ವರ್ಷದಲ್ಲಿ ಕುಣಿಲಿಕ್ಕೆ ಹೋಗಿ ಈಗ ನನಗೆ ಬೇಜಾರಾಗ್ತಾ ಉಂಟು, ಯಾಕೆಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ, ಇವರನ್ನು ಬಿಟ್ಟು ಹೋಗ್ಲಿಕ್ಕೆಲ್ಲ ಆಗುದಿಲ್ಲ, ಬೇಜಾರಾಗ್ತದೆ. ಆದರೆ ಅಲ್ಲಿ ಟಿವಿಯಲ್ಲಿ ಚಂಡೆ ಬರುವಾಗ ನನ್ನ ಕಾಲು ಕುಣಿತದೆ ಇಲ್ಲಿ, ಅರ್ಥ ಹೇಳ್ತದೆ. ಅದ ಕಾರಣ ಪ್ರಾಯ ಆಯಿತು ಅಂತ ನೀವು ಮನಸ್ಸಿನಿಂದ ಅದನ್ನು ಮೊದಲು ತೆಗೆದುಹಾಕಿ ಏನು ನಿಮಗೆ ಸಾಧನೆ ಮಾಡಲಿ. ನಾನು ಈಗಲೂ ಸಹ ಮಕ್ಕಳಿಗೆ ಹೇಳೋದಾಗೆ, ಈಗ ನಿಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲೀಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲಿಬೋದಲ್ಲ, ಹೋಗ್ಬೋದಲ್ಲ, ಮತ್ತೆ ಡಾನ್ಸ್ ಕಲಿಬಾರ್ದು ಅಂತ ಉಂಟಾ? ಡಾನ್ಸ್ ಕಲೀರಿ, ಈಗ ನಾನು ಮಾಡ್ತಾ ಇದ್ದೇನಲ್ಲ, ಹಾಗೆ ಕಲೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ನಿಮ್ಮದೇ ಒಂದು ಗ್ರೂಪ್ ಮಾಡಿ, ಮನೆಯವರ ಹತ್ತು ಸುತ್ತಮುತ್ತಲೆಲ್ಲ ಒಟ್ಟು ಸೇರಿ ಒಂದು ಭಜನೆ ಮಾಡಿ, ಇನ್ನೊಂದು ಎಂತಾರು ಒಂದು ಹರಿಕತೆ ಮಾಡಿ, ಏನಾದ್ರು ಮಾಡಿಯಪ್ಪ, ತೊಡಗಿಕೊಳ್ಳಿಯಪ್ಪ. ನಿಮಗೆ ದೈಹಿಕವಾಗಿ ಏನು ಮಾಡಲಿಕ್ಕಾಗದಿದ್ರು ಸ್ವಲ್ಪ ಸ್ವಲ್ಪ ಮಾಡ್ಬೋದಲ್ಲ. ಚಟುವಟಿಕೆಯಿಂದ ಇದ್ದರೆ ಯಾವಾಗಲೂ ನೀವು ಉತ್ಸಾಹದಿಂದ ಇರ್ತೀರ, ಅದು ರೋಗಗಳೆಲ್ಲ ದೂರ ಹೋಗ್ತವೆ. ಆಗ ಅದ ಕಾರಣ ದೊಡ್ಡವರೆಲ್ಲ ಒಟ್ಟು ಸೇರಿ ನಮಗೆ ಪ್ರಾಯ ಆದರೂ ಸಹ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇನ್ನೆಂಥದ್ದು ರಿಟೈರ್ಡ್ ನಮ್ಮದು ರಿಟೈರ್ಡ್ ಅಲ್ಲ ರಿಟೈರ್ಡ್ ಪುನಃ ಹೊಸ ಟೈರ್ ಅನ್ನು ಹಾಕಿದ ಹಾಗೆ ನಾವು ಆ ರೀತಿ ಉತ್ಸಾಹದಿಂದ ಮುಂದುವರಿಬೇಕು ಅಂತ ಹೇಳಿಕೊಂಡು ನನ್ನ ಎಲ್ರಿಗೊಂದು, ನಾನಂಥ ದೊಡ್ಡ ಏನು ವ್ಯಕ್ತಿ ಅಲ್ಲ, ಎಲ್ಲರಿಗೆ ಹೇಳುವಂಥದ್ದಲ್ಲ, ಅದು ನನ್ನ ಅನುಭವದಿಂದ ನಾನು ಹೇಳೋದು. ಸಾಧ್ಯ ಇದೆ ನಮಗೆ, ಕೊನೆಯವರೆಗೆ ನಾವು ಉತ್ಸಾಹದಿಂದ ಇರ್ಲಿಕ್ಕೆ ಸಾಧ್ಯ ಇದೆ ಅಂತೆ. ಮತ್ತೆ ನಗು ಬೇಕು ಹೇಳುದು, ನಾನು ದಿನಕ್ಕೊಂದು 10 ಸಲ ಆದರೂ ಯಾವ್ದಾದ್ರು ಕಾರಣ ತಗೊಂಡು ನಗಾಡಿ. ಆ ನಗು ಒಂದು ನಮಗೆ ಟಾನಿಕ್ ಇದ್ದ ಹಾಗೆ, ಆ ನಗುವುದನ್ನು ನಾವು ಕಲ್ತ್ರೆ ಆಗ ನಾವು ನಮ್ಮ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳಿಕೊಂಡು.
1: ಬಹಳ ಒಳ್ಳೆಯದು, ತುಂಬ ಸರಿಯಾದ ಮಾತನ್ನು ಹೇಳಿದ್ದೀರಿ ಸಾವಿತ್ರಮ್ಮ. ನಿಮಗೆ ಮತ್ತು ನಿಮ್ಮ ಪತಿಯವರಿಗೆ, ಇಬ್ಬರು ಕೂಡ ದಂಪತಿಗಳು

ಒಟ್ಟುಗೂಡಿಸಿಕೊಂಡಿದ್ದವರು ಮತ್ತು ಅವರ ಜೊತೆಯಲ್ಲಿ ಸಾಹಿತ್ಯ ಅಭಿರುಚಿಯಿಂದ ಅವರನ್ನು ಬೆಳೆಸಿದವರು. ಇಂತಹ ಒಂದು ಆದರ್ಶವಾದಂಥ ವ್ಯಕ್ತಿತ್ವಗಳು ನಮ್ಮ ನಡುವೆ ಇದೆ ಎನ್ನುವಂಥದ್ದೇ ನಮಗೆ ಬಹಳ ಸಂತೋಷದ ಸಂಗತಿ ಮತ್ತು ಅನೇಕ ಮಂದಿಗೆ ಇದೊಂದು ರೀತಿಯಲ್ಲಿ ಮಾರ್ಗದರ್ಶಕವಾದಂತಹ ಜೀವನ ಕ್ರಮ ಅಂತ ನಾನು ಖಂಡಿತ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಉಭಯ ದಂಪತಿಗಳಿಗೂ ಕೂಡ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು. ಅವರ ಮನೆಯಲ್ಲಿ ದಾಖಲಿಸಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಳಾಲ್ ಹಾಗೆ ಎಡ್ವರ್ಡ್ ಲೋಬ್ ಅವರು. ಅವರಿಗೆ ಕೂಡ ವೈಯಕ್ತಿಕ ನೆಲೆಯಲ್ಲಿ ನನ್ನ ಧನ್ಯವಾದಗಳು. ಕಲಾ ಸಾರಂಗ್ನಲ್ಲಿ ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಈಗ ಬರುವ ವಾರ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗಾಗಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಭಾಸ್ಕರ್ ರೇ ಕುಕ್ಕೋಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಅಸಹಕಾರ ಆಂದೋಲನ ಶುರು ಮಾಡಿದರು. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟು ಹಾಕಬೇಕು ಅಂತ ಹೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯ ಬಿಂದು ಬಂದಿದ್ರು, ಪ್ರಮುಖ ನಾಯಕ ಆಗಿದ್ರು, ಅಗ್ರಮಾನ್ಯ ನಾಯಕ ಆಗಿಬಿಟ್ಟು. ಇದೆಲ್ಲ ಅಸಹಕಾರ ಆಂದೋಲನ ಸ್ವದೇಶಿ ಚಳವಳಿ ಆದಮೇಲೆ ಗಾಂಧೀಜಿ 1920 ಹೊತ್ತಿಗೆ ಹಿ ವಾಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದ್ರೆ ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದ್ರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ ಅಲ್ಲ, ಏನು ಇಟ್ಕೋತಾ ಇರಲಿಲ್ಲ ಅವ್ರು. ಅವ್ರ ಕಡೆ ಅವ್ರು ಬದುಕುವಂತ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಜನಕ್ಕೆ ಮುಟ್ಟೋದು ಅವರಂತದ್ದು ಏನ್ ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ. ನೇರ ನೋಡಿ ಸತ್ಯ ಹೇಳುವಂತಹದ್ದು. ಮತ್ತೆ ಇದಕ್ಕೆಂತ ಹೆಚ್ಚಾಗಿ ಅಂದ್ರೆ ತಾವೇ ಆಯ್ಕೆ ಮಾಡಿಕೊಂಡಂತ ಬಡತನ. ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ನಾನು ಆರಿಸ್ಕೊಂಡಿದ್ದು ತಾನಾಗಿ ಮನಸ್ಸಿಟ್ಟು ಬಡವ ಆಗಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಾನಿಟಿಯಲ್ಲಿ ಈ ನನ್ಸ್ ಅಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ ದೇ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು, ಅವ್ರು ಪ್ರಮಾಣ ಮಾಡ್ಬೇಕು. ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತಗೊಂಡಂಗೆ ಇತ್ತಿದ್ರು. ಅವ್ರು ನೋಡದೆ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡಕ್ಕೆ ಬರೋಕ್ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲ್ ಎಲ್ಲ 1920 ಅಂತಂತೂ ನೋಡಿ. ಖಾದಿಯನ್ನ ಚರ್ಕ ಇದೆಯಲ್ಲ, ಚರ್ಕನ ಒಂದು ಅಸ್ತ್ರ ಮಾಡಿಕೊಂಡ್ರು, ಯಾರಿಗಾದ್ರೂ ಅರ್ಥ ಆಗುವಂತ ಸಿಂಬಲ್ಸ್. ನೋಡಿ, ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನ ಆರಿಸ್ಕೋಬೇಕು ಅಂತ. ಸಂಕೇತ ಜನರು ಮುಟ್ಟುವಂಗಿರ್ಬೇಕು, ಅರ್ಥವಾಗದೇ ಇರೋ ಸಂಕೇತ ತಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂತದ್ದು. ನೂಲ್ಬೇಕು, ನೀವು ನೂತ್ರ ಬಟ್ಟೆ ಮಾಡ್ಕೋಬೇಕು, ನೀವೇ ನೆಲ್ಕೋಬೇಕು ಅಂತ ಹೇಳಿ ಹೇಳೋರು.

0: You're listening to Radio Sarang, 107.8 FM.
1: ಖಾದಿ ಹಾಕೋಬೇಕು ಅಂತ ಎಲ್ಲಿ ಹೋದ ಹೇಳೋದು? ನನ್ನ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು ಬಾಗಲಕೋಟ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂತ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಅವಾಗ ನಮ್ಮನೇಲಿ ಇತ್ತು, ನನ್ನ ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದೆ ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ಒಂದಿಂದಾಗಷ್ಟು ನಂತರ, ಅದೆಲ್ಲ ನೋಡಿದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾನು ನೂಲ್ ಮಾಡ್ತಿದ್ವಿ ನಾವೆಲ್ಲಾನು. ನಮ್ಮ ಅಜ್ಜ ಹಂಜಿ ತಂದ್ಕೊಡೋದು, ಹಂಜಿ ಅಂತ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗೆ ಎಳೆದ್ರೆ ಒಂದು ಕಡ್ಡಿ ಬರೋದು, ಅದನ್ನ ಹಾಕಿ ನೂಲ್ ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕುತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಅಂತ ಮಾಡ್ತಾರೆ, ಅದನ್ನ ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು ತಗೊಂಡ್ಬರೋದು. ಇದೊಂಥರ ಚಟುವಟಿಕೆ ಆಗ್ಬಿಟ್ಟಿತ್ತು ಎಲ್ಲಾರ್ದೂ, ಹೆಮ್ಮೆ ಅದು. ನೂ ತೆಗಿತೇನೆ ನಾನು ಅಂತ ಹೇಳಿ ನಮ್ಮ ಮನೆ ಹತ್ರ ಒಬ್ರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದ್ರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರಲಿಲ್ಲ. ಕೆಲವರ ಮುಂದೆ ಅವರಿದ್ದಾಗ ಮಾತ್ರ ಚೆನ್ನಾಗಿ ಖಾದಿ ಹಾಕೊಂಡ್ಬರೋದು, ಅವರಿಲ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ, ಖಾದಿ ಹಾಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಬಹಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದರೆ, ಸಣ್ಣ ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವರ ಸ್ವಭಾವ ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ ಇಂದೋರಲ್ಲಿ, ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂತ ಹೇಳಿ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ, ಏನಂದ್ರೆ ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅಲ್ಲಿ ಏನಂದ್ರೆ ಕ್ಲಾಸು ನಾಲ್ಕನೇ ಕ್ಲಾಸ್ವರೆಗೂ ಹುಡುಗರು, ಹುಡುಗರು ಹುಡುಗಿಯರೆಲ್ಲ ಇರೋದು, ನಾಲ್ಕನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕೊಂಡ್ಬರ್ಬೇಕು, ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕೋಬೇಕು, ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಡ್ಬರ್ಬೇಕು, ಖಾದಿ ಎಲ್ಲಾನು ಅದು ಎಲ್ಲ ಖಾದಿ ಆಗಬೇಕು. ಎಲ್ಲಿವರೆಗೂ ಅಂದರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗಬೇಕು. ಪ್ರಿನ್ಸಿಪಾಲು ಹೆಡ್ ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಡ್ಬರ್ಬೇಕು ತೀರ್ಮಾನ ಮಾಡಿ ಹುಡುಗ ತಿಳಿಸಿದ್ರಂತೆ, ಇಂಥ ದಿವಸ ಗಾಂಧಿ ಬರ್ತಾರೆ ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ಕೆಲವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ ಖಾದಿ, ರೆಡಿಯಾಗಿ ಬಂದರು.

0: रेडियो सारंग 107.8 FM।
1: ಅಲ್ಲೊಂದು ಘಟನೆ ಆದದ್ದಂದ್ರೆ ಒಬ್ಬ ಹುಡುಗಿ ಹರಿಣಿ ಅನ್ನುವಂತ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕೊಂಡ್ಬರ್ಬೇಕು, ಹಾದಿ ಉಟ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅವತ್ತಿಲ್ಲ, ಆಕೆ ಶಾಲೆಗೆ ಬಂದಿಲ್ಲ. ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕೊಂಡ್ಬರ್ಬೇಕು ಅನ್ನೋದನ್ನ. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕೊಂಡ್ಬಂದಿದ್ದಾಳೆ, ಸಾಮಾನ್ಯ ಮಿಲ್ಲಲ್ಲಿ ಹಾಕೋತಾರಲ್ಲ ಡ್ರೆಸ್, ಆ ಮಿಲ್ಲಿನ ಡ್ರೆಸ್ಸೇ ಹಾಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ, ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆಗೆ ಗಾಬರಿ ಆಯ್ತು, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಹುಡುಗಿಯರನ್ನು ಕೇಳಿದ್ದು ಅವ್ರು ಹೇಳಿದಂತೆ ಮೊನ್ನೆ ಹೇಳಿದ್ರು ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ, ಈಗಿನ ಹುಡುಗರು ಭಾಳ ಕ್ವಿಕ್ ಆಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ, ಆಗ ಹಂಗೆ ಇರಲಿಲ್ಲ. ಅದರಿಂದ ಏನು ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ, ಏನು ಮಾಡಲಿ, ಮನೆಗೆ ಹೋಗ್ಬಿಡ್ಲ, ಹೋಗಿ ಹಾಕೊಂಡ್ಬರ್ಲ, ಚೇಂಜ್ ಮಾಡಲ, ಹಾಕೊಂಡಿದ್ದು ಮನೇಲಿ ಇದ್ದೇ ಇಲ್ಲ, ಇನ್ನೊಂದು ಎಲ್ಲ. ಆ ಹುಡುಗಿ ದುರ್ದೈವ ಅಂದರೆ ಹುಡುಗಿಗೆ ಮಲ್ತಾಯಿ. ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ಬಿಟ್ರೆ, ಏನು ಸಡನ್ ಆಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ದು ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತ ಹೇಳು, ಉಟ್ಕೊಂಡ್ಬರ್ತೀನಿ ಅಂತ ಹೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನಿಸಿತ್ತು ಆಕೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ, ಮತ್ತೆ ಮನೆಗೆ ಹೋಗ್ಬಿಟ್ರೆ ಅಷ್ಟರಲ್ಲಿ ಗಾಂಧಿ ಬಂದ್ಬಿಟ್ರೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲ. ನೋಡೋದು ಏನಾದರೂ ಆಗಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಗೆ ಉಳ್ಕೊಂಡ್ಲು. ಕರೆಕ್ಟಾಗಿ ಹೇಳಿದ ಟೈಮಿಗೆ ಗಾಂಧಿ ಬಂದರು, ಬಂದರು, ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದರು, ಗಾಂಧಿ ಸಂತೋಷ ಆಯ್ತು ಎಲ್ಲ ಕಡೆ ಖಾದಿ ನೋಡಿ. ಹೊರಡಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ, ಈ ಹುಡುಗಿ ದುರ್ದೈವ ಹರಿಣಿದು. ಆಕೆ ಮುಂದೆ ಬಂದರು ಗಾಂಧೀಜಿ, ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಅಡವಾಡವಾಗ್ಬಿಡ್ತು, ನಾನೇ ಸಿಕ್ಕಾಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ, ಎಲ್ಲೇ ಬಂದ್ಬಿಟ್ರು ಗಾಂಧೀಜಿ, ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕೊಂಬಂದೆ, ನಾನು ಹಾಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡ್ಬಿಟ್ಟು ಆಕೆನ ಮಾತಾಡಿಸ್ತಿಲ್ಲಂತೆ. ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಡ್ಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗ್ಲಿಲ್ಲ. ಈಗ ಯಾವಾಗಲೂ ಹಾಗೆ ರೂಲ್ ಪಾಲಿಸೋರು ಸಿಕ್ಕಾಕೊಂಡ್ಬಿಡ್ತಾರೆ. ದಿವಸ ಹಾಕೊಂಡ್ಬರ್ತೀಯ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಅಡ್ಮಿನಿಸ್ಟ್ರೇಷನ್ ನೋಡಿದ್ರು, ಅಡ್ಮಿನಿಸ್ಟ್ರೇಷನ್ ಹಿಂಗೆ ಗೋಣ ಹಾಕಿದ್ರು, ಹೌದು ಅಂತ ಹೇಳು ಅಂತ. ಆದರೆ ಹುಡುಗಿ ಹೇಳಲಿಲ್ಲ, ಇಲ್ಲ ಇವತ್ತೇ ಹಾಕೊಂಬಂದಿದ್ದೀನಿ ಅಂದಂತೆ. ಅಡ್ಮಿಷನ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕೊಂಬಂದು, ದಿನ ಯಾಕೆ ಹಾಕೊಂಬರಲ್ಲ ಅಂತ, ಗೊತ್ತಿಲ್ಲ ಇವತ್ತು ಹಾಕೊಂಬರ್ಬೇಕು ಅಂತ ಅಡ್ಮಿನಿಸ್ಟ್ರೇಷನ್ ಹೇಳಿದ್ರು, ಅದಕ್ಕೆ ಹಾಕೊಂಬಂದಿದ್ದೀವಿ ಅಂತ. ಇವತ್ತೊಂದೇ ದಿವಸನ, ಇವತ್ತೊಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕೊಳ್ಳೋದು ಆ್ಯಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕಬೇಡಿ ಖಾದಿ, ನಿಜವಾಗ್ಲೂ ಇಷ್ಟ ಇದೆಯಾ, ಯಾಕೆ ಹಾಕೋಬೇಕು ಖಾದಿ ಹೇಳು ಅಂತ ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ, ಖಾದಿ ಯಾಕೆ ಹಾಕೋಬೇಕು ಅಂತ. ಆಕೆ ಹೇಳಿದಂತೆ, ಬಟ್ಟೆ ಹಗುರಾಗಿದೆ ಅಂದಂತೆ. ಹೌದು, ಇನ್ನೇನು ಕಾರಣ, ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ, ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನ್ಸುತ್ತೆ, ಕಮ್ಮಿ ಬೆಲೆ ಅನ್ಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ, ಇದ್ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ ಖಾದಿ ಯಾಕೆ ಹಾಕೋಬೇಕು ಅಂದ್ರೆ. ನೋಡಿ ಎಷ್ಟು ಪೇಷನ್ಸ್ ಇದೆ ಮಗು ಹೇಳೋಷ್ಟು. ಯಾಕೆ ಹಾಕೋಬೇಕು ಗೊತ್ತಾ, ಈ ಖಾದಿ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ, ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರ ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ, ದುಡ್ಡು ಬರೋದಿದ್ದು ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು, ಅದು ನಮ್ಮ ಜನಕ್ಕೆ ಮುಟ್ತದೆ, ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಖಾದಿ ಇದೆ, ದಿನ ಹಾಕೊಂಬರ್ತೀರಾ ಅಂತ ಕೇಳಿದ್ರು. ದಿನ ಹಾಕೊಂಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನು ಹೇಳಿ ಕೂತಿದ್ದಾಳೆ, ಹಾಗೆ ನಿಂತಿದ್ದಾಳೆ ಆಕೆ. ಅವ್ರು ಬಂದು ಹೇಳಿದ್ರಂತೆ, ನಿನ್ನ ಹೆಸರೇನು ಅಂತ ಕೇಳಿದ್ರು ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನು ಯಾಕೆ ಹಾಕೊಂಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕೊಳ್ಳೋಕ್ಕೆ ಆಗ್ಲಿಕ್ಕಿಲ್ಲ ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಚುಗೋತೀನಿ, ನಿನ್ನ ಪ್ರಾಮಾಣಿಕವಾಗಿದ್ದೀಯ ನೀನು. ಕೆಲವ್ರು ಏನು ಮಾಡ್ಬೋದಾಗಿತ್ತು, ಹಾಕೊಂಬಂದಿಲ್ಲಲ್ಲ, ನೀ ಆ ಪ್ರೇಯರ್ ಮೀಟಿಂಗಲ್ಲಿ ಇರಬೇಡ, ಹಿಂದೆ ಕೂತ್ಬಿಡ, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಕಳಿಸ್, ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು, ಆದರೆ ಮಾಡಲಿಲ್ಲ, ನಿಂತಿದ್ಯಾ ನೀನು. ಆದರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೇ ಬೇಡ, ಮೀನ್ ಹಾಕೊಂಡ್ರೆ ನನಗೇನು ದುಃಖ ಇಲ್ಲ, ಆದರೆ ನಾಟಕ ಮಾತ್ರ ಮಾಡಬೇಡ, ಒಂದು ದಿವಸ ಖಾದಿ ಹಾಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಭಾಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ.

ಆನಂತರ ಮುಂದೆ ಸ್ವದೇಶಿ ಚಳವಳಿಯಲ್ಲಿ ಆದ್ಮೇಲೆ ಅಸಹಕಾರ ಆಂದೋಲನ ಆಯಿತು, ಅದು ಸ್ವಲ್ಪ ಕೈ ಮೀರಿ ಹೋಯಿತು. ಮುಂದೆ ತಮಗೆಲ್ಲ ಬಹಳ ಪ್ರಸಿದ್ಧವಾದಂತಹ ಘಟನೆ ಅದು, ಚೌರಿ ಚೌರಾ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನ ರೋಮಾಂಚನ ಮಾಡಿಬಿಟ್ಟಿತ್ತು ಅಂದ್ರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು ಅದು. ಎಲ್ಲರೂ ಭಾಗವಹಿಸ್ತಾ ಇದ್ರು, ಪ್ರಪಂಚ ಬ್ರಿಟಿಷ್ ಗವರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗ್ಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೇ ಆ ಮನೆ ಆದ ಜಲಿಯನ್ ವಾಲಾಬಾಗ್ ಆದಾಗೇನೆ, ಅಮೃತಸರದಲ್ಲಿ ಆದಾಗೆ ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಚಳವಳಿನ ಹಿಂತಕ್ಕೋತೇನೆ ಅಂದ್ಬಿಟ್ರು. ಬಹಳ ವಿಚಿತ್ರ ಘಟನೆ ಇದು, ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದ್ರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ, ಈಗ ನೋಡಿ ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಡ್ಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ, ಇಷ್ಟೊಂದಾಗೋದು ಕಷ್ಟ, ನಮ್ಮ ಜನ ಒಂದಾಗಿ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಬೆದರಿಸಬೇಕು ಅಂತ. ಅಂತ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗ್ಲಿ, ಯಾಕೆ ಹಿಂದೆ ತಗೋತೀರಿ ಅಂದಾಗ ಗಾಂಧೀಜಿನ ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿ ತಯಾರಾಗಿಲ್ಲ ಅನಿಸುತ್ತೆ, ಇದು ಬೇಡ ಅಂತ ತಕೊಂಡ್ರು. ಎಷ್ಟು ಕಷ್ಟ ಆಯಿತು ಜನಕ್ಕೆ ಗೊತ್ತಾದ? ಗಾಂಧೀಜಿ ಬಹಳ ಅಪ್ರಿಯರಾಗ್ಬಿಟ್ರು ಜನಕ್ಕೆ, ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನ್ ಹಿಂಗ್ ಮಾಡ್ತಾರೆ ಗಾಂಧೀಜಿ, ಇವ್ ನಾಯಕತ್ವ ನಾವೇ ತಗೊಂಡ್ಬಿಡೋಣ ಮಾಡಿಬಿಡೋಣ ಅಂತ ರೋಷಾವೇಶದಲ್ಲಿ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನೆ ಮಾಡಿ ಈ ಹಿಂಸೆ ಕಾರಣ ಆದ್ರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳ್ಬಿಡ್ತಾರೆ, ನೀವೇನು ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನ್ನ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಡದೆ ಕರೆ ಕೊಟ್ಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ದೊಡ್ಡ ಮನುಷ್ಯ, ಜಡ್ಜ್ ಏನ್ ಹೇಳ್ತಾನೆ ಅಂದ್ರೆ, ಇದೇ ತರದ ತಪ್ಪನ್ನ ತಿಲಕರ್ ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ರಿಂದ ನಿಮಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರು ಇಲ್ಲ ಅಂತ ಅನ್ಸುತ್ತೆ ಅಂತ ಜಡ್ಜ್ ಕೋರ್ಟ್ ಜಸ್ಟ್ ತೀರ್ಮಾನ ಕೊಡ್ಬೇಕಾದ್ರೆ. ಆದ್ರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರಲ್ಲ, ಸಂತೋಷ ಆಗಿದೆ, ಯಾರಿದ್ರು ಅಷ್ಟು ಕೊಡ್ಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲ್ವಾಗಿದ್ದೀರಿ ಅಂತ, ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತಗೊಂಡ್ರು, ಜೈಲಿಗೆ ಹೋದ್ರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು. 24 ಬಿಡುಗಡೆ ಆಯ್ತು.

ಆ ಹೊತ್ತಲ್ಲಿ ಗಲಾಟೆ ಆಯ್ತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದ್ರೋ ಶಿಷ್ಯ ವರ್ಗದಲ್ಲಿ ಎರಡು ಮೂರು ಭಾಗ ಆಗ್ಬಿಡ್ತು. ಕೆಲವರು ಮುಂದೆ ವರ್ಸ್ಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ್ ಒಳ್ಳೇದಾಯ್ತು ಅಂತ ಕೆಲವರು, ಇನ್ ಕೆಲವರು ಬೇಡ ಬೇಡ ಉಸಾಬಿರನೆ ಬೇಡ ಇದು ಅಂತ ಕೆಲವರು. ಹೀಗೆ ಎರಡು ಮೂರು ಭಾಗ ಆದಾಗ ಗಾಂಧೀಜಿ ಬಹಳ ನೋವಾಯ್ತು ಮನಸ್ಸಿಗೆ ಬಂದಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು. ಈ ಸಲ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ, 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ, ಮುಂದೆ ಮತ್ತೆ ಮೂರು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ರಾಜಕಾರಣ ಅನಲೈಸ್ ಮಾಡ್ತಾರೆ, ಪೊಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ. ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು MLA ಆದ್ರೆ ಚಟುವಟಿಕೆ ಇರಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಇಲೆಕ್ಷನ್ ಹೋಗ್ಬಿಡುತ್ತೆ ನಮ್ದು, ಏನು ಮಾಡ್ತಾ ಇರಬೇಕು, ನ್ಯೂಸ್ ಅಲ್ಲಿ ಬರ್ತಾ ಇರಬೇಕು, ಹೊಟ್ಟೆಗೋ ಮಾಡಿ ಏನ ಕ್ರಿಯೆನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭವ ಇರ್ಬೇಕು, ಅದ್ಲ ಮಾಡ್ಕೊಂಡಿರ್ಬೇಕು. ಆದ್ರೆ ಇಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್ ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು ನಿಂತ್ಕೋತಾರೆ. ಯಾಕೆ ಮಾಡ್ತಿದ್ರು ಅಂತಂದ್ರೆ, ಇದು ಸಿಂಹಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ನಾಯಕ ಉತ್ಸಾಹದಿಂದ ಮುಂದುವರಿಬಾರ್ದು. ಅದಕ್ಕೆ ಹೇಳ್ತಾರೆ, ಎನರ್ಜಿ ವಿದೌಟ್ ಥಾಟ್ ಈಸ್ ಎಫರ್ವೆಸೆಂಟ್ ಅಂತ. ಶಕ್ತಿ ಚಿಂತನೆ ಇಲ್ಲದೆ ಹೋದ್ರೆ ಅದೊಂಥರ ರಭಸ ಜಾಸ್ತಿ ಇರ್ತದೆ, ತಾಳ್ಮೆ ಕಮ್ಮಿ. ಅದಕ್ಕೆ ಅದಕ್ಕೆ ಹೇಳ್ತೀವಿ ಎಫರ್ವೆಸೆಂಟ್ ಆಗಬಾರ್ದು ಅಂತ ಗಾಂಧೀಜಿ ಪ್ರಯತ್ನ ಪೂರ್ವಕವಾಗಿ 2 ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂತಹ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗುದಿಲ್ಲ ರಾಜಕಾರಣಕ್ಕೆ, ಹಾಗೆ ಇದ್ರು. ಆಗ ಕರ್ನಾಟಕಕ್ಕೆ ಬಂದಿದ್ರು ಗಾಂಧೀಜಿ, ಕರ್ನಾಟಕಕ್ಕೆ ಬಂದಿದ್ರು. ಬಂದಾಗ 24ನೇದ್ದು ಬೆಳಗಾಮದ್ದು ಆದಾಗ ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದರು. ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬಾ ಹಿಡಿಸುವಂತಹದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ, ಏನಾದರೂ ಒಂದು ಪ್ರಶ್ನೆ ನಮ್ಮ ಹತ್ರ ಇದ್ದೇ ಇರ್ತದೆ ಅಲ್ವಾ. ಸೊ ಈ ಸಲ ಪ್ರಶ್ನೆಯನ್ನು ಕೇಳಬೇಕು, ಅದು ಕೂಡ ಕ್ರೀಡೆಯ ಬಗ್ಗೆ, ಸ್ಪೋರ್ಟ್ಸ್ನ ಬಗ್ಗೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಇತ್ತೀಚೆಗಷ್ಟೇ ಏಷ್ಯನ್ ಗೇಮ್ಸ್ ಆಯಿತು, ನಮ್ಮ ಭಾರತಕ್ಕೆ ಒಂದಿಷ್ಟು ಪದಕಗಳೆಲ್ಲ ಬಂತು, ನಮ್ಮ ಮಂಗಳೂರಿನವರಿಗೂ ಕೂಡ ಬಂತು. ಹಾಗೆ ಪ್ರಶ್ನೆಯನ್ನು ಕೇಳ್ತಾ ನನ್ನ ಜೊತೆ ಇಬ್ಬರು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುವಂಥವರು, ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿದಂಥ ಇಬ್ಬರು ಕೂತಿದ್ದಾರೆ. ಅವರು ಯಾರು ಅನ್ನೋದನ್ನು ಕೂಡ ಸ್ವಲ್ಪ ನಾನು ಪರಿಚಯ ಮಾಡ್ತೇನೆ ನಿಮಗೆ. ಸೊ ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಏಷ್ಯನ್ ಗೇಮ್ಸ್ ಆಯ್ತು ನೋಡಿ, ಸೊ ಅದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು, ಎಷ್ಟನೇ ಸ್ಥಾನವನ್ನು ಗಳಿಸಿದೆ, ಮೆಡಲ್ಸ್ಗಳಲ್ಲಿ ಎಷ್ಟನೇ ನಂಬರ್ ಅಂತ ಹೇಳಿ ನೀವು ಹೇಳಬೇಕು ನನಗೆ. ಕಾಲನ್ನು ಮಾಡಬೇಕು, ನಂತರ ಬೇರೆ ಬೇರೆ ಪ್ರಶ್ನೆಗಳು ಇರ್ತದೆ, ಮಾತುಕತೆ ಇರ್ತದೆ. ಸೊ ಯಾರಾದರೂ ಸ್ಪೋರ್ಟ್ಸ್ ಎಲ್ಲ ನೋಡಿದ್ದೀರಿ, ಒಂದಿಷ್ಟು ನ್ಯೂಸ್ ನೋಡಿದ್ದೀರಿ, ಇದರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಇದ್ದರೆ ಅದರ ಬಗ್ಗೆ ಹೇಳಿ ನನಗಂತೂ ನೀವು ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ಕೇಳಿದಂಥ ಪ್ರಶ್ನೆಗೆ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನೀವು ಹೇಳ್ಬೋದು. ಆಲೋಚನೆ ಮಾಡ್ತಾ ಇರಿ, ಗೊತ್ತಿಲ್ಲ ಅಂತ ಹೇಳಿದರೆ ಎಲ್ಲಾದರೂ ಸರ್ಚ್ ಮಾಡಿ, ಉತ್ತರ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ. ಓಕೆ, ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತೇನೆ, ಹಾಡನ್ನು ಕೇಳ್ತಾ ಬನ್ನಿ, ಹಾಗೆಯೇ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೂಡ ಆಲೋಚನೆ ಮಾಡ್ತಾ ಇರಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ನಾನು ಪ್ರಶ್ನೆ ಕೇಳಿದ್ದೆ. ಏಷ್ಯನ್ ಗೇಮ್ಸ್ ಕೆಲವು ದಿನಗಳ ಹಿಂದೆ ಅಷ್ಟೇ ಸಮಾಪ್ತಿ ಆಯಿತು. ಸೊ ಅದರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನದಲ್ಲಿ ಇತ್ತು, ಪದಕದಲ್ಲಿ ಎಷ್ಟನೇ ಸ್ಥಾನವನ್ನು ಗಳಿಸಿದೆ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಹಾಗೆಯೇ ನನ್ನ ಜೊತೆಗೆ ಇವತ್ತು ಮಾತಾಡಲಿಕ್ಕೆ ಇಬ್ಬರು ಇದ್ದಾರೆ. ಇವರು ಪರಿಚಯ ನಿಮಗೆ ಮೊದಲೇ ಇದೆ, ಇದಕ್ಕಿಂತ ಮುಂಚೆ ಕೂಡ ನಮ್ಮ ಲೈವಿಗೆ ಬಂದಿದ್ದರು. ಒಬ್ಬರು ನಮ್ಮ ಪ್ರಥಮ್ ಅವರಿದ್ದಾರೆ. ಪ್ರಥಮ್ ಸ್ಪೋರ್ಟ್ಸ್ ಅಲ್ಲಿ ಭಾಳ ಇಂಟ್ರೆಸ್ಟ್ ಇರುವವರು, ಬೇರೆಲ್ಲ ತುಂಬ ಸಾಧನೆಯನ್ನು ಮಾಡಿದವರು. ಜೊತೆಗೆ ಎಸ್, ಅವರು ಲಾಸ್ಟ್ ಟೈಮ್ ಯು ಕೆಗೆ ಹೋಗಿ ಬಂದಿದ್ದಾಗ ಅವರಲ್ಲಿನ ಅನುಭವ ಎಲ್ಲ ಕೂತ್ಕೊಂಡು ಮಾತಾಡಿದರು. ಸೊ ಇನ್ನೊಬ್ಬರು ಪ್ರಜತ್ ಹೆಗ್ಡೆ ಅವರು, ನಮ್ಮ ಸೈಂಟ್ ಅಲೋಶಿಯಸ್ನಲ್ಲಿ ಅವರು ಲೆಕ್ಚರರ್ ಆಗಿದ್ದಾರೆ. ಅದರ ಜೊತೆಗೆ ಲಾಸ್ಟ್ ಟೈಮ್ ನಾವು ಜೈನಿಸಮ್ನ ಬಗ್ಗೆ ಮಾತಾಡುವಾಗ ಅವರು ಒಂದಿಷ್ಟು ವಿಷಯ ಎಲ್ಲ ಮಾತಾಡಿದರು ಅಲ್ವಾ. ಸೊ ಎನಿವೇಸ್, ಅವರಿಬ್ಬರು ಕೂಡ ಇದ್ದಾರೆ. ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದಾನೆ. ನಮಸ್ಕಾರ ಜನಕಲಾ.
1: ನಮಸ್ಕಾರ,
0: ಹೇಗಿದ್ದೀರಿ?
2: ಚೆನ್ನಾಗಿದ್ದೇವೆ.
0: ಸೊ ಮೊದಲಿಗೆ ಪ್ರಥಮ್,
1: ಎಸ್,
0: ಸೊ ಏನು ಹೇಳ್ತೀರಿ ಏಷ್ಯನ್ ಗೇಮ್ಸಲ್ಲಿ ಈ ಸಲ ಭಾರತದ ಸಾಧನೆ ನಿಮಗೆ ತೃಪ್ತಿ ತಂದಿದ ಹೇಗೆ?
1: ತಂದಿದೆ, ಬೆಟರ್ಮೆಂಟ್ ಉಂಟು. ಆದರೆ ಇನ್ನಷ್ಟು ಬೆಳಿಬೇಕಾದ್ರೆ ನಾವು ಈಕ್ವಲ್ ಆಗಿ ಎಲ್ಲ ಸ್ಪೋರ್ಟ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಈಗ ನಾವು ಇಂಡಿಯಾ ಅಂತ ಬರುವಾಗ ಮೊದಲಿಗೆ ನಾವು ಇಂಪಾರ್ಟೆನ್ಸ್ ಕೊಡೋದು ಎಲ್ಲರ ಬಾಯಲ್ಲಿರೋದು ಕ್ರಿಕೆಟ್, ಕ್ರಿಕೆಟ್, ಕ್ರಿಕೆಟ್. ಕ್ರಿಕೆಟ್ ಹೌದು, ಬೆಳೀತಾ ಇದೆ, ಬೆಳೆದಿದೆ. ಅಂಡ್ ಅದರ ಜೊತೆಗೆ ಎಲ್ಲ ಕ್ರೀಡೆಗೆ, ಸ್ಪೋರ್ಟ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಎಲ್ಲರೂ ಬೇರೆ ಅಥ್ಲೀಟ್ಸಿಗೆ ಇನ್ನೂ ಮೋಟಿವೇಶನ್ ಸಿಗ್ತದೆ, ಇನ್ನಷ್ಟು ಹಾರ್ಡ್ ವರ್ಕ್ ಮಾಡುವಂತಹ ಒಂದು ಮೋಟಿವೇಶನ್ ಬರ್ತದೆ ಅಂತ ನನ್ನ ಅನಿಸಿಕೆ ಅಷ್ಟೇ.
0: ಓಕೆ ಓಕೆ, ನೀವು ಯಾವುದ್ರಲ್ಲಿದ್ದರು?
1: ನಾನು ಸ್ಪೋರ್ಟ್ಸ್ ಎಲ್ಲ ಗೇಮ್ ಸ್ಪೋರ್ಟ್ಸ್ ಆಡಿದ್ದೇನೆ, ಬಟ್ ಸ್ಪೆಷಲಿ ಬ್ಯಾಡ್ಮಿಂಟನ್ ಆಗಿರ್ಬೋದು, ಬಾಸ್ಕೆಟ್ಬಾಲ್, ಇಂತಹ ಗೇಮ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ದೇನೆ
0: ಅಲ್ವಾ. ಎಸ್, ಅದ್ರ ಜೊತೆಗೆ ಎನ್ಸಿಸಿ ಕ್ಯಾಡೆಟ್ ಕೂಡ.
1: ಎಸ್ ಎಸ್
0: ಎಸ್, ವೆರಿ ಗುಡ್. ನೋಡಿ, ಒಂದು ಒಳ್ಳೆ ಒಪಿನಿಯನ್. ಎಲ್ಲ ಸ್ಪೋರ್ಟ್ಸಿಗೆ ಕೂಡ ಪ್ರೋತ್ಸಾಹವನ್ನು ಕೊಡಬೇಕಾದಂಥ ಅಗತ್ಯ ಇದೆ ಅಂತ. ನಮಗೆ ಯಾವಾಗ ಈ ಬೇರೆ ಬೇರೆ ಅಥ್ಲೆಟಿಕ್ಸಲ್ಲಿ ನೆನಪಾಗೋದು ಅಂತ ಹೇಳಿದರೆ, ಈ ಕಾಮನ್ವೆಲ್ತ್ ಗೇಮ್ ಬಂದಾಗ, ಒಲಿಂಪಿಕ್ಸ್ ಬಂದಾಗ, ಆಗ ಮಾತ್ರ. ಅದನ್ನು ಬಿಟ್ಟು ನಾವು ಯಾವ ಟೈಮಲ್ಲೂ ಕೂಡ ಆ ಚಾನಲ್ನ ಕಡೆಗೆ ಹೋಗೂ ಇಲ್ಲ, ಅದನ್ನು ನೋಡೂ ಇಲ್ಲ, ಭಾರತದಲ್ಲಿ ಎಷ್ಟಿದ್ದಾರೆ ಅನ್ನೋದನ್ನು ಕೂಡ ಆಲೋಚನೆ ಮಾಡಲಿಲ್ಲ. ಸೊ ಪ್ರಜಿತ್ ಅವರಿಗೆ ಸ್ಪೋರ್ಟ್ಸ್ ಫೋಟೋಗ್ರಫಿ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸ್ ಜರ್ನಲಿಸಮಲ್ಲಿ. ಸೊ ನೀವೇನು ಹೇಳ್ತೀರಿ, ನಿಮ್ಮ ಒಪಿನಿಯನ್ ಏನು?
2: ಸೊ ಪ್ರಥಮ್ ಹೇಳಿದ್ರಲ್ಲೂ, ನೀವು ಹೇಳಿದ್ರಲ್ಲೂ ತುಂಬ ಸತ್ಯದ ಮಾತು ಅದು. ಯಾಕೆಂದರೆ ಎಲ್ಲ ಸ್ಪೋರ್ಟ್ಸಿಗೆ ಈಕ್ವಲ್ ಆಗಿ ಒಂದು ಪ್ರೋತ್ಸಾಹ ಸಿಗಬೇಕು. ಈಗ ಕ್ರಿಕೆಟ್ ಅಲ್ಲದೆ ಫುಟ್ಬಾಲ್ ಆಗಿ, ಇನ್ನು ಕಬಡ್ಡಿ ಅಂತಹ ಕ್ರೀಡೆಗಳಿಗೆ ಕಮರ್ಷಿಯಲ್ ಆಗಿ ಸ್ವಲ್ಪ ಈಗ ವ್ಯೂವರ್ಸ್ ಇದ್ದಾರೆ. ಹಾಗೆ ಈ ಅಥ್ಲೆಟಿಕ್ ಇವೆಂಟ್ಸ್ಗೆ, ಟ್ರ್ಯಾಕ್ ಇವೆಂಟ್ಸ್ ಅಂತ ಇವೆಂಟ್ಸ್ಗಳು ಇನ್ನು ಮುಂದೆ ಬರಬೇಕಾಗಿದೆ. ಸೊ ಅದಕ್ಕೂ ಮೇ ಬಿ ಲೀಗ್ ಅಂಥದ್ದೇನಾದರೂ ಬಂದರೆ ಇನ್ನಷ್ಟು ಅಥ್ಲೆಟ್ಸ್ಗಳ ಪರಿಚಯ ಎಲ್ಲರಿಗೂ ಗೊತ್ತಾಗ್ತದೆ ಅಂತ. ಸೊ ಈ ಟ್ರ್ಯಾಕ್ ಇವೆಂಟ್ಸ್ಗೆ, ಅಥ್ಲೆಟಿಕ್ ಇವೆಂಟ್ಸ್ಗೆ ಕೂಡ ಒಂದು ಕಮರ್ಷಿಯಲ್ ರೂಪ ಕೊಟ್ಟು ಅದಕ್ಕೂ ಒಂದು ಅಪರ್ಚುನಿಟೀಸ್ ಇನ್ನೂ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ರೆ ಒಳ್ಳೆಯದು ಅಂತ. ಮತ್ತೆ ಈ ಸಲದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಇಂಡಿಯಾದ ಸೆಕೆಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಏಷ್ಯನ್ ಗೇಮ್ಸ್ ಹಿಸ್ಟ್ರಿಯಲ್ಲಿ. 1951ರಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ರು, ಈ ಸಲ ಫೋರ್ತ್ ರ್ಯಾಂಕ್. ಸೊ ಹಾಗೆ
0: ನೀವು ಉತ್ತರವನ್ನು ಹೇಳಿಬಿಟ್ಟು.
2: ಹೌದು, ಆದ್ರೆ ಮೆಡಲ್ ಹೇಳಲಿಲ್ಲ ನಾನು.
0: ಓಕೆ ಫೈನ್, ಅದ್ರ ಜೊತೆಗೆ ಒಂದು ಕೆಲಸ ಮಾಡುವ, ಇನ್ನೊಂದು ಪ್ರಶ್ನೆ ನೀವು ಆಡ್ ಮಾಡಿ, ನಿಮ್ ಕಡೆ ಒಂದು ಪ್ರಶ್ನೆ ಕೇಳಿದ್ರೆ. ಸೊ ಯಾವ ಪ್ರಶ್ನೆ ನೀವು ಕೇಳ್ತೀರಿ?
2: ಸೊ ನಮ್ಮ ದಕ್ಷಿಣ ಕನ್ನಡದ ಒಬ್ರು ಅಥ್ಲೀಟ್ ಎರಡು ಮೆಡಲ್ ಅನ್ನು ಈ ಸಲ ಏಷ್ಯನ್ ಗೇಮ್ಸ್ ಅಲ್ಲಿ ಪಡೆದಿದ್ದಾರೆ, ಅವ್ರು ಯಾರು ಅಂತ ಗೆಸ್ ಮಾಡ್ಲಿ?
0: ಮಂಗಳೂರು.
2: ಹೌದೌದು, ಮಂಗಳೂರು.
0: ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ನೀವು ಹೆಸರಂತೂ ಕೇಳಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕೆ ಹೇಳ್ಬೋದು, ಕಾಲನ ಮಾಡಬಹುದು. ಯಾರು ಆ ದಕ್ಷಿಣ ಕನ್ನಡ ಜಿಲ್ಲೆಯ ಅಥ್ಲೀಟ್, ಯಾರು ಅಷ್ಟು ದೊಡ್ಡ ಸಾಧನೆಯನ್ನ ಮಾಡಿದಂಥವ್ರು ಅಂತ. ಹಾಗೆ ನೀವು ತಾನೆ ಹೇಳಿದ್ರು, ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ ಇವತ್ತು ಈ ಸಲದ ಏನು ಏಷ್ಯನ್ ಗೇಮ್ಸ್ ಅಲ್ಲಿ ಭಾರತ ಇದೆ ಅನ್ನೋದು. ಹಾಗೆ ಸ್ವಲ್ಪ ಥರ ಹೇಳ್ತೇವೆ, ಎಷ್ಟು ಗೋಲ್ಡ್, ಎಷ್ಟು ಬೆಳ್ಳಿ, ಎಷ್ಟು ಬ್ರಾನ್ಸ್ ಎಲ್ಲ ಬಂದಿದೆ ಅನ್ನೋದನ್ನು ಮಾತಾಡೋಣ. ಎನಿವೇಸ್, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನೀವು ಹೇಳ್ಬೋದು. ಯಾರು ನಮ್ಮ ಜಿಲ್ಲೆಯ, ನಮ್ಮ ಮಂಗಳೂರಿನ ಕ್ರೀಡಾಪಟು ಯಾರು, ಆ ಸಾಧನೆಯನ್ನು ಮಾಡಿದವರು ಅನ್ನೋದು ನಾನು ಕೇಳ್ತಾ ಇರೋಂಥ ಪ್ರಶ್ನೆ. ಆಲೋಚನೆ ಮಾಡ್ತಾ ಇರಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್, ಹಾಗೇನೆ ಪ್ರಥಮ್ ಅವರು, ಪ್ರಜತ್ ಅವರು ಜೊತೆಗಿದ್ದಾರೆ. ಮಾತಾಡ್ತಾ ಇದ್ದೀವಿ ನಾವು ಭಾರತದ ಸ್ಪೋರ್ಟ್ಸ್ನ ಬಗ್ಗೆ, ಕ್ರೀಡೆಯ ಬಗ್ಗೆ. ಪ್ರಶ್ನೆ ಕೂಡ ಅದರ ಜೊತೆಗೇ ಇದೆ. ನಮ್ಮ ಜಿಲ್ಲೆಯವರು ಅಂತ ಅವರು ಹೇಳ್ಕೊಳ್ತಾರೆ, ಬಟ್ ಅವರದು ಹುಟ್ಟಿದ್ದೆಲ್ಲ ಬೇರೆ ಜಿಲ್ಲೆ. ಬಟ್ ಸ್ಟಿಲ್ ಮಂಗಳೂರಲ್ಲಿ ಅವರ ಹೆಚ್ಚಿನ ಎಲ್ಲ ಕಾರ್ಯಚಟುವಟಿಕೆಗಳು, ಸ್ಪೋರ್ಟ್ಸ್ ಎಲ್ಲ ಆಗಿರುವಂಥದ್ದು. ಸೊ ಯಾರು ಅಂತ, ಚಿನ್ನದ ಹುಡುಗಿ ಯಾರು ಅನ್ನೋದು ನನ್ನ ಪ್ರಶ್ನೆ. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ, ಚಿನ್ನ ಜೊತೆಗೆ ಬೆಳ್ಳಿ ಕೂಡ ಅಲ್ವಾ ಬೆಳ್ಳಿ ಕೂಡ ಗೆದ್ದಿದ್ದಾರೆ. ಎಸ್, ಯಾರು ಅಂತ ನಿಮ್ಮ ಹತ್ರ ಪ್ರಶ್ನೆ. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364249 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಒಂದಿಷ್ಟು ಜನ ವಾಟ್ಸಪ್ಪಲ್ಲಿ ಉತ್ತರಗಳನ್ನೆಲ್ಲ ಕಳಿಸಿದ್ದಾರೆ, ಅದನ್ನು ಯಾರು ಹೇಳಿದ್ದಾರೆ ಅಂತ ಹೇಳ್ತೇನೆ. ಹಾಗೆ ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಅದ್ರ ಜೊತೆಗೆ ನೀವು ಹಂಚಿಕೊಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರ.
0: ಕುಸುಮಾಕರಣ್ಣ, ಏನ್ ಹೇಳ್ತೀರಿ ಕುಸುಮಾಕರಣ್ಣ?
1: ಅದೇ ಚಿನ್ನದ ಪದಕ ಸರ್, ಎಷ್ಟು ಗೆದ್ದಿದೆ?
0: ಚಿನ್ನದ ಪದಕ ಹೌದು, ಎಷ್ಟು ಗೆದ್ದದ್ದು?
1: 21
0: ಚಿನ್ನ ಅಲ್ಲ?
1: ಹೌದು.
0: ಅದ್ರ ಜೊತೆಗೆ ಮಂಗಳೂರಲ್ಲಿ ಯಾರು ಚಿನ್ನ ಗೆದ್ದದ್ದು?
1: ಅದು ನೆನಪಾಯ್ತು, ನೆನಪಿಲ್ಲ.
0: ಮಿಸ್ ಆಯ್ತಾ?
1: ನೀವ್ಸಲ್ಲಿ ಕೂಡ ಕೇಳಿದ್ದೆ, ಈಗ ನೆನಪಿಲ್ಲ ಸರ್.
0: ಪರವಾಗಿಲ್ಲ ಸರ್, ಇಷ್ಟಾದ್ರೂ ಹೇಳಿದ್ರಲ್ಲ. ಥ್ಯಾಂಕ್ ಯು. ಕೇಳಿದ ಪ್ರಶ್ನೆ, ಯಾರು ನಮ್ಮ ಜಿಲ್ಲೆಯವರು ಒಂದು ಏನು ಚಿನ್ನದ ಪದಕವನ್ನು ಗೆದ್ದವರು ಅನ್ನೋದೊಂದು ಪ್ರಶ್ನೆ. ಯಾರಿಗೆಲ್ಲ ಹೇಳಲಿಕ್ಕಿದೆ ಉತ್ತರ ಕಾಲನ್ನು ಮಾಡಬಹುದು, ನಿಮ್ಗೆ ಗೊತ್ತಿರುವಂತ ಉತ್ತರ ಹೇಳ್ಬೋದು. ಎನಿವೇಸ್, ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ, ಹಾಗೇನೆ ಸ್ಪೋರ್ಟ್ಸ್ನ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಇದ್ರು. ಸೊ ಇದನ್ನು ಬಿಟ್ಟು ಬೇರೆ ಏನಿದೆ ಪ್ರಥಮ್, ಸ್ಪೋರ್ಟ್ಸ್ ಬಗ್ಗೆ ಈ ಒಂದು ಕೆಲಸ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಅಂತ ಅಂದರೆ,
2: ಈಗ ನಾವು ಈಗ KCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲ ಇದೆ, ಅದು ಈಗ ನಮ್ದು ಬೆಂಗಳೂರು ಆಕ್ಚುಲಿ ಒಂದು ಮೇಜರ್ ಒಂದು ಸೆಂಟರ್. ಎಲ್ಲ ಭಾರತೀಯ ಕ್ರಿಕೆಟರ್ಸ್ ಅವ್ರಿಗೇನು ಈಗ ಫಿಸಿಯೋಥೆರಪಿ ರಿಹ್ಯಾಬ್ ಅಂತ ನಾವು ಹೇಳ್ತೇವೆ, ಏನಾದ್ರೂ ಇಂಜುರೀಸ್ ಎಲ್ಲ ಆದ್ರೆ ಅವ್ರು ಬರುವುದು ನಮ್ಮ ಬೆಂಗಳೂರಿಗೆ. ಸೊ ಕ್ರಿಕೆಟ್ಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ. ನಾನು ಕ್ರಿಕೆಟ್ ಅನ್ನು ಇದು ಪ್ರೋತ್ಸಾಹ ಮಾಡಬಾರ್ದು ಅಂತ ಹೇಳುದಿಲ್ಲ, ಅದ್ರ ಜೊತೆಗೆ ನಾವು ಬೇರೆ ಸ್ಪೋರ್ಟ್ಸ್ ಅನ್ನು ಅಥ್ಲೆಟಿಕ್ ಇವೆಂಟ್ಸ್ ಅನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಬಿಕಾಸ್ ನಮ್ಮಲ್ಲಿ ಅಷ್ಟು ಅಥ್ಲೀಟ್ಸ್ ಇದ್ದಾರೆ, ಆದ್ರೆ ಅವರು ಹೇಳುದು ನಮ್ಗೆ ಗವರ್ಮೆಂಟ್ ಇಂದ ಏನು ಸವಲತ್ತು ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಹಾಗೆ ಪ್ರಾಪರ್ ಆಗಿ ನಮಗೆ ಈಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಸ್ಟೇಡಿಯಂ ಬೇಕಾಗ್ತದೆ, ನಮ್ಮಲ್ಲಿ ಅದು ಸಿಗ್ತಾ ಇಲ್ಲ ನಮ್ಗೆ.
0: ಸ್ವಲ್ಪ ಒಂದು ವರ್ಷದ ಹಿಂದೆ ನಮ್ಮ ಇಲ್ಲಿಗೆ ಒಬ್ರು ಇವರು ಬಂದಿದ್ರು, ನಮ್ಮ ಇಂಡಿಯನ್ ಲೈನ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಶೇಖರ್ ನಾಯಕ್ ಅಂತ ಹೇಳಿ. ಅವರು ಮಾತಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಸರ್ ಈ ಮೇನ್ ಸ್ಟ್ರೀಮ್ ಕ್ರಿಕೆಟ್ ಏನಿದೆ ಅದರ ಬಗ್ಗೆ ದೊಡ್ಡ ಪ್ರೋತ್ಸಾಹ ಇದೆ. ಇವರು ಪಾಕಿಸ್ತಾನದಿದ್ದರೂ ವರ್ಲ್ಡ್ ಕಪ್ಪನ್ನು, ಬ್ಲೈಂಡ್ ವರ್ಲ್ಡ್ ಕಪ್ಪನ್ನು ಗೆದ್ದು ಬಂದಿದ್ದಾರೆ. ಇವರ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು ಹೇಳಿದೆ? 1,00,000. 10-15 ಜನ, ಒಬ್ಬನ ಕೈಗೆ 10-15 ಸಾವಿರ ಸಿಕ್ಕಿದ್ರೆ ಬಹಳ ದೊಡ್ಡ ವಿಷಯ ಅಂತ.
3: IPL ಕೋಟಿ
0: ಅಂದ್ಕೊಳ್ಳಿ, ಅಂದ್ರೆ ಅವ್ರು ಗೆದ್ದದ್ದು ಕಪ್ಪೆ ಅಂತ, ಅವ್ರು ಗೆದ್ದದ್ದು ವರ್ಲ್ಡ್ ಕಪ್ಪೆ ಅಂತ, ಅದು ಕೂಡ 8-9 ಟೀಮ್ ಇರುವಂತದ್ದೇ ಅಂತ. ಅದು ಸಣ್ಣ ವಿಷಯ ಅಲ್ಲ. ಬಟ್ ಅವರು ಬ್ಲೈಂಡ್ಸ್ ಅನ್ನೋದಿರ್ಬೋದು, ಅವರಲ್ಲಿ ಆ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವಳ ಅಂಥದ್ದು ಅಸಮರ್ಥತೆಗಳು ಹೋಗಬೇಕು ಅನ್ನೋದು ನಾವು ಒಪ್ಕೊಳ್ಬೇಕಾದಂಥ ಮಾತು.
2: ಈಗ ನಾವು ಈಗ ಹೇಳಿದ್ರೆ ಈಗ ಸಿಚುವೇಶನ್ ಒಂದು ತಕೊಂಡ್ರೆ ಈಗ ಬೇರೆ ಕಂಟ್ರೀಸ್, ಬೇರೆ ದೇಶದವರು ಹೇಗಂದ್ರೆ ಎಲ್ಲ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮಗೆ ಹಾಗೆಲ್ಲ. ಈಗ ವರ್ಲ್ಡ್ ಕಪ್ ಅಂತ ಬಂದ್ರೆ ಮಾತ್ರ ನಾವು ಟಿವಿಯ ಕಡೆಗೆ ನಾವು ನೋಡುದು, ಹಾಗೆ ಅವರೊಂದು ವಿನ್ ಆದ್ರೆ ಅದು ನಮ್ಗೆ ಖುಷಿಯ ವಿಷಯ ಹೌದು. ಆದ್ರೆ ಬೇರೆ ಗೇಮ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ರೆ ಒಳ್ಳೇದು. ಬಿಕಾಸ್ ಈಗ
0: ತುಂಬಾ ಜನ ಹಾಕಿ ಕೂಡ ರೀಸೆಂಟ್ ಗೆದ್ದಿತ್ತು,
2: ವುಮೆನ್ಸ್ ಹಾಕಿ ಆಫ್ಟರ್ 43 ವರ್ಷದ ನಂತರ ಹಿಸ್ಟೋರಿಕ್ ಮೂಮೆಂಟ್ ಅದು.
0: ಸೊ ಇನ್ನೊಂದು ಕೇಳೋದು ಪ್ರಥಮ್, ಈಗ ಮಂಗಳೂರಲ್ಲಿ ನಮ್ಮ ಇದೆಯಲ್ಲ ಮಂಗಳ ಸ್ಟೇಡಿಯಂ,
2: ಹೌದು
0: ಹೇಗಿದೆ
2: ಮಂಗಳ ಸ್ಟೇಡಿಯಂ ಅಂತ ಬರೋ? ಈಗ ತುಂಬಾ ಅಥ್ಲೀಟ್ಸ್ ಮಂಗಳೂರಿಂದನೇ ಬಿಲ್ಡ್, ಕುಂದರ್ ಸರ್ ಅಂತ ನಾನು ಕೂಡ ಅವ್ರ ಜೊತೆ. ಹೌದು ಹೌದು ಹೌದು, ಕುಂದರ್ ಸರ್ ಹೇಗಂದ್ರೆ ಒಂದು ಸ್ಪೋರ್ಟ್ಸ್ ಜೊತೆಗೆ ಡಿಸಿಪ್ಲಿನ್ ಅನ್ನು ಕಲಿಸುವಂತ ಒಬ್ರು ವ್ಯಕ್ತಿ. ಯಾಕಂದ್ರೆ ಟೈಮ್ ಸೆನ್ಸ್ ಆಗಿರ್ಬೋದು, ಈ ಟೈಮ್ ಅಂತ ಹೇಳಿ ಈ ಟೈಮಿಂಗ್ ಬರಬೇಕು, ಪಂಚುವಾಲಿಟಿ, ತುಂಬಾನೇ ಒಳ್ಳೆ ವ್ಯಕ್ತಿ. ಅವ್ರು ಕೂಡ ಹೇಳುದು ಇನ್ನೂ ನಮಗೆ ಗವರ್ಮೆಂಟ್ ಇಂದ ಫೆಸಿಲಿಟಿ ಸಿಕ್ಕಿದ್ರೆ ಇನ್ನಷ್ಟು ಮಂಗಳೂರಿಂದ ಅಥ್ಲೀಟ್ಸ್ ಭಾರತವನ್ನು ರೆಪ್ರೆಸೆಂಟ್ ಮಾಡುವಂತ ಎಲ್ಲ ಕೆಪಬಿಲಿಟೀಸ್ ಅವರಿಗೆ ಇದೆ.
0: ಅವ್ರು ಎಷ್ಟೋ ಜನರಿಗೆ ಫ್ರೀ.
2: ಹೌದು ಹೌದು ಹೌದು ಹೌದು, ಎಸ್ ಎಸ್ ಎಸ್ ಎಸ್.
0: ಬಟ್ ಇದು ಇನ್ನು ಕೂಡ ಆಗ್ಬೇಕಾಗಿದೆ ಕೆಲಸಗಳು ಅಂತ ಮಂಗಳೂರಲ್ಲಿ.
2: ಈಗ ಒಂದು 10 ವರ್ಷದ ನೀವು ರೇಷಿಯೋ ತಗೊಂಡ್ರೆ ಈಗ ತುಂಬಾನೇ ಇಂಪ್ರೂವ್ ಆಗಿದೆ, ಗವರ್ಮೆಂಟ್ ತುಂಬಾ ಫೆಸಿಲಿಟೀಸ್ ಕೊಡ್ತಾ ಇದೆ, ಆದ್ರೆ ಆ ಕ್ರಿಕೆಟ್ ಮಟ್ಟಿಗೆ ಬರ್ಬೇಕಾದ್ರೆ ಇನ್ನೂ ಟೈಮ್ ತಾಗ್ತದೆ.
0: ಓಕೆ, ನೈಸ್. ಸೊ ಪ್ರಶ್ನೆಯನ್ನು ಕೇಳಿದ್ದೇವೆ, ನೀವು ಕಾಲ್ ಅನ್ನು ಮಾಡಬಹುದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳ್ಬೋದು. ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ, ನಮ್ಮ ಜಿಲ್ಲೆಯ ಒಂದು ಕ್ರೀಡಾಪಟು ಈ ಸಲ ಏಷ್ಯನ್ ಗೇಮ್ಸಲ್ಲಿ ಚಿನ್ನದ ಪದಕವನ್ನು ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ, ಯಾರು ಆ ಅಥ್ಲೆಟ್ ಅನ್ನೋದು ನಮ್ಮ ಪ್ರಶ್ನೆ. ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಕಾಲ್ ಅನ್ನು ಮಾಡಬಹುದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನೀವು ಹೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಪ್ರಶ್ನೆಯೊಂದು ನಾವು ಕೇಳಿದ್ದೇವೆ, ಏನು ಅಂತ ಹೇಳಿದ್ರೆ, ಇತ್ತೀಚಿನ ಏಷ್ಯನ್ ಗೇಮ್ಸ್ ಅಲ್ಲಿ ಚಿನ್ನವನ್ನು ಗೆದ್ದಂತಹ ನಮ್ಮ ಜಿಲ್ಲೆಯ ಕ್ರೀಡಾಪಟು ಯಾರು ಅನ್ನೋದು ನಾವು ಕೇಳಿದಂಥ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಅನ್ನು ಮಾಡ್ಬೋದು. ಸಾರಿಕರೆ ಅವರು ಹೇಳಿದ್ದಾರೆ, ಹಾಗೇನೆ ಪೂರ್ಣಿಮಾ ಸಾಲಿತೂರ್ ಹೇಳಿದ್ದಾರೆ, ಸಿದ್ದಿಕ್ ಅವರು ಹೇಳಿದ್ದಾರೆ, ಹಾಗೇನೆ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಅವರು, ಏನ್ ಹೇಳ್ತೀರಿ?
1: ಪೂವಮ್ಮ ಅವರು.
0: ಪೂವಮ್ಮ ಅವರಲ್ವಾ.
1: ಮತ್ತೆ ಒಂದು ವಿಷಯ ಸರ್.
0: ಎಸ್ ಎಸ್ ಎಸ್.
1: ಈಗ ಸರ್ ಹೇಳಿದ್ರು, ಅದೇ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್ ಮಾತ್ರ ಅಂತ ಹೇಳಿ ಆಗಿದೆ. ಅದೇ ಕ್ರಿಕೆಟ್ ಅನ್ನು ದ್ವೇಷಿಸದೆ ಹೇಳುವುದು ಅಂತ ಹೇಳಿದ್ರು ಅವರು. ಕ್ರಿಕೆಟ್ ಅನ್ನು ದೂರ ಇಡ್ಲಿಕ್ಕೆ ತರ್ಕಬದ್ಧವಾದ ತುಂಬಾ ಕಾರಣಗಳಿವೆ ನಾವು ಬೇರೆ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ಲಿಕ್ಕೆ. ಆದ್ರೂ ಕೂಡ ಕ್ರಿಕೆಟ್ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್ ಆದದ್ದು ಬಹಳ ಬೇಸರದ ಸಂಗತಿ. ನನ್ನ ಮಾತು ಅಷ್ಟೇ.
0: ನೀವು ಇಷ್ಟಪಡುವಂತ ಕ್ರೀಡೆ ಯಾವುದು ಜಯಪ್ರಕಾಶ್ ಅವರೇ?
1: ಎಲ್ಲವನ್ನು ಸಹ, ಕ್ರಿಕೆಟ್ ಸಹ ತುಂಬಾ ಇಷ್ಟ, ಆಸಕ್ತಿಯಿಂದ ನೋಡುವ ನೋಡ್ತಾ ಇದ್ದೆ ಒಂದಷ್ಟು ಸಮಯ ಒಂದು ಕಾಲದಲ್ಲಿ. ಹೌದೌದು. ಅದಕ್ಕೆ ತರ್ಕಬದ್ಧ ಕಾರಣಗಳಿವೆ ತುಂಬಾ, ಯಾಕೆ ನೋಡಬಾರದು ಅಂತ
0: ನೀವೊಮ್ಮೆ ಹೇಳಿದ್ರಿ.
1: ಹೌದೌದು ಸರ್. ಹೌದು
0: ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
1: ಸರಿ ಸರ್, ಆಯ್ತು.
0: ಎಸ್ ಎಸ್ ಎಸ್. ಪ್ರಕಾಶ್ ಅವರು ಹೇಳಿದ್ರು. ಸೊ ತರ್ಕಬದ್ಧಾದಂತ ಅನೇಕ ವಿಷಯಗಳಿದೆ ಯಾಕೆ ನೋಡಬಾರದು ಅನ್ನೋ ಒಂದು ಕಾರಣಕ್ಕೆ, ಆದ್ರೂ ಕೂಡ ಅದು ಮುನ್ನೆಲೆಯಲ್ಲಿ ಉಂಟು ಅನ್ನೋದು ಜಯಪ್ರಕಾಶ್ ಅವರ ಮಾತು. ಒಳ್ಳೆ ವಿಷಯವನ್ನು ಹೇಳಿದ್ದಾರೆ. ಎಸ್, ಎಂ ಆರ್ ಪೂವಮ್ಮ ಅವರಲ್ವಾ? ರೈಟ್ ಆನ್ಸರ್. ಬಹಳ ಕೊಡಗಿನವರು
2: ಮೂಲತಃ.
0: ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ. ಇಲ್ಲೇ ಮಂಗಳ ಸ್ಟೇಡಿಯಂ ಅಲ್ಲಿ ಅವರ
2: ತರಬೇತಿ ವಿದ್ಯಾಭ್ಯಾಸ ಕೂಡ ಇಲ್ಲೇ ಮಂಗಳೂರಲ್ಲೇ.
0: ಸೊ ಅದನ್ನು ನೋಡಿದ್ರು ಕೂಡ ಅವರು ರೀಸೆಂಟ್ ಆಗಿ ಹೇಳ್ತಾರೆ, ಗೆದ್ದು ಬಂದು ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ಬೇರೆ ಜಿಲ್ಲೆಗಳಲ್ಲಿ ಇಷ್ಟೆಲ್ಲ ರಾಜ್ಯಗಳಲ್ಲಿ ಕೊಡ್ತಾರೆ, ನಮ್ಮಲ್ಲಿ ಏನ್ ಕೊಡೋದಿಲ್ಲ ಅಂತ ಅಲ್ವಾ. ಅದು ಕೂಡ ಬಹಳ ಬೇಸರ ಅಂತ ಅಂದ್ರೆ, ಅಷ್ಟು ದೊಡ್ಡ ಸಾಧನೆ ಮಾಡಿದವರು ಬಾಯ್ಬಿಟ್ಟು ಕೇಳಿ ತಗೊಳ್ಬೇಕು ಅಂತ. ಅದು ಕರ್ನಾಟಕದಲ್ಲಿ, ಭಾರತದಲ್ಲಿ ಒಂದು ಸ್ಥಿತಿ, ಅದೇ ಕರ್ನಾಟಕದಲ್ಲಿ ಇನ್ನೊಂದು ಸ್ಥಿತಿ ಅಲ್ಲ. ನಾವು ಯಾವುದೇ ಪಕ್ಷವನ್ನ ಸರ್ಕಾರವನ್ನು ಹೇಳೋದು, ಇದು ಮೊದಲನೇ ನಡೆದುಕೊಂಡು ಬಂದದ್ದು ಅಂತ ಅಲ್ವಾ. ಸೊ ಇದು ಕೂಡ ಬಹಳ ಬೇಸರದ ಸಂಗತಿ. ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳಿಬಿಡುವಲ್ಲ. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಬಗ್ಗೆನೆ ಕೇಳೋಣ. ಇವತ್ತಿಗೆ ಸ್ವಲ್ಪ ಸೂಕ್ತ ಅಂತ ಅನಿಸ್ತದೆ. ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ಟೀಮ್ ಮೊದಲ ಬಾರಿಗೆ ಹೋದ ವರ್ಷ ಚೊಚ್ಚಲ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಳ್ಳುತ್ತದೆ. ಸೊ ಆ ಒಂದು ಟೀಮ್ನ ಕ್ಯಾಪ್ಟನ್ ಯಾರು ಅನ್ನೋದು ಪ್ರಶ್ನೆ. ಇವತ್ತು ಅವರು ತನ್ನ ಏನು ಕ್ಯಾಪ್ಟನ್ಶಿಪ್ಗೆ ರಿಸೈನ್ ಅನ್ನು ಕೊಡ್ತಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ನಿವೃತ್ತಿ ಕ್ರಿಕೆಟ್ನಿಂದ ಅಲ್ಲ, ಅದರಿಂದ ಅದು ಬೇಡ ಅಂತ ಹೇಳಿದ್ದಾರೆ. ಸೊ ಯಾರು ಕ್ಯಾಪ್ಟನ್, ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು. ಸೊ ಏನು ಹೇಳ್ತೀರಿ? ಅದು ಬೇರೆ ಏನಾದರೂ ಆ್ಯಡ್ ಮಾಡಲಿಕ್ಕಿದೆಯ ವಿಷಯ?
3: ಹಾಗೇನಿಲ್ಲ, ಅದೇ ಆಗ್ಲಿಂದ ಹೇಳ್ತಿರ್ದ ಹಾಗೆ ಇನ್ನಷ್ಟು ಅಥ್ಲೀಟ್ಸಿಗೆ ಪ್ರೋತ್ಸಾಹ ಹೇಗಂತ ಹೇಳಿದ್ರೆ, ಒಂದು ಬೇಸಿಕ್ ಆದಂತಹ ಫಂಡಮೆಂಟಲ್ಸ್ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡುದು.
0: ಈಗ ನಾನು ಹೇಳೋದು, ಮಂಗಳೂರಿನಂತ ಒಂದು ಊರಿನಿಂದ ಅದೊಂದು ಒಲಿಂಪಿಕ್ಸ್ ಅಥವಾ ಕಾಮನ್ವೆಲ್ತ್ ಗೇಮ್ ಅಲ್ಲಿವರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಖರ್ಚು ತುಂಬಾ ಇದೆಯಾ?
3: ಖರ್ಚು ತುಂಬಾ ಇದೆ. ಅಂಡ್ ಅದರ ಜೊತೆಗೆ ಫೇಮ್ ಲೈಟ್, ಲೈಮ್ ಲೈಟ್ ಅಂತ ಹೇಳ್ತೇವೆ ಫೇಮ್ ಲೈಟ್ಗೆ. ಈಗ ನಮ್ಮದೇ ಒಬ್ಬ ಕ್ರೀಡಾಪಟು, ಕ್ರಿಕೆಟರ್, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್ ಆಗಿರುವಂತಹ ಕೆ ಎಲ್ ರಾಹುಲ್, ಅವರು ಮಂಗಳೂರಲ್ಲಿ ಇರ್ತಿದ್ರೆ ಅವರು ಈ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅವರು ಸುರತ್ಕಲ್ಲಿನ ಒಂದು ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡಿದ್ರು, ಅದರ ನಂತರ ನೆಹರು ಮೈದಾನಿಗೆ ಬಂದ್ರು, ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಅದರ ಜೊತೆಗೆ ಅವರಿಗೆ ಆಯ್ತು, ನಾ ಇಲ್ಲೇ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಅವರು ಬ್ಯಾಂಗ್ಳೂರಿಗೆ ಹೋದ್ರು, ಅಲ್ಲಿ ಅವರು ಸಂಪರ್ಕ ಮಾಡಿದ್ರು. ಅಂಡ್ ಅದ್ರ ಹಾಗಾಗಿ ಈ ಮಟ್ಟಿನಲ್ಲಿ ಅವರು ಬೆಳೆದ್ರು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅಪರ್ಚುನಿಟೀಸ್ ತುಂಬಾ ಲಿಮಿಟೆಡ್ ಆಗಿದೆ ಇಲ್ಲಿ ಮಂಗಳೂರಲ್ಲಿ, ಇಲ್ಲ ಅಂತ ಹೇಳುದಿಲ್ಲ, ಲಿಮಿಟೆಡ್ ಆಗಿದೆ. ಅದು ಇನ್ನಷ್ಟು ವಿಸ್ತಾರವಾಗಿ ಬೆಳಿಬೇಕು
0: ಅಲ್ವಾ. ಸೊ ಅದ್ರ ಬಗ್ಗೆ ತುಂಬಾ ಕೆಲಸಗಳಾಗಬೇಕು ಅಂತ
3: ಈಗ
0: ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು, ಇದನ್ನ ಪ್ರವಾಸೋದ್ಯಮ ಝೋನ್ ಮಾಡಬೇಕು, ಜೊತೆಗೆ ಸ್ಪೋರ್ಟ್ಸ್ ಕೂಡ ಬಹಳ ದೊಡ್ಡ ಕೆಲಸ ಆಗ್ಬೇಕು
3: ಆಗ್ತಾ ಇದೆ. ಯಾಕಂದ್ರೆ ನಾವು ಈಗ ನೋಟಿಸ್ ಮಾಡಬಹುದು, ನೆಹರು ಮೈದಾನಲ್ಲಿ ಬರೀ ಒಂದು ನೆಹರು ಗ್ರೌಂಡ್ ಇತ್ತು, ಈಗ ಫುಟ್ಬಾಲ್ ಅನ್ನು ಕೂಡ ಇಂಪ್ರೂವ್ ಮಾಡ್ತಿದೆ, ಒಂದು ಟರ್ಫ್ ಅನ್ನು ಹಾಕಿ ಫುಟ್ಬಾಲರ್ಸ್ ಗೆ ಇನ್ನಷ್ಟು ಫೆಸಿಲಿಟೀಸ್ ಅನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ. ಮಂಗಳ ಕ್ರೀಡಾಂಗನ ಈಗ ಇಂಪ್ರೂವ್ಮೆಂಟ್ ಆಗ್ತಿದೆ,
0: ಜೊತೆಗೆ ಹೊಸ ಸ್ವಿಮ್ಮಿಂಗ್ ಪೂಲ್ ನಮ್ಮ
3: ಎಮ್ಎ ಕೆರೆಯಲ್ಲಿ
0: ಆಗಿದೆ, ಮತ್ತೆ ಬ್ಯಾಡ್ಮಿಂಟನ್
3: ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮ್ಯಾಚಸ್, ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಬಂದು ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ
0: ಮಂಗಳೂರಲ್ಲಿ.
3: ಅದು ನಮಗೆ ಹೆಮ್ಮೆ ಕೊಡುವಂತ ವಿಷಯ. ಇನ್ನಷ್ಟು ಪ್ರೋತ್ಸಾಹ ಮಾಡಬೇಕು. ಯಾಕೆಂದ್ರೆ ಈಗ ಕ್ರಿಕೆಟ್ಗೆ ನಾವು ಯಾಕೆ ಪ್ರೋತ್ಸಾಹ ಕೊಡ್ತಿದ್ದೇವೆ ಅಂತ ಕೇಳಿದ್ರೆ, ಈಗ ಗೌರ್ಮೆಂಟ್ ಸ್ಪೆಷಲಿ ಕ್ರಿಕೆಟ್ ಇಂದ ನಮಗೆ ತುಂಬಾನೇ ಗೌರ್ಮೆಂಟ್ಗೆ ರೆವೆನ್ಯೂ ಜನರೇಟ್ ಆಗ್ತಿದೆ, ಹಾಗಾಗಿ ಬಿಸಿಸಿಐ ಅದನ್ನು ಪ್ರಮೋಟ್ ಮಾಡ್ತಾ ಇದೆ. ಹಾಗೆ ಬೇರೆ ಸ್ಪೋರ್ಟ್ಸ್ ಗೆ ಇನ್ನಷ್ಟು ಇವೆಂಟ್ಸ್ ಗಳು ಆದ್ರೆ ಕಮರ್ಷಿಯಲ್ ಇವೆಂಟ್ಸ್, ಈಗ ಸ್ಪಾನ್ಸರ್ಸ್ ಬರುದು ಸ್ಪಾನ್ಸ್ ಹಾಗೆ ಬಂದ್ರೆ ಬೇರೆ ಬೇರೆ ಗೇಮ್ಸ್ ಕೂಡ ಇಂಪ್ರೂವ್ ಆಗ್ತದೆ
0: ಆಗ್ತದೆ ಅಂತ. ಒಂದು ನನಗೆ ಕ್ಯೂರಿಯಾಸಿಟಿ ನಿಮ್ಮ ಹತ್ರ ಕೇಳೋದು, ನಾನು ಈ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡುವಂತ ಬೇರೆ ಬೇರೆ ಸ್ಪೋರ್ಟ್ಸ್ ಗಳು ಇದು ಏನು ಶೂಸ್ ಗಳೆಲ್ಲ ಇರ್ತದೆ,
3: ಹೌದು,
0: ಒಂದು ಎಷ್ಟು ಇರ್ತದೆ ಅದರ ಕಾಸ್ಟ್?
3: ಕಾಸ್ಟ್ ಆಕ್ಚುಲಿ ಮೇಕ್, ಈಗ ಅದು ಈಗ ಡಿಪೆಂಡ್ ಆಗ್ತದೆ, ಯಾಕಂದ್ರೆ ಕ್ರಿಕೆಟರ್ಸ್ ಹಾಕುವಂತ ಶೂಸ್ 2 lakhs, 3 lakhs, 4 lakhs,
0: ಇದು ಏನು ಅಥ್ಲೆಟ್ಸ್ ಎಲ್ಲ ಹಾಕುವಂಥದ್ದು ಅಂಥದ್ದಲ್ಲಿದ್ರೆ ಅಷ್ಟಿದೆ,
3: ಹೌದು ಹೌದು ಅಲ್ವಾ?
0: ಸೊ ಅಷ್ಟದ್ದು ಇರಬೇಕಾಗ್ತದೆ ಅಂದ್ರೆ ಅದಕ್ಕೆಲ್ಲ ಖರ್ಚಿದೆ ಅಂತ
3: ಖರ್ಚಿದೆ. ಆ್ಯಂಡ್ ಅದಕ್ಕೆ ಈಗ ನಾವೀಗ ಈಗ ಫಾರ್ ಎಕ್ಸಾಂಪಲ್ ನನ್ನ ಜೊತೆ ಒಂದು ಟ್ಯಾಲೆಂಟ್ ಇದೆ, ಅದಕ್ಕೆ ನನಗೆ ಖಾಲಿ ಟ್ಯಾಲೆಂಟ್ ಇದ್ರೆ ಸಾಕು, ಅದಕ್ಕೆ ಫೆಸಿಲಿಟೀಸ್ ಬೇಕು, ಹಾಗಾಗಿ ನನಗೆ ಸ್ಪಾನ್ಸರ್ಸ್ ಎಲ್ಲ ಬೇಕಾಗ್ತದೆ.
0: ಓಕೆ, ಎನಿವೇಸ್, ಸೊ ಪ್ರಜಿತ್ ಅವ್ರು ಏನು ಹೇಳ್ತೀರಿ ಈ ಸ್ಪೋರ್ಟ್ಸ್ ಜರ್ನಲಿಸಮ್ ಅಂತ ಇದೆ ಅದರಲ್ಲಿ ಈಗ ಅವಕಾಶಗಳು ಇದೆಯಾ?
2: ಅವಕಾಶಗಳು ಇದೆ. ಸೊ ಏನಂದ್ರೆ ಅಲ್ಲಿ ಸಕ್ಸಸ್ ನಿಮ್ಗೆ ತುಂಬಾ ಲೇಟ್ ಆಗಿ ಸಿಗ್ತದೆ. ಸೊ ಈಗ ನೀವು ನಿಮ್ಮ ಡ್ರೀಮ್ ನೀವು ಸ್ಟುಡಿಯೋದಲ್ಲಿ ಹೋಗಿ ಕಮೆಂಟ್ರಿ ಮಾಡ್ಬೇಕಂತ ಇದ್ರೆ ಅದು ತುಂಬಾ ಕಷ್ಟ. ಸೊ ನೀವು ಫಸ್ಟ್ ಗ್ರೌಂಡಿಗೆ ಹೋಗಿ ರಿಪೋರ್ಟಿಂಗ್ ಮಾಡಿ ಅಂತಹ ಕೆಲಸಗಳಿಂದ ಸ್ಟಾರ್ಟ್ ಆಗಿ ಮತ್ತೆ ನೀವು ದೊಡ್ಡ ಮಟ್ಟಿನ ಹೆಸರು ಮಾಡ್ಬೋದು. ಈಗ ನೀವು ನೋಡ್ಬೋದು ಜತಿನ್ ಸಪ್ರು ಅಂತ ಇದ್ದಾರೆ ಕ್ರಿಕೆಟ್ ಅಲ್ಲಿ, ಇನ್ನೊಬ್ರು ಹಾಗೆ ಕೆಲವರು ಇದ್ದಾರೆ. ಸೊ ಆಕಾಶ್ ಚೋಪ್ರಾ, ಆಕಾಶ್ ಚೋಪ್ರಾ ಕ್ರಿಕೆಟರ್, ಬಟ್ ಜತಿನ್ ಸಾಪ್ರು ಅವರು ESPN ಅಲ್ಲಿ ರಿಪೋರ್ಟಿಂಗ್ಗೆ ಒಂದು 10 ವರ್ಷ ಮಾಡಿದ್ದಾರೆ ಅವರು, ಅದು ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ಆಯಿತು, ESPN ಸ್ಟಾರ್ ಸ್ಪೋರ್ಟ್ಸ್. ಈಗ ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಅದರಲ್ಲಿ ಅವರು ಮುಖ್ಯ ಆ್ಯಂಕರ್, ಪ್ರತಿ ಶೋನ ಹೋಸ್ಟ್ ಮಾಡೋದು ಅವರೇ, ಈಗ ಹಿಂದಿ ಕಮೆಂಟ್ರಿ ಬಾಕ್ಸಲ್ಲೂ ಅವರೇ ಇರ್ತಾರೆ. ಮತ್ತು ಇನ್ನೊಂದು ಏನಂದರೆ ಈಗ ಜಾಬ್ ಅಪರ್ಚುನಿಟಿ ನೋಡ್ಲಿಕ್ಕೆ ಹೋದ್ರೆ ಈಗ ಹೈರಿಂಗ್ ಅವರು ಪರ್ಮನೆಂಟ್ ಬೇಸಿಸ್ ಅಲ್ಲಿ ಮಾಡುದಿಲ್ಲ ಸ್ಪೋರ್ಟ್ಸ್ ಅಲ್ಲಿ. ಸೊ ನೀವು ಅಲ್ಲಿ ಟ್ರೈನಿ ಇಂಟರ್ನಿ ಆಗಿ ಹೋಗ್ಬೇಕು. ಈಗ IPL ಬಂದ ತಕ್ಷಣ 3 ತಿಂಗಳು ಅವರಿಗೆ ವರ್ಕ್ ಇರ್ತದೆ. ಸೊ ಆ ಟೈಮಲ್ಲಿ ನಿಮ್ಗೆ ಇಂಟರ್ನ್ಶಿಪ್ ಕೊಡ್ತಾರೆ, ಅಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ನೋಡಿ ಹೇಗೆ ನೀವು ಮಾಡ್ತಾ ಇದ್ದೀರಿ, ಕೊಟ್ಟ ಕೆಲಸ ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ ನೋಡಿ ಅದರ ಮೇಲೆ ಪರ್ಮನೆಂಟ್ ಮಾಡ್ತಾರೆ. ಸೊ ಟೆಂಪರರಿ ಆಗಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಈಗ ಸ್ಪೋರ್ಟ್ಸ್ ಅಲ್ಲಿ ಇರೋದು, ಅಂದ್ರೆ ಯಾವಾಗ್ಲೂ ಸ್ಪೋರ್ಟ್ಸ್ ಇರೋದಿಲ್ಲ ಅಲ್ಲ, ಅದಕ್ಕಾಗಿ ಅವರು ಹೈಯರ್ ಮಾಡೋದಿಲ್ಲ. ಮಾಡಿದ್ರೆ ಇಂಟರ್ನ್ ಆಗಿ ಹೋಗಿ ಅಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟು ಮತ್ತೆ ಪರ್ಮನೆಂಟ್ ಆಗ್ಬೇಕು. ಹಾಗೆ
0: ಒಟ್ಟಿನಲ್ಲಿ ಇದಕ್ಕೆಲ್ಲ ಸೇರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಮೊದಲೇ ನಾವು ತಯಾರಾಗಿರ್ಬೇಕು, ನಾನು ಹೋಗ್ತೇನೆ, ನಾನು ಇರ್ತೇನೆ, ಅಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿ
2: ಅಲ್ವಾ?
0: ಹಾಗಿದ್ರೆ ಮಾತ್ರ ಅಲ್ಲಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಅಂತ.
2: ಕರೆಕ್ಟ್,
0: ಕೆಲಸಗಳಾಗಬೇಕು ಅಂತ. ಎನಿವೇಸ್, ಮಾತಾಡ್ತಿದ್ದೇವೆ ನಿಮ್ಮ ಜೊತೆ, ನೀವು ಕೂಡ ಕಾಲನ್ನು ಮಾಡ್ಬೋದು, ಹಾಗೆಯೇ ಪ್ರಶ್ನೆ ಕೂಡ ಕೇಳಿದ್ದೇನೆ. ನೋಡಿ, ನಾವು ಭಾರತೀಯ ವಿಮೆನ್ಸ್ ಕ್ರಿಕೆಟ್ ಟೀಮ್ನ, ಮಹಿಳಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್, ವರ್ಲ್ಡ್ ಕಪ್ಪನ್ನು ಗೆದ್ದವರು ಯಾರು, ಚೊಚ್ಚಲ ವರ್ಲ್ಡ್ ಕಪ್, ಫಸ್ಟ್ ವರ್ಲ್ಡ್ ಕಪ್ಪನ್ನು ಗೆದ್ದಂಥವ್ರು ಯಾರು, ಇವತ್ತು ಯಾಕೆ ವಿಶೇಷ ಅಂತ ಹೇಳಿದರೆ ಅವರು ಇವತ್ತು ತನ್ನ ಏನು ಕ್ಯಾಪ್ಟನ್ಶಿಪ್ಗೆ ರಿಸೈನನ್ನು ಕೊಟ್ಟಿದ್ದಾರೆ, ಆ ರೀತಿಯಲ್ಲೂ ಕೂಡ ಇವತ್ತು ಸುದ್ದಿಯಲ್ಲಿದ್ದಾರೆ. ಯಾರವರು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾರಿಗಾದರೂ ಉತ್ತರ ಗೊತ್ತಿರೋ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ಹೇಳ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ, ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆ ಕೇಳಿ ಹೋಗಿದ್ದೆ, ಭಾರತದ ಮಹಿಳಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದವರು ಯಾರು ಅನ್ನೋದು ನಾನು ಕೇಳಿದಂತ ಪ್ರಶ್ನೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಆ ಕ್ಯಾಪ್ಟನ್ ಹೆಸರನ್ನು ಹೇಳ್ಬೋದು, ಕಾಲ್ ಅನ್ನ ಮಾಡಬಹುದು. ಹಾಗೇನೆ ಇವತ್ತಿನ ಈ ದಿನದ ಒಂದಿಷ್ಟು ಸುದ್ದಿಗಳನ್ನು ಒಮ್ಮೆ ರಪ ರಪ ನೋಡ್ತಾ ಬರೋಣ. ಚಿಕ್ಕಮಗಳೂರಿನ ಅಲ್ಲಿ ಒಂದು ತಾಲೂಕಿನ ಮರ್ಲೆ ಗ್ರಾಮದ ಕೆರೆಯಲ್ಲಿ ಆಟವಾಡ್ತಿದ್ದಂಥ ಮೂವರು ಮಕ್ಕಳು ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವಂಥ

ಪದಕ ವಿಜೇತರಿಗೆ 1 ಕೋಟಿ ಬಹುಮಾನ, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾಪಟುಗಳಿಗೆ ನೀಡ್ತಾ ಇದ್ದಂತ ನಗದು ಪುರಸ್ಕಾರವನ್ನ ರಾಜ್ಯ ಸರ್ಕಾರ 1 ಕೋಟಿಗೆ ಹೆಚ್ಚಿಸಿದೆ. ಈಗ ತಾನೇ ಅದರ ಬಗ್ಗೆ ನಾವು ಮಾತಾಡಿದ್ವಿ. ಎಸ್, 1 ಕೋಟಿಗೆ ಹೆಚ್ಚಳ ಆಗಿದೆ. ಇನ್ನು ಇದನ್ನ ಬಿಟ್ಟರೆ ಎಸ್ಐಆರ್ ಪಕ್ಷದ ಕಾರ್ಯಕರ್ತರಿಗೆ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ರಾಜ್ಯಪಾಲರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೊರೆಯನ್ನು ಹೋಗಿದೆ. ಇನ್ನು ಬೆಂಗಳೂರಲ್ಲಿ ಭಾರಿ ಮಳೆ, ಬೆಂಗಳೂರಿನ ಹಲವೆಡೆ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ, ಸೊ ಮುಂದೆ ಕೂಡ ಆಗ್ತದೆ ಅನ್ನೋದು ಮುನ್ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಐಫೋನ್ನ ಸುದ್ದಿ ಇದೆ. ಐಫೋನ್ 17 ದುಬಾರಿಯಾದರೂ ಕೂಡ ಭಾರತೀಯ ನೆಚ್ಚಿನ ಫೋನ್ ಅಂತೆ, ಮಾರಾಟದಲ್ಲಿ ಅಗ್ರಸ್ಥಾನಕ್ಕೇರಿದ ಐಫೋನ್ 17 ನೋಡಿ, ಇಂಡಿಯಾದಲ್ಲಿ ಹೆಂಗೆ ತಗೊಳ್ತಾರೆ ಐಫೋನ್ ಅನ್ನು ಅಂತ. ಸೊ ಇವಿಷ್ಟು ಸುದ್ದಿಗಳು ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಡೆದಿನಿ ಆಚೆ ಅಭಿಷೇಕ್. ಪ್ರಶ್ನೆ ಒಂದು ನಿಮ್ಮ ಹತ್ರ ಕೇಳಿ ಹೋಗಿದ್ದೇನೆ, ಏನು ಅಂತ ಹೇಳಿದ್ರೆ, ಭಾರತೀಯ ಮಹಿಳಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್, ಚೊಚ್ಚಲ ವಿಶ್ವಕಪ್ಪನ್ನು ಗೆದ್ದವರು ಯಾರು ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಇವತ್ತಂತೆ ಅವರು ತನ್ನ ಏನು ಕ್ಯಾಪ್ಟನ್ಶಿಪ್ಪಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೊ ಯಾರು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನಿಮ್ಗೆ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ವಾಟ್ಸ್ಆ್ಯಪ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಶೈಲಜಾ ಅವರು ಉತ್ತರವನ್ನು ಕಳಿಸಿದ್ದಾರೆ, ಹಾಗೆಯೇ ಪೂರ್ಣಿಮಾ ಸಾಲತ್ತೂರ್ ಅವರು ಉತ್ತರವನ್ನು ಕಳಿಸಿದ್ದಾರೆ, ಸಿದ್ದಿಕ್ ಅವರು ವಾಟ್ಸ್ಆ್ಯಪ್ನ ಮೂಲಕ ಉತ್ತರವನ್ನು ಕಳಿಸಿದ್ದಾರೆ. ಇವರೆಲ್ಲರೂ ಕೂಡ ಹೇಳಿದಂಥ ಉತ್ತರ ಸರಿಯಾಗಿದೆ. ಇನ್ನು ಕೂಡ ಯಾರಿಗಾದರೂ ಕಾಲ್ ಮಾಡಿ ಹೇಳಲಿಕ್ಕಿದ್ರೆ ಹೇಳ್ಬೋದು, ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ನೀವು ಮಾಡಿ ಅನ್ನೋದನ್ನು ಹೇಳ್ತಾ, ಎಸ್, ನನ್ನ ಜೊತೆ ಪ್ರಥಮ್ ಹಾಗೆಯೇ ರಜತ್ ಅವರಿದ್ದಾರೆ, ನಾವು ಮಾತಾಡ್ತಾ ಇದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ, ಏನಾದರೂ ಒಂದು ನೋಟ್ ಇದೆಯಾ?
1: ಈಗ ನಾವು ಆಗಲಿಂದ ಮಾತಾಡಿದ್ವಿ, ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು, ಅದು ಇದು
0: ಸಪೋರ್ಟ್ ಮಾಡಿತ್ತು ನೋಡಿ, ಒಂದು ಕೋಟಿ ಇನ್ನು ಮುಂದೆ
1: ಕೊಡ್ತಾರೆ
0: ಕೊಡ್ತಾರೆ. ಸೊ ನನಗೆ ಅನಿಸುತ್ತೆ ಗೆದ್ದ ಮೇಲಿದ್ದಕ್ಕಿಂತಲೂ ಆಡುವಾಗಲೂ ಅಗತ್ಯ ಇದೆ
1: ಪ್ರೀ ಸ್ಪೋರ್ಟ್ಸ್, ಪ್ರೀ ಪ್ರಿಪರೇಷನ್. ಈಗ ಒಂದು ಇವೆಂಟ್, ಈಗ ನೆಕ್ಸ್ಟ್ ಈಗ ಒಲಿಂಪಿಕ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಅದಕ್ಕಿಂತ ಮುಂಚೆ ಅವರಿಗೆ ಕೊಡುವಂತ ಪ್ರೋತ್ಸಾಹ ತುಂಬಾನೇ ಅಗತ್ಯ ಅಂತ ನಂಗೆ ಫೀಲ್ ಆಗ್ತದೆ. ಅಂಡ್ ಈಗ ನಾವು ಗೌರ್ಮೆಂಟ್ ಅನ್ನು ದೂರಿದ್ರೆ ಆಗುದಿಲ್ಲ. ಈಗ ನಾವೀಗ ಸ್ಕೂಲ್ ಕಾಲೇಜಸ್ ಅಲ್ಲಿ, ಈಗ ಒಂದು ಸ್ಕೂಲ್ ಅಂತ ತಗೊಳ್ಳುವ, ಅಲ್ಲಿ ಈಗ ಸ್ಪೋರ್ಟ್ಸ್ ಪೀರಿಯಡ್ ಇದ್ರೆ ಫಸ್ಟಿಗೆ ಇವತ್ತು ಆಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಪೀರಿಯಡ್ ಕ್ಯಾನ್ಸಲ್, ಮ್ಯಾಚ್ ಇವತ್ತು ಅಂತ, ಅದು ಬರಬಾರ್ದು. ಯಾಕೆಂದ್ರೆ ಮಕ್ಳೀಗ ತುಂಬಾನೇ ಈಗ ನಾವು ಫೋನಿಗೆಲ್ಲ ಅಡಿಕ್ಟ್ ಆಗಿರ್ತಾರೆ. ಅದು ಯಾಕೆಂದ್ರೆ ಇದೇ ರೀಸನ್, ಮಕ್ಕಳನ್ನು ಆಟಾಡುವ ಸಮಯದಲ್ಲಿ ಆಟಾಡ್ಲಿಕ್ಕೆ ಬಿಡಬೇಕು, ಅದರ ನಂತರ ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಕೂಡ ಅದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಈಗ ನಾವು ಕಲಿಯುವುದಂದ್ರೆ ಅದು ಮೆಂಟಲ್, ಈಗ ಮೆಂಟಲ್ ಟಫ್ನೆಸ್ ಅದೆಲ್ಲ ಸ್ಪೋರ್ಟ್ಸ್ ಅಲ್ಲೇ ಬರ್ತದೆ. ಈಗ ನಾವು ಈಗ ಒಂದು ಆಡ್ಬೇಕಿದ್ರೆ ಮೆಂಟಲ್ ಟಫ್ನೆಸ್ ಇದ್ರೆ ಮಾತ್ರ ನೀವು ಗೆಲ್ಲಲಿಕ್ಕೆ ನೀವು ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ಕೂಲ್ ಕಾಲೇಜಸ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ನಮ್ಮ ಜಿಲ್ಲೆ ಅಂತ ಹೇಳುವಾಗ ನಮಗೆ ಸ್ಪೋರ್ಟ್ಸ್ ಅಂತ ಹೇಳುವಾಗ ರಪ್ ಅಂತ ಟಕ್ ಅಂತ ತಲೆಗೆ ಬರುವ ವಿಚಾರ ಆಲ್ವಾಸ್. ಆಲ್ವಾಸ್ ಅವರು ಹೇಗೆಂದ್ರೆ ಶಿಕ್ಷಣಕ್ಕೆ, ಈಗ ಸ್ಪೋರ್ಟ್ಸ್ ಅಥ್ಲೀಟ್ಸ್ಗೆ ಬೇರೆದಂತ ತುಂಬಾ ಒಳ್ಳೆಯ ಮಟ್ಟದ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿಸೋ ಅವರಿಗೆ ಡಯಟ್ ಇಂದ ಹಿಡಿದು ಒಳ್ಳೆ ಕೋಚಸ್ ಇಂದ. ಹಾಗಾಗಿ ನಮ್ಮ ಭಾರತದಲ್ಲಿ ಆಲ್ವಾಸ್ ಅಂತ ಒಂದು ಟಾಪ್ ಅಲ್ಲಿ ಬರ್ತದೆ. ಹಾಗಾಗಿ
0: ಮೋಹನ್
1: ಆಲ್ವಾಸ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ.
0: ಅಂತ ಒಬ್ಬೊಬ್ರು ಇರ್ಬೇಕು ಅಂತ ಅಲ್ವಾ, ಅವರು ಬೆಳೆಸಲಿಕ್ಕೆ ಆಗ ಅದು ಸಾಧ್ಯ ಆಗ್ತದೆ ಅದರಿಂದ ಅಂತ. ಇನ್ನು ನಾನು ಕೆಲವೊಮ್ಮೆ ನಾವು ಒಲಿಂಪಿಕ್ಸ್ ನೋಡ್ತಾ ಇರುವಾಗ ಕೆಲವೊಂದಿಷ್ಟು ಸ್ಪೋರ್ಟ್ಸ್ಗಳಲ್ಲಿ ಭಾರತದ ಅಲ್ಲಿ ಇರೋದೇ ಇಲ್ಲ,
1: ಚಾನ್ಸೇ ಇಲ್ಲ,
0: ಇನ್ನು ಕೂಡ ಬರಲಿಲ್ಲ. ಸೊ ಫುಟ್ಬಾಲ್ ಅದರ ಬಗ್ಗೆ ಕೂಡ ನಾವು
1: ಆಲೋಚನೆಯನ್ನು ಮಾಡ್ತಿದ್ದೇವೆ.
0: ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಭಾರತದ ಫುಟ್ಬಾಲ್ ಟೀಮ್ ಆಗಿತ್ತು ಅಂತ.
2: ಹೌದು, ಅಂದ್ರೆ ವಿಶ್ವಕಪ್ಪಿಗೆ ಹೋಗುವ ಮಟ್ಟಕ್ಕೆ ಇತ್ತು, ಅಂದ್ರೆ ಶೂ ಒಂದು ಸಿಗ್ಲಿಲ್ಲ ಅಂತ ಹೇಳಿ ಶಿಪ್ ಮಿಸ್ ಆಗಿ ವಿಶ್ವಕಪ್ಪಿಗೆ ಅರ್ಹತೆಯನ್ನು ಪಡೆದಿದ್ರು ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ 70 ವರ್ಷದ ನಂತರ ವಿಶ್ವಕಪ್ ಅರ್ಹತೆ ಆಗ್ತಾ ಇಲ್ಲ.
0: 138 ರ್ಯಾಂಕ್, ಕೋಲ್ಕತ್ತಾ, ಗೋವಾ,
1: ಮುಂಬೈ,
0: ಕೇರಳ ನೋಡಿದ್ರೆ ಒಳ್ಳೊಳ್ಳೆ ಟೀಮ್ಗಳಿದೆ, ಒಳ್ಳೊಳ್ಳೆ ಇದ್ದಾರೆ. ಸೊ ಹಾಗೇನೆ ಇಂಡಿಯನ್ ಫುಟ್ಬಾಲ್ ಟೀಮ್ನ
1: ಸುನಿಲ್ ಛೇತ್ರಿ
0: ಕ್ಯಾಪ್ಟನ್ ಆಗಿದ್ರು, ಅವರ ಸಾಧನೆ ಕೂಡ ಬಹಳ ದೊಡ್ಡ.
2: ಅವರು ಈಗ ಮೆಸ್ಸಿ, ರೊನಾಲ್ಡೊ ಅವರ ಬೆನ್ನಲ್ಲೇ 4ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ನ್ಯಾಷನಲ್ ಗೋಲ್ಸ್, ನ್ಯಾಷನಲ್ ಟೀಮಿಗೆ ಗೋಲು ಅತಿ ಹೆಚ್ಚು ಹೊಡೆದ್ರು.
0: ಬಟ್ ನಮ್ಮ ಟೀಮ್ ವರ್ಲ್ಡ್ ಅಲ್ಲಿ ಇಲ್ಲದೆ
2: ಇಲ್ಲ, 138ನೇ ರ್ಯಾಂಕ್ ಅಲ್ಲಿ.
0: ಅದನ್ನು ತರಿಸುವಂತದ್ದು ಬಹಳ ಸಣ್ಣ ವಿಷಯ ಅಲ್ಲ, ಕೆಲಸ ಅದರ ಹಿಂದೆ ಬಹಳ ದೊಡ್ಡ ಆಗಬೇಕಾಗಿದೆ ಅಂತ. ಸೊ ಹಾಗೇನೆ ನಾನು ರೀಸೆಂಟ್ ಆಗಿ ಈ ಸ್ವಿಮ್ಮಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದೆ, ಇಲ್ಲಿ ನವೀನ್ ಸರ್ ಅಂತಿದ್ದಾರೆ, ಎಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನ ನೋಡಿ ಅವ್ರತ್ತ ಕೇಳ್ತಾ ಇದ್ದೆ ನಾನು, ಯಾಕೆ ಭಾರತದಲ್ಲಿ ಅಂತ ಹೆಸರು ಮಾಡಿದಂಥ ಸ್ವಿಮ್ಮರ್ಸ್ಗಳು ಇಲ್ಲ ಅಂತ. ಅವ್ರು ಹೇಳಿದ್ರು, ಒಂದು ಇದು ಇರ್ಬೋದು, ಸರಿಯಾದ ರೀತಿಯ ಕೋಚ್ ಇಲ್ಲ ಅನ್ನೋದು ಒಂದಿರ್ಬೋದು. ಸೊ ಇನ್ನೊಂದು ಅವರೊಂದು ಮಾತನ್ನು ಹೇಳಿದರು, ಆ ವಿದೇಶಿಯರ ಇದಿದೆಯಲ್ಲ ದೇಹ, ಅದೇ ಅಷ್ಟು ಬಲಾಢ್ಯವಾಗಿದೆ, ಅಷ್ಟು ಅವರ ದೇಹ ಸ್ಥಿತಿಯೇ ದೊಡ್ಡ ದೊಡ್ಡದಿದೆ. ಅದು ಕೂಡ ಸ್ವಿಮ್ಮರ್ಸ್ ಗಳಿಗೆ ತುಂಬಾ ಹೇಳಿ ಮಾಡಿದ್ರು.
2: ಈಗ ಸ್ಪ್ರಿಂಟಿಂಗ್ ಅಲ್ಲೂ ಹಾಗೆ, ಜಮೈಕಾದಂತ ದೇಶದಲ್ಲಿ ಅವರು ಶಾರ್ಟ್ ರೇಸಸ್ ಅಲ್ಲಿ ಅವರೇ ಗೆಲ್ಲುವುದು ಯಾವಾಗ್ಲೂ.
0: ಹೌದು,
1: ಅವ್ರದ್ದು ಜೆನೆಟಿಕ್ಸ್ ಹಾಗೆ ಬಿಲ್ಟ್ ಹಾಗೆ, ಅದನ್ನ ಏನ್ ಮಾಡ್ಲಿಕ್ಕೆ
0: ಆಗೋದಿಲ್ಲ. ಅದು ಕೂಡ ಇರ್ತದೆ ಎಲ್ಲದ್ರಲ್ಲೂ.
1: ಈಗ ಸ್ವಿಮ್ಮರ್ಸ್ ಅಂತ ಹೇಳುವ ಅವರಿಗೆ ಸ್ಟ್ರೀಮ್ ಲೈನ್ಡ್ ಬಾಡೀಸ್ ಇರಬೇಕು, ಮೀನಿನ ಆಕಾರದ ಹಾಗೆ ಬಾಡೀಸ್.
0: ಹೌದು, ಆ ಕಾರಣದಲ್ಲಿ ಅದೆಲ್ಲ ಇರ್ತದೆ. ಸೊ ಇಂತಹ ಸಂಗತಿಗಳು ಇದೆ, ಅದನ್ನು ಬಿಟ್ಟು ಬೇರೆ ವಿಷಯಗಳು ತುಂಬಾ ಇದೆ.
1: ನಮಗೆ ಇದನ್ನೆಲ್ಲ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಮಗೆ ಯಾವ್ದ್ರಲ್ಲಿ ನಾವು ಇದು ಫೆಸಿಲಿಟೀಸ್ ಅನ್ನು ಕೊಡ್ಬಹುದು, ಯಾವ್ದ್ರಲ್ಲಿ ನಾವು ಇಂಪ್ರೂವೈಸ್ ಮಾಡಬಹುದು, ಅದನ್ನು ನಾವು ಫೋಕಸ್ ಮಾಡ್ಬೇಕು ಅಂತ ನನಗೆ ಫೀಲ್ ಆಗ್ತದೆ.
0: ರೈಟ್, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಾವು ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಅನೇಕ ಜನ ವಾಟ್ಸ್ಆಪ್ ಅನ್ನು ಮಾಡಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೇಳಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಹನುಮನ್ ಪ್ರೀತ್ ಕೌರ್ ಅಂತ ಹೇಳಿದ್ದಾರೆ, ರೈಟ್ ಅಲ್ವಾ?
1: ಯೆಸ್,
0: ಬಹಳ ದೊಡ್ಡ ಸಾಧಕಿ.
2: ಹೌದು,
0: ಭಾರತದ ಕ್ರಿಕೆಟ್ ಮಟ್ಟಿಗೆ.
2: ಹೌದು
0: ಅಲ್ವಾ,
1: ಹರ್ಮನ್ ಪ್ರೀತ್ ಕೌರ್ ಅನ್ನು ನಾವು ಯಾವಾಗ್ಲೂ ರೆಸ್ಪೆಕ್ಟ್. ಆದ್ರೆ ಇನ್ನೊಂದು ಹೆಸರು ನಮಗೆ ಭಾರತೀಯ ಮಹಿಳಾ ತಂಡದ ಕ್ರಿಕೆಟ್ ಅಂತ ಹೇಳುವಾಗ ನೆನಪಾಗುವಂತ ಇನ್ನೊಂದು ಹೆಸರು, ಅದು ಮಿತಾಲಿ ರಾಜ್.
0: ಮಿತಾಲಿ ರಾಜ್
1: ಅವರ ಕೊಡುಗೆ ಭಾರತೀಯ ಮಹಿಳಾ ತಂಡಕ್ಕೆ ಅಪೂರ್ವವಾದದ್ದು. ಯಾಕೆಂದ್ರೆ ಈಗ ಮಹಿಳೆಯರ ಕ್ರಿಕೆಟ್ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದ ರೀಸನ್ ಮಿತಾಲಿ ರಾಜ್.
2: ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಹೇಗೆ ಸಚಿನ್ ಒಂದು ಇಂಪ್ಯಾಕ್ಟ್ ಮಾಡಿದ್ದಾರೆ, ಈಗ ಗಂಡಸರ ವಿಭಾಗದಲ್ಲಿ ಅತಿ ಹೆಚ್ಚು ರನ್ ಮಾಡಿರುವುದಂದ್ರೆ ಅದು ಸಚಿನ್ ತೆಂಡೂಲ್ಕರ್, 30,000 ಹೆಚ್ಚಿನ ರನ್ಸ್. ಹಾಗೆ ವಿಮೆನ್ಸ್ ಕ್ರಿಕೆಟ್ ಅಲ್ಲಿ ಅತಿ ಹೆಚ್ಚು ರನ್ ಮಾಡಿರುವವರೇ ಮಿತಾಲಿ ರಾಜ್, ಎಲ್ಲ ಫಾರ್ಮ್ಯಾಟ್ ಸೇರಿಸಿ, T20, ODI ಮತ್ತೆ ಟೆಸ್ಟ್, ಅವರೇ ನಂಬರ್ ಒನ್
0: ಅಲ್ವಾ? ಗ್ರೇಟ್. ಎನಿವೇಸ್, ಬಹಳ ಸಂತೋಷ, ನೀವು ಕೂಡ ಕೂತ್ರಿ, ಅನೇಕ ವಿಷಯಗಳನ್ನು ಮಾತಾಡಿದ್ರಿ, ನಿಮ್ಮ ಟೈಮಿಗೆ ಥ್ಯಾಂಕ್ ಯು. ಎಸ್, ಹಾಗೇನೆ ನಮ್ಮ ಕೇಳುಗರಿಗೆ, ವಾಟ್ಸಪ್ ಅನ್ನು ಮಾಡಿದವರಿಗೆ, ಕಾಲ್ ಮಾಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಮುಗಿಸುವಂತ ಹೊತ್ತಾಗಿದೆ. ಇನ್ನು ನಾಳೆ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ. ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ, ಟಾಟಾ, ಟೇಕ್ ಕೇರ್, ಬಾಯ್.

0: ನಿಖಿಲ್ಕೇನೊಂದುಲ್ಲರ ರೇಡಿಯೋ ಸಾರಂಗನಾಟ್ 7.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಡು ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದ ತುಳು ವಿಕಿಪೀಡಿಯಾ 10ನೇ ವರ್ಷದ ಸಂಭ್ರಮ ಈ ಲೇಸಿನ ಪಾತ್ರನ ಭಿನ್ನರ ನಕಲನ ಪಾತ್ರನ ಕೇನೊಂದು ಬರ್ಕ
1: ಇತ್ತೆನಂಕು ಪಾತ್ರದ ಬೊಲ್ಪುಡು ಕೀನೋಟ್ ಅಡ್ರೆಸ್ ದುಂಬುದ ಪೊಸ ಸಾಧಿನ ತೆಲಾದು ತೋಜಾವಡು ಪಂದು ಡಾಕ್ಟರ್ ಯು ಬಿ ಪವನಜರ್ ಸರಡ ಕೇನೊನುವೆ ಕೀನೋಟ್ ಅಡ್ರೆಸ್
2: ಮಾತರೆಗಳ ಸೊಲ್ಮೇಲು ಇತ್ತೆ ಮಾಲಿಂಗ ಭಟ್ರು ಬಾಜಿ ಎಡ್ಡೆ ಕಬೀತಿತ ಅದೀತಿಟ್ಟು ಪಾತಿರಿಯರು ಹಿಂಕ ಆತು ಎಡ್ಡೆ ತುಳು ಬರ್ಪುಜ್ಜಿ ಏನ ಇಲ್ಲ ಭಾಷೆ ತುಳು ಹತ್ತು ಯಾನು ಊರು ಬಿಡುತ್ತು 15 ವರ್ಷ ಮುಂಬೈ ಇಟ್ಟಿತ್ತೆ, 1 ವರ್ಷ ತೈವಾನ್ ಇಟ್ಟಿತ್ತೆ, ಬುಕ್ಕ ಒಂದೇ ಸಮಯ ಅಮೇರಿಕಟ್ಟು ಬಕ್ಕ ಕರಿನ 30 ವರ್ಷಡು 30 ವರ್ಷಡು ಅವೇ ಕನ್ನಡ ಬರ್ಪುಂಡು ಪಾತಿರನಾಗಿ ಬೆಂಗಳೂರು ಟ್ರಿಪ್ಪೆ ಇಪ್ಪುನ ಅಂಚಾತಿಯನ್ನು ತುಳು ಆತೆಗಾತಿ ಎಂಕ್ಲ ಇಲ್ಲ ಭಾಷೆ ತುಳು ಹತ್ತು ಅಂಚಾತ್. ಓಕೆ, ಇತ್ತೆ ಈ ಸುರುಕದ ಈ ವಿಕಿಪೀಡಿಯಾ ದಾದ ಅವು ದಾಯ ಬೋರ್ಡು ಪಣ್ಪುನೇನು ಪಣ್ಕು ಈ ನಮ್ಮ ತುಳು ಭಾಷೆ ಉಂಡತ್ತ 2000 ವರ್ಷದ ಅದು ಪಿರಾಕಿನ ಭಾಷೆ ಅಂಟ ತುಳು ಭಾಷೆ ಇಟ್ಟು ತುಳು ಭಾಷೆ

ಬಗೆಗೆ ಅತ್ತಂತ ಬೇರೆ ವಿಷಯ ಪ್ರಪಂಚ ಜ್ಞಾನ ಪಣ್ಪುನವು ಐಕ್ ವಿಶ್ವಕೋಶ ಪಣ್ಪೇರು. ಈ ವಿಶ್ವಕೋಶ ತುಡು ಭಾಷೆಟ್ಟು ಇದ್ದಿ ಹೀಗೆ ಇತ್ತೆ ಒಂಜಿ ಭಾಷೆ ಒರಿಯೋಡು ಬೆಳೆಯೋಡು ಪಂಟ ಆ ಭಾಷೆಯನ್ನು ಜನ ಬಳಸೋಡು ಐಕ್ ಆ ಭಾಷೆಟು ಅಕ್ಲೆಗೆ ಬೋಡಾಯಿನ ಮಾಹಿತಿ ಸಿಕ್ಕೋಡು. ಇತ್ತೆ ನಮ್ಮ ಸಾಹಿತ್ಯದ ಲೋಕಕ್ಕೆ ಬತ್ತುಂಟ ಐಟು ದಡ್ಡು ನಮ್ಮನ್ನೇ ಒಂಜಿ ಕಥೆ ಕವನ ಕಾದಂಬರಿ ಕಥನ ಸಾಹಿತ್ಯ ಪಣ್ಪೇರು ಬುಕ್ ಒಂಜಿ ಈ ಮಾಹಿತಿ ಸಾಹಿತ್ಯ. ಈ ಮಾಹಿತಿ ಸಾಹಿತ್ಯ ಪಂಟ ವಿಶ್ವಕೋಶ. ವಿಶ್ವಕೋಶ ತುಳುಟು ಇದ್ದಿ ತುಳು ಭಾಷೆದ ಬಗೆಗೂ ಬೋಡಾಯಿನಾಥ ಸಂಶೋಧನೆ ಆತುಂಡು. ಬೋಡಾಯಿನಾಥ ಪಿ ಎಚ್ ಡಿಲ್ ಆತುಂಡು. ಆಂಟ ಅವು ಪೂರ ಕನ್ನಡ ಅಟ್ಟು ಉಂಡು, ಕೆಲವು ಇಂಗ್ಲೀಷ್ ಇಟ್ಟು ಉಂಡು. ನಮ್ಮ ಸರ್ಕಾರದ ಕನ್ನಡ ಸಾರಿ ದಕ್ಷಿಣ ಕನ್ನಡ ಅಂತ ಮಂಗಳೂರು ಕುಡ್ಲ ಜಿಲ್ಲೆ ಬುಕ್ಕ ಉಡುಪಿ ಜಿಲ್ಲೆ ಈ ದಡ್ಡು ಜಾಗೆಟು ದಡ್ಡು ಜಿಲ್ಲೆಯಲ್ಲಿಟ್ಟು ಜೋಕ್ಲೆಗ್ ಹೈಸ್ಕೂಲ್ ಜೋಕ್ಲೆಗ್ ತುಳುನು ಒಂಜಿ ಸಬ್ಜೆಕ್ಟ್ ಮಲ್ತಿರು. ಅಂಟ ಈ ತುಳು ಸಬ್ಜೆಕ್ಟ್ ಕಲ್ಪನ ಸ್ಟೂಡೆಂಟ್ಸು ದಾದ ಓದುನ ಓದಿಯರ ದಾದ ಉಂಡು ಅಕ್ಲೆಗೆ ಕತೆ ಕವನ ಮಾತು ಬುಡುಂಟ ಇತ್ತೆ ಶಾಲೆಟು ಒಂಜಿ ವಿಷಯದ ಬಗ್ಗೆ ಬರೆತೊಂಟು ಬಲ್ಲೆ ಇಂದು ಅಸೈನ್ಮೆಂಟ್ ಕೊರಂಟ ಅಕ್ಲು ಓಡೇ ಹೋಗ್ಬೇರು. ಪೂರ ಮಾಹಿತಿ ಇಂಗ್ಲೀಷ್ ಇಟ್ಟುಂಟು ತುಳು ತೋಳುಂಡು ಇತ್ತಂಟ ಕನ್ನಡ ಇಟ್ಟುಂಡು. ಈ ಗ್ಯಾಪನ್ನು ದಿಂಜಾಯರ ತುಳು ತೊಂಡು ವಿಶ್ವಕೋಶ ಆವಡು. ವಿಶ್ವಕೋಶ ಪಂಡಿಲಕ್ಕ ದಡ್ಡು ನಮ್ಮನೆ ಒಂಜಿ ಬುಕ್ ಪ್ರಿಂಟೆಡ್ ಬುಕ್ ವಿಶ್ವಕೋಶ ಇತ್ತೆ ಮೈಸೂರು ವಿಶ್ವವಿದ್ಯಾಲಯದ ಅಕ್ಲು ವಿಶ್ವಕೋಶ ಮಾಡ್ತಿರೋ 1969 ಶುರು ಮಾಡ್ತು 1984 ಬುಕ್ಕ ಹತ್ತು ವರ್ಷ ಎತ್ತೊಂಡಿರು 14 ವಾಲ್ಯೂಮ್ ಮಾಡ್ಪದ ಬುಕ್ಕ ಇತ್ತ ಡಿವಿಜನ್ ಆವಂತುಂಡು. ಅಂಟ ದಾದಾಪುಂಟು ಪಂಟ ಇತ್ತೆ ಅವು ವೆರಿ ಸ್ಲೋ ಆ ಪ್ರೋಸೆಸ್ ಬುಕ್ಕ ಇಟ್ಟ ಲೇಟೆಸ್ಟ್ ಅಪ್ಡೇಟ್ ಬರ್ಬುಜ್ಜಿ. ಮೈಸೂರು ವಿಶ್ವವಿದ್ಯಾಲಯ ವಿಷಯಕ್ಕೋಸ್ ಆಂಡ್ರಾಯ್ಡ್ ಇದ್ದು ಐಫೋನ್ ಇದ್ದು ಅಲ್ಲ ಇದ್ದು ಬೇಕಾದ್ರೆ ಅವು ದಿಂಜಿದ ಪುರಾತ್ತ. ಸೊ ರೆಗ್ಯುಲರ್ ಅಪ್ಡೇಟ್ ಆಪುನ ತಕ್ಷಣಕ್ಕೆ ಸಿಕ್ಕುನ ವಿಶ್ವಕೋಶ ಪಂಟ ಆನ್ಲೈನ್ ವಿಶ್ವಕೋಶ ಅವು ಏರ್ಬೋರ್ಡ್ ಅಂತಲೇ ಎಡಿಟ್ ಮಾಡ್ಕೊಳ್ಳಿ ಗಳಸೋಳಿ ಪಂಟು ನೆಂಚಿನ ಒಂದು ವಿಶ್ವಕೋಶ ವಿಕಿಪೀಡಿಯಾ. ವಿಕಿ ಪಂಟ ವೆರಿ ಫಾಸ್ಟ್ ಅಂತ ಅರ್ಥ. ಎನ್ಸೈಕ್ಲೋಪೀಡಿಯಾದ ಪೀಡಿಯಾ ಬುಕ್ಕ ವಿಕಿ ದಡ್ಡು ಸೇರುತ್ತೆ ವಿಕಿಪೀಡಿಯಾ ಇನ್ನು. ಸೊ ವೆರಿ ಫಾಸ್ಟ್ ವಿಕಿಪೀಡಿಯಾ ಆ್ಯಂಡ್ ವೆರಿ ಫಾಸ್ಟ್ ಇನ್ ವಾಟ್ ಸೆನ್ಸ್ ಇಟ್ ಈಸ್ ವೆರಿ ಕ್ವಿಕ್ಲಿ ಅಪ್ಡೇಟೆಡ್ ಆ್ಯಂಡ್ ವೆರಿ ಫಾಸ್ಟ್ ಅವೈಲೇಬಲ್ ಬೋತ್ ವೇಸ್. ಏರೆ ನಿಕ್ಲಮ್ ಮಧ್ಯರಾತ್ರಿ ದಡ್ಡು ಗಂಟೆಗೆ ಲಕ್ಕತ್ತು ಇಂಟರ್ನೆಟ್ ಇತ್ತಂಟ ನಿಕ್ಲೆ ಮೊಬೈಲ್ ಫೋನ್ ಇಟ್ಟು ಇತ್ತಂತ ಕಂಪ್ಯೂಟರ್ ಇಟ್ಟು ವಿಕಿಪೀಡಿಯಾ ತಿಕ್ಕೊಂಡು. ಸೊ ನಮ್ಮ ಒಂಜಿ ಭಾಷೆ ಒರಿಯೋಡು ಬೊಳೆಯೋಡು ಅಂತ ಆ ಭಾಷೆ ಇಟ್ಟು ಪ್ರಪಂಚ ಜ್ಞಾನ ಬರಡು. ಭಗವದ್ಗೀತೆ ಇಟ್ಟು ಪಣ್ತೇರ ತದ್ನೈ ಜ್ಞಾನೇನ ಸದೃಶ ಮುಂದೆ ಅಂಚೆ ಜ್ಞಾನ ಬಹಳ ಮುಖ್ಯ. ಆ ಜ್ಞಾನ ಆ ಭಾಷೆ ಇಟ್ಟು ತಿಕ್ಕೊಡಂಟ ತುಳು ಭಾಷೆ ಇಟ್ಟು ತಿಕ್ಕೊಡಂಟ ವಿಕಿಪೀಡಿಯಾ ಅಥವಾ ಎನಿ ವಿಶ್ವಕೋಶ ಬೋರ್ಡು. ಸೊ ಅವು ಒಂಜಿ ಮುಖ್ಯ ಕಾರಣ ವೈ ವಿಕಿಪೀಡಿಯಾ ಬೋರ್ಡು ನಮ್ಮ ಭಾಷೆ ಇಟ್ಲ ದಾಯ ಬೋರ್ಡು ಪಂಡಿತ್. ತುಳು ವಿಕಿಪೀಡಿಯಾದ ಹಿಸ್ಟ್ರಿ ತುಂಟ ದಡ್ಡು ಸಾವಿರ ಎಣ್ಮನೆ ಇಸವಿಟ್ಟು ತುಳು ವಿಕಿಪೀಡಿಯನ್ನು ಏರೋ ಶುರು ಮಾಡ್ತಾರೆ. ಇನ್ಕ್ಯುಬೇಟರು ಪಣ್ಪೇರು ಅಂತ ಟ್ರಯಲ್ ಒಂದು ಥರ ಶೈಶಾವಸ್ಥೆ ಪಣ್ಪದ ತೊಟ್ಟಿಲು ಇತ್ತಿನ ಬಾಬೆದ ಲೆಕ್ಕ ಬಾಲೆತ ಲೆಕ್ಕ. ಅವು ದಡ್ಡು ಸಾವಿರ ಎಣ್ಮೆ ಇಡ್ತು ಎರಡು ಸಾವಿರ ಒಂಜಿ ವರ್ಷ ಸುಮಾರು ಒಂಜಿ ಈತು ಲೇಖನಗಳು ಬತ್ತುಂಡು. ದಡ್ಡು ಸಾವಿರ 13 ಜನ ವರ್ಷಿಟ್ಟು ಯಾನು ಸೆಂಟರ್ ಫಾರ್ ಇಂಟರ್ನೆಟ್ ಆ್ಯಂಡ್ ಸೊಸೈಟಿನ ಪಣ್ಪಿನ ಒಂಜಿ ಎನ್ ಜಿ ಒಟ್ಟು ಬೆಂಗಳೂರು ಭಾರತೀಯ ಭಾಷೆಯಲ್ಲಿನ ವಿಕಿಪೀಡಿಯಾಗೂ ಬೇಲೆ ಮಾಡಿಪ್ಯಾರ ಸೇರಿ. ಆ ಸಮಯ ಇಟ್ಟು ಏನು ತೂಯೆ ದಾದ ಅವಂಟು ತುಂಡು ಅಂಚ ತೂನಾಗ ಅವು ದಾದಂಟು ಪಟ್ಟ ಎಂಕ್ಲನ ಸಿ ಎ ಎಸ್ ಇಡ್ತು ಕೊಂಕಣಿ ವಿಕಿಪೀಡಿಯನ್ನು ಲೈವ್ ಮಾಡ್ಕೊಡು ಅಂದು ಎಂಕ್ಲೊಂಜಿ ಪ್ಲ್ಯಾನ್ ಮಾಡ್ತದೆ. ಹೆಂಗ ಮೀಟಿಂಗ್ ಇಟ್ಟು ಮೀಟಿಂಗ್ ಇಟ್ಟು ಪ್ಲ್ಯಾನ್ ಮಾಡ್ತಿತ್ತು ಐಕ್ ಬೋಡಾಯಿನ ಬೇಲೆ ಪೂರ ಶುರು ಮಾಡ್ತಾವ. ಅಪ್ಪಗ ಎಂಕಾಂಡು ಅಪ್ಪಗ ನಮ್ಮ ತುಳುನು ದಾಲೆ ಶುರು ಮಾಡ್ಪ್ಯಾರ ಬಲ್ಲಿ ಇಂದು ಅಂಚ ಏನು ತುಳು ಶುರು ಮಾಡ್ಪಡೋದು ಪಿದಾಡ್ನಾಗ ಎಂಕ ಗೊತ್ತಾಂಡು ಅವು ಇನ್ನು ಉಂಡವು ಇತ್ತೇನೆ ಇನ್ಕ್ಯುಬೇಟರ್ ಟು ಉಂಡು ಅಂದು ದತ್ತು ತೂನಾಗ ಐಟು 137 ಲೇಖನ ಇತ್ತುಂಡು ಬಜಿ 137 ಒಂದು ವಿಕಿಪೀಡಿಯನ್ ಲೈವ್ ಮಾಡ್ಪಡಂಟ ಮಿನಿಮಮ್ 500 ಲೇಖನ ಬೋಡು ಆ್ಯಂಡ್ ಮಿನಿಮಮ್ ಆಜಿ ಜನ ಕಂಟಿನ್ಯೂಸ್ ಬೇಲೆ ಮಾಡ್ತೊಂಟು ಬೋಡು ಅಂಚಾತ ಏನು ಮಾಡಿ ದಾನ ಮಾಡ್ತಾ 2014 ಇಸವಿಟ್ಟು ಜನವರಿ ಇಟ್ಟು ಕುಡ್ಲಟ್ಟು ಒಂದು ಮೀಟಿಂಗ್ ಮಾಡ್ತಾ ಐಕ್ ನಮ್ಮ ಬರಿಕಾನ ಸರ್ ಕಿಶೋರ್ ಕುಮಾರ್ ಸೈರ್ ಬುಕ್ಕ ವಿವೇಕ್ ರೈ ಎ ವಿ ನಾವಡ ವಸಂತಕುಮಾರ್ ಪೆಲ್ಲ ಬೆನೆಟಮೆಣ್ಣ ಇಂಚಿನ ಮಲ್ಲಮಲ್ಲಾರು ವಾಮನಂದ ಅವರ ಪೂರ ಇಂಚಿನ ಅಕ್ಲು ಪೂರ ಬತ್ತಿರು. ಅಕ್ಲೆ ಪೂರ ಒಂದು ವಿಕಿಪೀಡಿಯಾ ಪಂಡ ದಾದ ಅಂತ ಒಂದು ಡೆಮೋ ಕೊರದು ನೋ ಇಂಚಿನ ಒಂದು ಆವಡು ನಮ್ಮ ತುಳು ಭಾಷೆಗೆ ಪಂಡತ್ತು ಏನಪ್ಪ ಒಂಜಿ ಜಸ್ಟ್ ಒಂದು ಮೀಟಿಂಗ್ ಆತಿ ಅಂಚಾತ ಅವು ಮಾಡ್ಪಡು ಅಂತ ದಾದ ಮಾಡ್ಪಡು ಎಡಿಟ್ ಮಾಡ್ಬಿಡು ವರ್ಕ್ಶಾಪ್ ಮಾಡ್ಬಿಡು ಅಂಚಾತ ಏಪ್ರಿಲ್ ತಿಂಗಳು ಶುರು ಒಂದು ವರ್ಕ್ಶಾಪ್ ಅಂಡ್ ಅವಳೆ ಥಿಯಾಲಜಿಕಲ್ ಕಾಲೇಜ್ ಇಟ್ಟು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಇಟ್ಟು ಒಂದು ವರ್ಕ್ಶಾಪ್ ಅಂಡು ಐ ಟು ವಿ ಕ್ರೈಮ್ ಅಂತ ಬತ್ತಿತ್ತಿರು ಒಂದು
ಹತ್ತು ಜನ ಹದಿನೈದು ಜನ ಏನು ಬರ್ತಿತ್ತಿದ್ದ ಆ ವರ್ಕ್ಶಾಪ್ಗೆ ಒಂದಿತ್ತು ಲೇಖನ ಅವು ಫಸ್ಟು ತುಳು ವಿಕಿಪೀಡಿಯಾ ವರ್ಕ್ಶಾಪ್ ಐನಿತ್ತು ಬುಕ್ಕ 2014, 2015, 2015 ಇಸವಿಟ್ಟು ದಿಂಜ ವರ್ಕ್ಶಾಪ್ ಇಟ್ಟು ಕುಡ್ಲಟ್ಲ ಉಡುಪಿಟ್ಲ ಆಂಡ್ ಸುಮಾರು ವರ್ಕ್ಶಾಪ್ ಆಂಡ್ ಸುಮಾರು ಲೇಖನ ಬೈದುಂಡು ಅಂಚ ಆವಂಡ್ ದೇ ಬತ್ತದ 2014ನೇ ಇಸವಿ ಆಗಸ್ಟ್ 6ನೇ ತಾರೀಕಿಗೆ ಚಂಡೀಗಢ ಟು ವಿಕಿ ಕಾನ್ಫರೆನ್ಸ್ ಇಂಡಿಯಾ ಆ್ಯಂಡ್ ಒಂಜಿ ಕಾನ್ಫರೆನ್ಸ್ ಇದೇ ಇದೇನು ಲೆಕ್ಕ ಮಲ್ಲ ಆಲ್ ಇಂಡಿಯಾ ಲೆವೆಲ್ ಕಾನ್ಫರೆನ್ಸ್ ನಡ್ತೊಂತಿತ್ತಿನಾಗ ಆ ಕಾನ್ಫರೆನ್ಸ್ ಇಡು ಇನಾಗ್ರೇಷನ್ ಸ್ಪೀಚ್ ಇಟ್ಟು ಕೀನೋಟ್ ಸ್ಪೀಚ್ ಇಟ್ಟು ವಿಕಿಮೀಡಿಯಾ ಫೌಂಡೇಶನ್ದ ಅಮೇರಿಕದ ಕ್ಯಾಥರಿನ್ ಮೆಹರ್ ಬತ್ತಿತ್ತರು ಬೈದಿತ್ತರು ಆರು ಉದ್ಘಾಟನಾ ಭಾಷೆ ಟು ಸ್ಲೈಡ್ ಶೋ ತುವೆಯರು ತುಳು ವಿಕಿಪೀಡಿಯಾ ಗೋಸ್ ಲೈವ್ ಆ್ಯಂಡ್ ಫಾರ್ಚುನೇಟ್ಲಿ ಎಂಕ್ಲು ಪೂರ ತುಳು ವಿಕಿಪೀಡಿಯಾ ಬೇಲೆ ಮಾಡ್ತಿನಕ್ಲು ವಿಶ್ವನಾಥ ಬದಿಕನ ಸರ್ ಭರತೇಶ್ ಅಳಸಣ್ಣಿ ಮಜಲು ಯಾನು ಪೂರ ಅವಳೇ ಇತ್ತ ಎಂಕ್ಲನ್ನ ಪುದಾರ್ ಪೂರ ತೋಜಾಯರು ಒಂಜಿ ಒಂದು ಒಂದು ದಾದ ಕೊಳ್ತಿರು ಒಂಜಿ ಯುರೇಕ ಥ್ರಿಲ್ ಮೊಮೆಂಟ್ ಅಂಚ ಶುರು ಅಂಡು ತುಳು ವಿಕಿಪೀಡಿಯಾ ಇತ್ತ ತುಳು ವಿಕಿಪೀಡಿಯಾ ಟು 4,000 ಒಂಜಿ 7 ಲೇಖನ ಕಡಿಮೆ ಉಂಡು 4,000 ಲೇಖನ 2010 ಅಂಡು ತುಳು ವಿಕಿಪೀಡಿಯಾಗು ಸುಮಾರಲ್ಲಿ ಸುಮಾ ದಿಂಜ ಪ್ರಾಜೆಕ್ಟ್ಸ್ ಪೂರ ಮಾಡ್ತಾ ಎಂಕ್ಳು ಒಂಜಿ ಎರಡು ಮುಜ್ಜಿ ಪುದಾರ್ ಪಂಡ್ಕುಂಟ ಒಂಜಿ ಈ ತುಳು ಟೆಕ್ಸ್ಟ್ ಬುಕ್ ಯೋಜನೆ ಒಂದು ಮಾಡ್ತ ಅವು ದಾದೆಗೆ ಪಂಡ ಈ ಏನು ಸುರುಟ್ ಪಂಡತ್ತ ಶಾಲೆಗೆ ಕಳಪನ್ನ ಜೋಕ್ಳಿಗೆ ಓದಿಯರ ಟೆಕ್ಸ್ಟ್ ಬುಕ್ ಬಿಡಂಥ ಬುಕ್ ದಾಲ ಇದ್ದೀನಿ ಅಂಚಾತು ಒಂದು 750 ಟಾಪಿಕ್ ಪಡ್ತು ಟೆಕ್ಸ್ಟ್ ಬುಕ್ ಸಬ್ಜೆಕ್ಟ್ಗೆ ಅವಲ ಐಕ್ ರಿಲೇಟೆಡ್ ಇಲ್ಲ ಅಂಚನೆ ಇತ್ತೆ ಕೋಟಿ ಚೆನ್ನೈ ಅಂತ ಟೆಕ್ಸ್ಟ್ ಬುಕ್ ಇಟ್ಟಿತ್ತಂತ ಆಟಿಕಳ ಅಂಜಾನು ಒಂದು ಸೇರವನ ಅಂಚ ಒಂದು 750 ಸಬ್ಜೆಕ್ಟ್ಲೇನು ಪಾಡ್ತು ಟಾಪಿಕ್ ಪಾಡ್ತು ಅದಕ್ಕೆ ಒಂದು ಪಟ್ಟಿ ಕೊಡ್ತು ಅಯ್ಯನ ಒರಿಜಿನಲ್ ಇಂಗ್ಲೀಷ್ ಇಟ್ಟು ಇತ್ತಂತ ಇಂಗ್ಲೀಷ್ ಲೇಖನತ ಸೈಡ್ ಇಟ್ಟು ಕೊಡ್ತು ಏರ್ಬೋರ್ಡ್ ಅಂತಲ ಕೈ ಜೋಡ ಹಿಂದಕ್ಕೆ ಸೇರೋಣಿ ಮಾಂತೆಲ್ಲ ಲೇಖನ ಪಾಡಲಿ ಅಂದು ಒಂದು ಪ್ರಾಜೆಕ್ಟ್ ಪಾಡ್ತ ಆಯಿತು ಒಂದು ಸುಮಾರು ಬತ್ತುಂಡು ಒಂದು 200-250 ಲೇಖನ ಬತ್ತಿಪೋತ್ತ ನಾನೆಲ್ಲ ಏರಿಯಾಗೆ ಬೋರ್ಡ್ ಅಂತಲ್ಲ ಮಾಡ್ಕೊಳ್ಳಿ ಇತ್ತೆಲ್ಲ ಯೋಜನೆ ಉಂಡು ಅಂಚನೆ ತುಳು ವಿಕಿಪೀಡಿಯಾ ಟು ಅನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಅಂಚ ದಿಂಜ ಯೋಜನೆ ಉದಾಹರಣೆ ಪಂಜಳಕ್ಕೆಲೇನು ಆರೋಗ್ಯದ ಲೇಖನಗಳು ಬುಕ್ಕ ಎಲ್ಲ ಐಟ್ಲ ಮುಖ್ಯ ನಾನೆಲ್ಲ ಇಂಪಾರ್ಟೆಂಟ್ ಪಂಡ್ಕೊಂಡ ತುಳು ಕಲ್ಚರ್ ಇತ್ತೆ ಸುರುಟ್ ಅನ್ಪಂಡೆ ತುಳುದ ಬಗ್ಗೆಗೂ ತುಳು ಕಲ್ಚರ್ ತುಳು ಸಂಸ್ಕೃತಿ ಬಗ್ಗೆಗೂ ತುಳು ಭಾಷೆ ಇಟ್ಟು ದಾಲ ಇದ್ದಿ ಭರತನಪುರ ಇಂಗ್ಲೀಷ್ ಕನ್ನಡ ಇಟ್ಟು ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಟೈಪ್ನ ತುಳುಟಿದ್ದಿ ಅಂಚತ್ ಐನು ತುಳು ವಿಕಿಪೀಡಿಯಾ ಪಾಡಿಯರು ಸುಮಾರು ಯೋಜನೆ ಆತಂಡು ಸುಮಾರು ಆಟಿ ಕಳಂಜ ಆಟಿ ತುಳುವೆರನ ಆಟಿ ತಿಂಗಳು ಪಂಡಿತು ಮಾಂತವ್ಯ ತುಳು ಆಟಿ ತಿಂಗಳು ದಾದ ಮಾತಾಪುಂಡು ಎಂಚೆಂಚಿನ ಸಿನ್ಪು ತಿನಿಸಲುಂಡು ಒಣಸಲುಂಡು ಎಂಚೆಂಚಿನ ಗೊಬ್ಬುಲುಂಡು ಎಂಚೆಂಚಿನ ನಲಿಕೆಲುಂಡು ಅಂಚ ಬೇತೆ ಬೇತೆ ವಿಷಯಟು ಸುಮಾರು ಲೇಖನ ಬತ್ತುಂಡು ಅವು ಸುಮಾರು ಯೋಜನೆ ಆತಂದು ಆವಣತೆ ಉಂಡು ಬೇತೆ ಪುರುಷರ ನಲಿಕೆ ಇಂಚಿನ ಪೂರ ಸುಮಾರು ಯೋಜನೆ ಆವಂತುಂಡು ನಾಣಲ್ಲ ಆವಂತುಂಡು ತುಳು ಭಾಷೆ ಏನು ಸುರುಟೆ ಪಂಡಿ ಲೆಕ್ಕ ತುಳು ಭಾಷೆ ಬೆಳೆಯರ ಒರಿಯರ ತುಳು ಭಾಷೆ ಇಟ್ಟು ಪ್ರಪಂಚ ಜ್ಞಾನ ಬರೆಯರ ಪ್ರಪಂಚ ಜ್ಞಾನಗಳು ದೇತಂತ ಬರೆಯರ ನಂಗೆ ವಿಕಿಪೀಡಿಯಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈತ ಏನ ಪಣಪುನ ಥ್ಯಾಂಕ್ ಯು

0: ತುಳು ವಿಕಿಪೀಡಿಯಾದ ಪಿರಾವ್ಡ್ ಮಸ್ತ್ ಬೆಂದಿನಾರ್ ಹಿರಿಯರು ಕಂಪ್ಯೂಟರ್ ಮಸ್ತ್ ಜ್ಞಾನದ ಪಡೆಯಿನಾರ್ ಡಾಕ್ಟರ್ ವಿಶ್ವನಾಥ ಪರಿಕಾನೇರ್ ರಡ್ಡ ಪಾತರಪ್ಪ ನೋಡೊಂದು ಕೇಳ
1: ಆತ್ಮೀಯರೇ, ತುಳು ವಿಕಿಪೀಡಿಯಾ ಲೈವ್ ಆದ 10 ವರ್ಷ ಆನಂದ ಪನ್ಪುನ ಈ ಪೆರ್ಮೆದ ಪೊರ್ತುಗು ನಮ್ಮ ಈ ಎ ಜೆ ಗ್ರ್ಯಾಂಡ್ ಒಂದು ಗ್ರ್ಯಾಂಡ್ ಆದ ಸೇರೋಡು ಅನ್ಪನವಳು ಎಂಕ್ಲೆ ನಿಮ್ಮಲ್ಲ ಆಲೋಚನೆ ಇತ್ತು. ಈ ಆಲೋಚನೆ ಸುಮಾರು ಒಂದು 2-3 ತಿಂಗಳು ಹಿಡಿದಿಂಚಿ ಮಲ್ತದ ಬುಕ್ ಇಂದಿನ ಇಂಚ ಮಲ್ಪೋಡು ಅಂತ ಅನ್ಪನ 1 ವರ್ಷದ ಪಿರಾವ್ಡ ಆಲೋಚನೆ ಮಲ್ತ ಇಂಚ ಅದು 1 ವರ್ಷ ಅಂದ ಇಂದ ಇಂಚ ಮಲ್ಪೋಡು ಇಂಚ ಆಂಡ ಎಡ್ಡೆ ಇಂದಿನ ಉದ್ದೇಶ ಇಂಚಿನ ಅನ್ಪಂಡ ನಮ್ಮ ಮಾತೇರ್ಲ ಒಟ್ಟು ಸೇರಿದ ಒಂಜಾತ ನಿಕ್ಲಿಕ್ ಕೆಲವರಿಗೆ ಆವು ವಿಕಿಪೀಡಿಯಾ ಅಂಡ ಈತೇನೆ ಒಂದು 10 ಜನ 20 ಜನ ಸೇರಿನಂದು ಆತೆ ಇಪ್ಪನೆ ಬೇಲೆ ಮಲ್ಪನಗಳು ಅಂಚನೆ ಆತೆ ಇಪ್ಪಿತು. ವಿಕಿಪೀಡಿಯಾಡ ಒಂದು 100,000 ಜನ ಬೇಲೆ ಮಲ್ಪನಗಳು ಮತ್ತು ಮಸ್ತ್ ಆತು ತುಳು ವಿಕಿಪೀಡಿಯಾ ಮಲ್ಲಾಯ್ತು. ಮತ್ತು ಇಂಗ್ಲೀಷ್ ಭಾಷೆಗೆ ಆತನ ನಿಕ್ಲ ಬೇತೆ ಭಾಷೆಗೆ ತುಂಡ ಅಟ್ಟು ಬೇಲೆ ಮಲ್ಪನಗಳು ಮಸ್ತ್ ಜನ ಒಳ್ಳೆಯದು. ಆಂಡ ತುಳುಕು ಆತನ ಕನ್ನಡಕ್ಕೆ ಬಂದಾಗ ಕನ್ನಡ ಒಂದು ಜಾತ ಜನ ಉಳ್ಳೇರು ಅಥವಾ ಉಳ್ಳ ಎಂಕ್ಲ ಪದ. ಆಂಡ ತುಳುಕು ಬಂದಾಗ ನಮ್ಮ ಒಂದು ಜಾತ ನಮ್ಮ ಸಾಮಾನ್ಯ ಪದ ಬೆರಳಿನಿಕೆ ಅಂಚ ಆ ಒಂದುಂಡು ದಯೆ ಅವು ಒಂಜಿ 30 ಜನ ದಯೆ ನಮ್ಮಲ್ಲಿ ಒಂಜಿ 1 ಕೋಟಿ ಲೆಕ್ಕ ಪಾಡುವ ನಮ್ಮ ತುಳು ತಗಲು ಕಮ್ಮಿ ಜನ ದಯೆ ಅಂತ ಅನ್ಕೊಂಡು ಒಂದು ಪ್ರಶ್ನೆ ಬರ್ಕೊಂಡು ಇಂದ ಕಾರಣ ಹೆಂಚಿನ ಅಂತ ಪಂಡ ಮಸ್ತ್ ಜನಕ್ಕೂ ಎಂಕ್ಲಿಗೆ ದಾಯೆ ಇತ್ತು ಪಂಡ ಇರತ್ತಾ ಇತ್ತೆ ತುಳುಕು ವಿಕಿ ಕೋಟ್ ಬೋರ್ಡ್ ಬಂಡ ಕೋಟ್ ಮಲ್ಪಲಿ ಬೋರ್ಡ್ ಏನಾತ ಬೇಲೆ ಮಲ್ಪನಗಳಿರಿ ಹೊರ ಲೈವ್ ಆಯ್ನ ಹಿಡ್ದುಕ್ಕ ಒಂಜಿ ವಿಕ್ಷನರಿ ಅವಡು ವಿಕಿ ಸೋರ್ಸ್ ಅವಡು ವಿಕಿಪೀಡಿಯಾ ಅವಡು ಲೈವ್ ಆಯ್ನ ಹಿಡ್ದುಕ್ಕ ಆಯ್ತ ಪಿರೋಡ್ ಬೇಲೆ ಮಲ್ಪನಗಳೆಲ್ಲ ಬೋರ್ಡ್ ಆಯ್ನ ಲೈವ್ ಅಪ್ನ ಭಾರಿ ಮುಖ್ಯನೇ ಆಯ್ದ ಬುಕ್ಕ ಏತು ಬೇಲೆ ಮಲ್ಪಿರು ಅನ್ಪಣ ಅಂಚದ ಇಪ್ಪನಾಗ ಒಂದು ಜವಾತ ಜವನೇರ್ ಇನಿ ಜವನೇರ್ ತರೆ ತಗ್ಗದ ಪೋಪು ನಂಚಿನ ಕಾಲ ಆತನ ದಯೊಂಡ ಮೊಬೈಲ್ ಅಂಚ ಮಲ್ತಿಡ್ದು ಮಾತೇರೇನು ಅಂದ್ರೆ ತರೆದೇರ್ತು ಪೋಪು ಜೇರಿರಲ್ಲ ತರೆ ತಗ್ಗದ ಮೊಬೈಲ್ ದೊಲ ಐಡೆ ಕುಲ್ಲದೇರು ತರೆ ತೇರ್ತು ಪೋಪು ನಂಚಿನ ಬೇಲೆ ತುಳು ವಿಕಿಪೀಡಿಯಾಡು ಮಲ್ಪೊಲಿ ದಯ ಬಂಡ ನಿಕ್ಲು ಬೇಲೆ ಮಲ್ಪಡು ಇಂದು ನಂಕು ಇನಿ ನಿಕ್ಲು ಮೂಲ ಬೇಲೆ ಮಲ್ತಾರಂಡ ಇದನ್ನು ಬೇತೆ ಬೇತೆ ಭಾಷೆ ತಗಲು ದಯ ಪಂಡ ನಿಕ್ ನಮ್ಮ ಸಂಸ್ಕೃತಿದ ಸುತ್ತಮುತ್ತಲು ಓಡೈನಾತ ವಿಚಾರಗಳಲ್ಲ ತುಳು ವಿಕಿಪೀಡಿಯಾಗೆ ಓಲು ಓಲು ಪೊದಿಕೆ ಉಂಡು ಇತ್ತೆ ಗೇನದ ಪೊದಿಕೆನ ಕಟ್ಟೋಡು ಬಂಡ ಗೇನದ ಪೊದಿಕೆ ನಮ್ಮ ಸುತ್ತಮುತ್ತಡೇ ಉಂಡು ಆಯ್ನ ಕಟ್ಟಿಯರಗೆ ಮಲ್ಪನ ಹಚ್ಚಿನ ಮನಸ್ಸಲ್ಲೇನು ತಯಾರು ಮಲ್ಪನವು ಆವಡು ಆ ಉದ್ದೇಶ ಏನಿತ್ತ ಈ ವಿಕಿಪೀಡಿಯಾ ಈ ಸಮ್ಮೇಳನ ಆತನ ಈ ಥರದ ಒಂದು ಗೌದಿ ಒಂದು ಸಂದರ್ಭಡು ಒಂದು ಜಾತ ಜನಕ್ಕೆ ಕೆಬ್ಬಿಕ್ಕು ಬೂರ್ನ ದಾಯ ಬಂಡ ಅಲೋಷಿಯಸ್ ಕಾಲೇಜಿದ ತುಳು ಕನ್ನಡ ಎಮ್ ಎ ಓದುನ ಜೋಕ್ಲುಳ್ಳಿರು ಅಲೋಷಿಯಸ್ ಕಾಲೇಜಿದ ಬೇತೆ ಜೋಕ್ಲುಳ್ಳಿರು ಅಂಚನೆ ಬೇತೆ ಬೇತೆ ಕಡೆ ಹಿಡಿದು ಬತ್ನ ಜವಾನ ಇರಲಿಲ್ಲ ಅಂಚನೆ ಬೇತೆ ಬೇತೆ ಆಲೋಚನೆ ಹಿಡ್ದು ಬತ್ನ ಅಂಚಿನ ಪ್ರಾಧ್ಯಾಪಕರ್ನಗಳು ಉಳ್ಳೇರು ಅಂಚನೆ ವಿಕಿಪೀಡಿಯಾಡು ಇಂಚ ಬೋಡೇನಾಥ ಬೇಲೆ ಮಲ್ತನಗಳು ಹಿರಿಯರ್ನಗಳು ಅವು ತಮಿಳು ಮಲಯಾಳಿಡವಡು ಕನ್ನಡಡವಡು ಅತನ ತುಳುಟವಡು ಉಳ್ಳ ನಮ ಹೊಸ ಜವಾನಿಯರ್ನ ಕೆಬಿಕ್ ಹೆಂಚಿನ ಪನ್ಪುನ ನಿಕ್ಲೊಂಜಾತು ಬೇಲೆ ಮಲ್ತಾರಣ ನಿಕ್ಲೊಂಜಾತು ಬೇಲೆ ಮಲ್ಪುನ ಒಂಜಾತು ಪಂತ ಕಟ್ಟಿಯಾರಣ ದಯಬಂಡ ಒಂಜಾತ ಪಂತಲೇನು ಐತೆ ಹೆಂಕಲ್ನಲ್ಲಿ ಅಲೋಷಿಯಸ್ ಕಾಲೇಜಿದ ಕೆಲವರು ಪ್ರಾಧ್ಯಾಪಕರ್ನಗಳು ಬರ್ತದಿರು ಅಲೋಷಿಯಸ್ ಕಾಲೇಜಿಡ ಒಂಜಿ ವಿಕಿಪೀಡಿಯಾ ಅಸೋಸಿಯೇಷನ್ ಉಂಟು ಅಸೋಸಿಯೇಷನ್ ದಯ ಪಂಡ ಜೋಕ್ಲೇನು ಒಂಜಾತ ಒಟ್ಟು ಸೇರೋದಾಗಲಿ ಬೇಲೆ ಮಲ್ಪಡೋಣ ಅನ್ಪಣ ಗೇನು ಮಾತೇರೆಡ್ಲುಂಡು ಗೇನ ಏನಡ್ಲುಂಡು ನಿಕ್ಲೆಡ್ಲುಂಡು ಮಾತೇರೆಡ್ಲುಂಡು ಗೇನನ್ನು ಕಟ್ಟುನು ಹೆಂಚಿನ ಅಂದ ಪನ್ಪಣವು ಈ ಜಾಗೆಗೆ ಬತ್ತನ ಗೊತ್ತಾಪ್ಲು ಪವನಜೀರದಿಂದೇನು ಭಾರಿ ಪುರುಳಿಟ್ಟು ಪಂಪೇರು ದಯಂಡ ದುಂಬು ನನ್ನ ಪಾತೇರ್ನಗನ ಪನ್ಪೇರು ಇತ್ತೆ ಒಂಜಿ ರಿಸರ್ಚ್ ಮಲ್ಪೋಡು ಪನ್ನಾಗ ನಮ್ಮ ಜೋಕ್ಲೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮಲ್ಪೋಡು ಪನ್ನ ತರಗತಿದ ಉಳೈಡು ಒಂಜಿ ಪಾಠ ಮಲ್ಪನಾಗ ಕೊಂಜಿ ಸಿಲೆಬಸ್ದ ಉಳೈಡು ಅಂಚಿಂಚಿ ಪೋಪುಂಡು ಬಟ್ ವಿಕಿಪೀಡಿಯಾಗ ಸಿಲೆಬಸ್ ಇಜ್ಜಿ ನಿಕ್ಲಿ ಏನು ಹೆಂಚಿನ ಬಂಡ್ಲ ಬರೆಯೋಲಿ ಓಲ್ ಬೋರ್ಡ್ಲ ಗಳಸೋಲಿ ವಾ ವಿಷಯ ಎಲ್ಲ ನಿಕ್ಲಿ ತುಳು ವಿಕಿಪೀಡಿಯಾಡೆ ಕುಳ್ಳೋಡೊಂದು ಇಜ್ಜಿ ಬೇತೆ ಬೇತೆ ಭಾಷೆ ಇಡ್ಲ ಇತ್ತೊಂದು ತುಳು ವಿಕಿಪೀಡಿಯಾನ ಬೇಲೆ ಮಲ್ಪಿಯರ ಆಪುಂಡು ಅಂಚಿನ ಒಂಜಿ ಪೊಳಬ್ಬುಗು ನಮ್ಮ ಕೈಪಾಡ್ಲ ತುಳುಟು ಮಸ್ತು ವಿಷಯಲು ಇತ್ತೆ ಬೇತೆ ಬೇತೆ ದೇಶೋಡಾಪನ ವಿಚಾರಗಳನ್ನ ಪನ್ನಲೆ ಕೊನೆ ನಮ್ಮ ದೇಶೋಡಾಪನ ಮಸ್ತ್ ವಿಚಾರಗಳನ್ನ ಪನ್ನಡು ನಮ್ಮ ದೇಶದ ನಮ್ಮ ಪ್ರಪಂಚ ಜ್ಞಾನನು ಬೇತೆಗೆ ಕುರ್ನಾಗ ಬೇತೆಗ್ಲ ಪ್ರಪಂಚ ಜ್ಞಾನ ನಂಗೆ ಬರ್ಪನಲ್ಲ ಭಾರಿ ಮುಖ್ಯನೇ ಆಂಡ ನಮ್ಮ ಜ್ಞಾನವನ್ನು ಕೊರಿಯರ್ನೇ ಆಯ್ಜಿಂದ ಬೇತೆಗ್ಲವೇ ಬತ್ತದಾನೆ ಹಾಕೊಂಡು ಈ ಥರದ ಒಂದು ಪ್ರಶ್ನೆಯಲ್ಲಿ ನಮ್ಮ ಪಾಡೋಂಡ ಇನ್ನು ಕನ್ನಡದ ಬೋಡೇನಾಥ ಬೇಲೆ ಅಥವಾ ಕನ್ನಡದ ಸಾಹಿತ್ಯಗೂ ಕನ್ನಡದ ವ್ಯಾಕರಣಗೂ ಛಂದಸ್ಸಿಗೂ ಬೋಡೇನಾಥ ಬೇಲೆ ಆತನು ತುಳುಕ್ಲ ಬೋಡೇನಾಥ ಆತನು ಒಂದು ಪ್ರಾಚೀನವಾಯಿನ ತುಳು ಭಾಷೆನ ನಮ್ಮ ಇನ್ನೊಂಜಿ ಇನ್ನೊಂಜಿ ಓದು ನಂಚಿನ ಜವನೇರು ಕಟ್ಟುಡು ದಯಂಡ ಓಲ್ ನಾಡುವೇರು ಅಂದು ಅಪ್ಪೆಗೆ ಪೋದು ಬಾಲೆಕೆ ಉಂಡು ಎಂಕ್ ಇನಿ ಮಾಸ್ಟರ್ ಪಂತೇರು ಪವನಚ ಸರ್ ಪಂಡೇರದ ತುಳು ಪಠ್ಯ ಪುಸ್ತಕ ಆನಾಗ ಪಠ್ಯ ಬೂಕ್ಲೆಟ್ ಬರ್ಪ ನಂಚಿನ ಪದಕ್ಕಲಿತೆ ಪಂಜುರ್ಲಿ ಪಂಜುರ್ಲಿ ಬಂಡ ಇಂಚಿನ ಅಮ್ಮ ಅವು ಓಲುಂಡು ಅಲ್ಪ ಓಲ್ಪ ನಾಡಿಯರ ಅಪ್ಪಣ ಅಮ್ಮ ನಾಡಿಯರು ಪಂಜುರ್ಲಿ ಓಲ್ಡು ನಾಡಿನ ಓಲು ಮುಲೆ ಓ ಮೊಬೈಲ್ ಅವು ಇಜ್ಜಿ ಅವು ಅವು ನಮ್ಮ ನೆಟ್ ಬರ್ಪುಜ ಅಪ್ಪ ಓಲ್ ನಾಡು ಅರಂದ್ ಐತೆ ಆ ನಾಡಿನ ನಾಡಾಟಕ್ಕು ನನಗೆ ಒಂಜಾತ್ ತಿಕ್ಕೋಡು ಮಂಡ ಅವು ವಿಕಿಪೀಡಿಯಾ ಬೇಲೆ ಅನ್ಪಡು ತುಳುಟು ಏತ ಬೂತಲು ಉಳ್ಳ ಅಂತ ಪನ್ನಗಲ್ಲ ಒಳ್ಳೆಯರು ಬಟ್ ಒಂಜಾತ್ ಬೂತಲು ಉಳ್ಳ ಒಂಜಿ ನಾನ್ನೂದು ಐನೂದು ಬೂತಲಿನ ಬಗ್ಗೆ ನಮ್ಮಲ್ಲಿ ವಿದ್ವಾಂಸರ್ನಾಗಲ್ಲ ಅಧ್ಯಯನ ಮಾಡ್ತದ್ದು ಕೊರ್ತೇರ ಕಾಯ್ತ ಬೇತೆ ಬೇತೆ ವಿಭಾಗಲು ಅಥವಾ ಆಯ್ತಾಯ್ಟು ಬೇತೆ ಬೇತೆ ಪ್ರಾದೇಶಿಕವಾಯಿನ ವಿವರಣೆಯಲ್ಲಿ ಆಯ್ತು ಭೂತಗಳಿನ ಬೇತೆ ಬೇತೆ ಉದರ ಬತ್ತನಲ್ಲೂ ಉಂಡು ಅಂಡ ಐನ ಪೂರ ಅಧ್ಯಯನ ಮಲ್ಪುನಾಗ ಆ ಅಧ್ಯಯನ ಮಲ್ಪುನ ಒಂಜಿ ಆಲೋಚನೆ ಉಂಡತ ಅಥ ಐನೊಂಜಿ ಒಂಜಿ ಬುಲ್ಪು ಕೊಂಡಪ್ಪನು ಆಯ್ತ ನೆಲೆಟ್ಟು ಬರೆಪ್ಪುನು ಅವು ಒಂಜಾತ ರಿಸರ್ಚ್ದ ಬೇಲೆ ಆಪುಂಡು ಇನ್ನೀಗ ಎಮ್ ಎ ಮಲ್ಪುನ ಆತನ ಬೇತೆ ಓದುನ ಜೋಕ್ಲೆಗ್ ನಿಕ್ಲೆಗ್ ನಿಕ್ಲಿನ ಆಲೋಚನೆ ಇಂಚಿಪೋಡು ಬಂಡ ಅವು ಎಂಕ್ ದಾನೆ ಲಾಭ ಆಪಣು ನಿಕ್ಲ ಮೂಲ ವರ್ಕ್ ಕೆಲಸ ಮಲ್ಪರತ್ತ ನಿಕ್ಲ ಮಲ್ಪನ ಕೆಲಸವು ಬರೇ ವಿಕಿಪೀಡಿಯದ ಬೆಲೆ ಮಾತ್ರ ಆತು ಒಂಜಿ ಕಂಪ್ಯೂಟರ್ದ ಗೇನೆಲ್ಲ ಬರ್ಪಣ್ಣು ಅವು ದಾಯ ಬಂಡ ಒಂಜಿ ಒಂಜಿ ಒಂಜಿ ಪ್ರೋಗ್ರಾಮನ್ನು ಬರೆಯಪ್ಪನೆ ನಿಕ್ಲ ಒಂಜಿ ಪ್ರೋಗ್ರಾಮದ ಉಲ್ಲಾಯ್ಡ್ ಉಳ್ಳಾರ ನಿಕ್ಲ ಆ ಪ್ರೋಗ್ರಾಮ್ ಬಂದಾಗ ಐತೆ ವಿಕಿಪೀಡಿಯ ಒಂಜಿ ಪ್ರಾಜೆಕ್ಟ್ ಒಂಜಿ ಪ್ರೋಗ್ರಾಮ್ ಆಯ್ತು ಉಲ್ಲಾಯ್ಡ್ ನಿಕ್ಲು ಬರೆಯರಪ್ಪನಾಗ ನಿಕ್ಲಿಗೆ ಒಂಜಾತ ಆಲೋಚನೆಯಲ್ಲಿ ಬರ್ಬೋದು ಆ ಎಂಡ ವಿಕಿಪೀಡಿಯಾಗ ಸೈಟೇಷನ್ ಬರೆಯೋಡು ಸೈಟೇಷನ್ ಪಂಡ ನಿತ್ಯ ನಿಕ್ಲೇಗ ಒಂಜಿ ಕಾರ್ಯಕ್ರಮ ಅಂದ್ ಬಂಡ ಸ್ವಾಗತ ಅಧ್ಯಕ್ಷರ ಭಾಷಣ ಇಂಚಿನ ಪೂರ ಒಂಜಿ ಕ್ರಮ ಇಪ್ಪುನತ ಅವೇ ಅವೇ ಕ್ರಮ ಒಂಜಿ ಅಂತ ಪಂಡ ನಿಕ್ಲಿ ಸಭೆಕ್ಕೆ ಒಂಜಿ ಕ್ರಮ ಹೆಂಚ ಉಂಡ ಆ ಮರ್ಯಾದೆ ವಿಕಿಪೀಡಿಯಾಡು ಒಂಜಿ ಲೇಖನ ಬರೆಯನಾಗ ಉಂಡವು ಆ ಲೇಖನದ ಬರೆಪ್ಪುನಂಚಿನ ಕ್ರಮ ನಿಕ್ಲು ಅರ್ಥ ಮಲ್ತೊಂಡಾರಂಡ ಒಂಜೆಡ್ಡೆ ಲೇಖನ ಕೊರಿಯಾರನ್ನು ಬಂಡ ಅವು ಪ್ರಪಂಚಕ್ಕೆ ಪೋಪುಂಡು ಈ ಪ್ರಪಂಚಕ್ಕೆ ಪೋಪುನ ಈ ಆಲೋಚನೆಯಲ್ಲೇನು ಬಹುಶಃ ಇನಿ ತುಳು ವಿಕಿಪೀಡಿಯಾಡು ಮಸ್ತ್ ಬೇತೆ ಬೇತೆ ಆ ನೆಲೆಟ್ಟು ಬೇಲೆ ಮಲ್ಪೇರೆ ಅದು ಸಾಧ್ಯ ಉಂಟು ನನ್ನತ್ ಇತ್ತೆ ಕೆಲವರು ಪ್ರಾಧ್ಯಾಪಕರು ಇದೆ ಉದಾಹರಣೆಗೆ ಚಂದ್ರಶೇಖರ್ ಶೆಟ್ಟಿ ನಮ್ಮ ಜೊತೆ ಇಟ್ಟುಳ್ಳಿರ ಅವರು ಫಿಸಿಕ್ಸ್ ಲೆಕ್ಚರ್ ಆತನ ಮೂಲ ಹರಿಪ್ರಸಾದ್ ಶೆಟ್ಟಿ ಉಳ್ಳೇರ ಆರು ಜುವಾಲಜಿ ಲೆಕ್ಚರರ್ ಇನ್ ದಾಯ ಪನ್ಪೆ ಬಂಡ ಆತನ ಅಲ್ಪ ಜ್ಯೋತಿ ಮೇಡಮ್ ಉಳ್ಳೇರ ಅದು ಕಂಪ್ಯೂಟರ್ ಸೈನ್ಸ್ ಮೇಡಮ್ ಆತ ಬ್ಯಾಂಕ್ದಾಗಲು ಉಳ್ಳೇರೆ ಆ ಕಂಪ್ಯೂಟರ್ ಸೈನ್ಸ್ ನಿಟ್ಟೆ ಕಾಲೇಜದ ಎಚ್ ಓ ಡಿ ಉಳ್ಳೇರು ಮಲ್ಪ ನಮ್ಮದು ಆತನ ಬೇತೆ ಬೇತೆ ಅಲೋಷಿಯಸ್ ಕಾಲೇಜದ ಕನ್ನಡ ಡಿಪಾರ್ಟ್ಮೆಂಟ್ದ ಎಚ್ ಓ ಡಿ ಉಳ್ಳೇರು ದಾಯ ಪನ್ಪೆ ಉಂಡ ಒಂಜಾತ ವಿಷಯಗಳು ಅಕಲಕಲ್ನ ಆಲೋಚನೆ ಉಂಟು ಪವನ ಸರಿ ಎಪೋಲ ಪನ್ಪೆ ವಿಜ್ಞಾನದ ಬರಹಗಳು ನಮ್ಮ ಬರಹಗಳು ಇಜ್ಜಿ ಹೆಂಚಿನ ಮಲ್ಪಳಿ ವಿಜ್ಞಾನದಾಗಲು ಮಸ್ತ್ ಜನ ಉಳ್ಳಿರೆ ಈಗಲೇ ವಿಜ್ಞಾನಕ್ಕೆ ಪೋಂಡ ತುಳುತ ಐತೆ ಐತೆ ಬರೇ ಜುವಾಲಜಿಗೆ ಸಂಬಂಧಿಸೋದು ಆತನ ಒಂಜಿ ಬಾಟ್ನಿಗೆ ಸಂಬಂಧಿಸೋದು ಬಾಟ್ನಿದ ಒಡೆನಾತ ಬೇಲೆ ಮಲ್ತೆ ಅಂಕಲ ಕೊಡ್ಲಾಡು ಸೈಂಟ್ ಅಗ್ನೈಸ್ ಕಾಲೇಜಿಡ್ ಧನಲಕ್ಷ್ಮಿ ಉಳ್ಳೇರು ಆರನ ಒಂಜಿ ಯಜಮಾನಿ ಕೇಡ ಅಪಗಾರ ಸ್ಟೂಡೆಂಟ್ ಒಂಜಾತ ಬೇಲೆ ಮಲ್ತದ ಆಂಡ ಆ ಬೇಲೆ ಮಲ್ಪುನಾಗ ಕಾಲೇಜಿದಾಗಲಿ ಏತ್ ಸಹಾಯ ಮಲ್ಪೇರು ಅಂಚನೆ ಅಲ್ಪದ ಅಧ್ಯಯನ ಮಲ್ಪುನ ಒಂಜಿ ಆಲೋಚನೆ ಹೆಂಚಂಡು ಇನ್ನು ಪೂರ ಬೋಡಾಪಂಡು ಇತ್ತೆ ಒಂಜಿ ಮರ್ದದ ದೈಕ್ಲು ಏತುಲ್ಲ ಎಂಕ್ಲು ಇತ್ತೆ ಎನ್ನ ಊರುಡೆ ಏತೋ ಮರ್ದ ದೈಕ್ಲು ನಲ್ಲ ಬತ್ತದಿಜಿ ವಿಕಿಪೀಡಿಯಾಗ ತನ್ನ ಇದಕ್ಕೆ ಒಂಜಿ ಒಂಜಿ ಲೋಕೋಡ ಇನ್ನು ಪರಿಚಯ ಮಲ್ಪನಂಚಿನ ಸ್ಥಿತಿಯೇ ಬತ್ತದಿಜಿ ನಮ್ಮಲ್ಲಿ ಮರ್ದದ ದೈಕ್ಲು ಏನು ಪನ್ಪುನಗಳು ಉಳ್ಳೇರು ಮರ್ದದ ಪುದರ್ ಗೊತ್ತುಂಡು ಆಂಡ ವೈಜ್ಞಾನಿಕವಾದ ಅಯ್ಯನ ಪುದರ್ ಗೊತ್ತಿದ್ದಿ ಅಕ್ಲಿನ ಆಯ್ತ ಬಗ್ಗೆ ಹೆಂಚಿನ ಮಲ್ಪುನ ಅಯ್ಯನ ಬರೆಯಾರ ಆಪುಂಡ ಒಂಜಿ ಎಡ್ಡೆ ಚಿತ್ರ ತೆಪ್ಪೊಲಿ ಆತಂಡ ಆಯ್ತ ಬಗ್ಗೆಟ್ಟು ಪ್ರಪಂಚೋಡು ಹೆಂಚ ಬತ್ತು ಆಯ್ತ ಬಗ್ಗೆ ನಾಡೋಲಿ ಇಂದು ಪೂರ ಮಲ್ಪೇರ ಆಪಣು ಅಂತ ಪನ್ಪುನ ವಿಕಿಪೀಡಿಯಾಡ ಆಪಣು ನಾಡೇರ ನೀಕ್ ಲಂಚ ಕೊರ್ನಾಗ ಹೆಂಚಿನ ಆಪನ ಪಂಡ ಪ್ರಪಂಚದ ಉಳ್ಳಾಯ್ಡು ಪಂಡ ಜನಕ್ಕೆ ಏನು ತೂಪೇರು ತೂಪೇರು ನಮ್ಮ ಉಳ್ಳಾಯ್ಡು ಹೆಂಚರಿ ಇತ್ತೆ ಎನ್ನ ಸುಳ್ಯದ ಆತನ ಪುತ್ತೂರದ ಆತನ ನಿಕ್ಲಿ ಬೆಳ್ತಂಗಡಿ ಈ ಪ್ರದೇಶ ಆತನ ಬಂಟ್ವಾಳದ ಮುಟ್ಟ ವಿಟ್ಲ ಈ ಪರಿಸರ ಬತ್ತಡ ಆತನ ಕಾಸರಗೋಡದ ಪರಿಸರಡು ಒಂಜಾತು ಪೊಸ ಪೊಸ ಪೊಲಬುದ ವಿಚಾರಲು ಉಲ್ಲ ಐನು ಒಂಜಿ ಎಡ್ಡೆ ಲೇಖನ ಮಲ್ತದ ಕೊರಪುನಂಚಿನ ಒಂಜಿ ಸಂದರ್ಭ ಈ ಸಂದರ್ಭ ಬಲೇ ಸರ್ ನಮ್ಮ ಕಾರ್ಯಕ್ರಮ ತುಳು ಅಕಾಡೆಮಿದ ಗುರುಕರ್ರು ಬರ್ತದಿರು ಆರೆಗೆ ಪ್ರೀತಿದೇನು ಎದ್ಕೊನ್ವೆ ಅಂಚಾದ ಇನ್ನೇನು ಪೂರ ಒಂಜಿ ಪೊಲಬುದ ನೆಲೆಟ್ಟು ಪನಿಯರಾಗ ಸಾಧ್ಯ ಆಪಣೊಂದು ಪಂಡ ಪ್ರಾಧ್ಯಾಪಕರನಾಗಲು ಜೋಕ್ಲು ತಂಡ ವಿದ್ಯಾರ್ಥಿಗಳು ಒಂಜಾತ ಜವಣೆರು ಆಗಲು ಓದು ದಾದಿಪುಂಡು ಆಕ್ಲು ನಿಕ್ಲೊಂಜಿ ನಿಕ್ಲೊಂಜಿ ಪ್ರೀತಿಡು ತುಳುತ್ತೊಂಜಿ ಬೇಲೆನ ಮಲ್ಪೇರ ತುಳುಂದತ ಕನ್ನಡ ತನ್ನ ಬೇತೆ ಬೇತೆ ಭಾಷೆದ ಲೇಖನ ಮಲ್ಪೇರ ತಯಾರು ಮಲ್ತಂಡ ನಿಕ್ಲನ ಉಳ್ಳಾಯ್ಡ್ಲ ಒಂಜಿ ಸಂಶೋಧಕಿಯತನ ಒಂಜಿ ರಿಸರ್ಚ್ ಮಲ್ಪನಂಚಿನ ಒಂಜಿ ರಿಸರ್ಚರ್ ಓ ಎಂಕ್ಲಿಂಚ ಬರೆಯರಾಪನಂಪನಂಜಿ ಸಂದರ್ಭ ಬರು ಬಹುಶಃ ಈ ಸಂದರ್ಭಡು ಒಂಜಿ ರಡ್ ಪಾತಿರ ಪನ್ಲೇನೇನರ ಕೇಂಡುಂಡೇರು ಐಕ್ ಎಂಕ್ ಅವಕಾಶ ಮಲ್ಪ ಕೊರ್ನೆಗ ವಂದನೆಲು ನಮಸ್ಕಾರ.
2: ಈತನೇಟ ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣಡು ತುಳು ವಿಕಿಪೀಡಿಯಾ 10th ಸಂಭ್ರಮ ಈ ಲೇಸ್ಡ್ ಪಾತಿರ್ನ ಬಿನ್ನರ್ ನಕಲನ ಪಾತಿರ್ನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಸ್ಥ ಸಮಾಜಕ್ಕಾಗಿ ಹೋಮಿಯೋಪತಿ ಈ ವಿಷಯದ ಬಗ್ಗೆ ಮಾತಾಡಿದ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಹೋಮಿಯೋಪತಿ ವಿಚಾರವಾಗಿ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಅಂತ ಅವರು ಹೋಮಿಯೋಪತಿ ವೈದ್ಯರು ಮತ್ತು ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಫಾದಮುಲ್ಲಸ್ ಕಾಲೇಜ್ನಲ್ಲಿ ಕಲಿತು ರಾಜಸ್ಥಾನದ ಥಾಂಟಿಯಾ ಯೂನಿವರ್ಸಿಟಿಯಿಂದ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ಪನ್ನು ಸಹ ಪಡೆದಿರುತ್ತಾರೆ. ಸದ್ಯಕ್ಕೆ 26 ವರ್ಷಗಳ ಹೋಮಿಯೋಪತಿ ಪ್ರಾಕ್ಟೀಸ್ ಅನುಭವವಿದೆ. ಆಳ್ವಾಸ್ ಹೋಮಿಯೋಪತಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ, ಹಲವಾರು ಅಂಕಣಗಳನ್ನು ಬರೆದಿರುತ್ತಾರೆ. ಹೋಮಿಯೋಪತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತೇಳಿ ನಾವು ಕೋವಿಡ್ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ನಾವು ಅನುಭವಿಸಿದ್ದೇವೆ. ನಾವೆಲ್ಲರೂ ಹೋಮಿಯೋಪತಿ ಔಷಧವನ್ನು ಒಂದಲ್ಲ ಒಂದು ದಿವಸ ಜೀವಮಾನದಲ್ಲಿ ತೆಗೆದುಕೊಂಡೇ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಹೋಮಿಯೋಪತಿ ವಿಚಾರದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ವಿಚಾರಧಾರೆಯನ್ನು ಆದಷ್ಟು ಕನಿಷ್ಠ ಅವಧಿಯಲ್ಲಿ ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ.
2: ಇವತ್ತು ನಾನು ಮಾತಾಡಲಿಕ್ಕೆ ಹೋಗಿರುವಂಥ ವಿಷಯ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಅದರಲ್ಲೂ ಹೋಮಿಯೋಪತಿ ಬಗ್ಗೆ. ಸ್ವಸ್ಥ ಸಮಾಜಕ್ಕೆ ಬೇಕಾದ್ದು ಸ್ವಸ್ಥ ಮನಸ್ಸು ಮತ್ತು ದೈಹಿಕ ಆರೋಗ್ಯ. ನಾನೀಗ ಬಹಳಷ್ಟು ಸಾಹಿತ್ಯ ಹೋಮಿಯೋಪತಿಯ ಬಗ್ಗೆ ನೋಡ್ತಾ ಇದ್ದಾಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಆಯುರ್ವೇದ ಇರಲಿ ಅಲೋಪತಿ ಇರಲಿ ಹೋಮಿಯೋಪತಿಯ ಬಗ್ಗೆ ತುಲನಾತ್ಮಕವಾಗಿ ಗೊತ್ತಿರೋದು ಸ್ವಲ್ಪ ಜನರಿಗೆ ಕಮ್ಮಿ ಅಂತ ಹೇಳ್ಬೋದು. ಆದರೆ ಆಶ್ಚರ್ಯದ ಮಾತು ಏನು ಅಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೋಮಿಯೋಪತಿ ಜಗತ್ತಿನ 2 ಅತಿದೊಡ್ಡ ವೈದ್ಯಕೀಯ ಪದ್ಧತಿ. ಅಷ್ಟು ಮಾತ್ರ ಅಲ್ಲ, ಅಸೋಚಮ್ನ ಪ್ರಕಾರ ಈಗ ಅತ್ಯಂತ ಹೆಚ್ಚು ಹೊಸ ರೋಗಿಗಳು ಹೋಗುವಂಥ ಚಿಕಿತ್ಸಾ ಪದ್ಧತಿ ಹೋಮಿಯೋಪತಿ. ಇದು ಯಾಕೆ ಆಗ್ತಾ ಇದೆ? ಸೊ ನಾನೀಗ ಹೇಳಲಿಕ್ಕೆ ಹೋಗುವಂಥದ್ದು ಹೋಮಿಯೋಪತಿಗೆ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಎಷ್ಟು ಸರಳವಾಗಿ ನಾವು ಕಾಪಾಡ್ಬೋದು ಅಂತ ಹೇಳೋದಕ್ಕೆ ಹೋಮಿಯೋಪತಿ ಯಾವ ರೀತಿಯಲ್ಲಿ ಅದನ್ನು ಮನಗಾಣ್ತು ಅಂತ ಹೇಳೋದು ನಿಮ್ಗೆ ಹೇಳಲಿಕ್ಕೆ ನನಗೆ ಇಷ್ಟ. ಇದು ಅತ್ಯಂತ ಸರಳ. ಹೋಮಿಯೋಪತಿಯಲ್ಲಿ ಮನುಷ್ಯನನ್ನು ಆತ ಪರಿಸರದ ಶಿಶು ಎಂದು ಭಾವಿಸ್ತದೆ. ಇದು ಬೇರೆ ವೈದ್ಯ ಪದ್ಧತಿಗಳಲ್ಲೂ ನಿಮಗೆ ಸಾಮ್ಯತೆ ಇದರಲ್ಲಿ ಕಂಡುಬರ್ಬೋದು. ಯಾವಾಗ ನಿಮ್ಮ ಪರಿಸರದ ಸಮತೋಲನ ಕಡಿಮೆ ಆಗ್ತದೆಯೋ ಅಲ್ಲಿ ಅಸಮತೋಲನ ಶುರುವಾಗ್ತದೆ, ಆಗ ರೋಗ ಶುರುವಾಗ್ತದೆ. ಆ ಪರಿಸರ ಎನ್ನುವಂಥದ್ದು ಹೊರಗಿನ ಪರಿಸರ ಮಾತ್ರವಲ್ಲ, ನಮ್ಮ ಆಂತರಿಕ ಮತ್ತು ಬಾಹ್ಯ ಪರಿಸರ ಎರಡು. ಇದು ಈ ಒಂದು ವ್ಯತ್ಯಾಸ ಬಂದ ಹಾಗೆ ನಮ್ಮ ಜಾಗತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸಾರಿಕವಾಗಿ ಯಾವುದೇ ರೀತಿಯ ಸ್ಥಿತ್ಯಂತರಗಳು ಬಂದ ಕೂಡಲೇ ನಮ್ಮೊಳಗೊಂದು ಒತ್ತಡ ಶುರುವಾಗ್ತದೆ. ಈ ಒತ್ತಡದೊಟ್ಟಿಗೆ ಭಯ, ಆತಂಕ, ದುಗುಡ, ಖಿನ್ನತೆ, ದೈಹಿಕ ಆರೋಗ್ಯದ ಏರುಪೇರು ಎಲ್ಲೋ ಬರ್ಬೋದು. ಹಾಗಾಗಿ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡೋದು ಅತ್ಯಂತ ಹೆಚ್ಚು ಜೀವನ ಶೈಲಿ ರೋಗಗಳು. ಇವೆಲ್ಲಕ್ಕೂ ನಾವು ದೊಡ್ಡ ಒಂದು ಹೆಸರು ಕೊಟ್ಟಿದ್ದೇವೆ, ಜೀವನ ಶೈಲಿ ರೋಗಗಳು. ಇವೆಲ್ಲ ದೀರ್ಘಕಾಲೀನ ರೋಗಗಳು, ಅದರ ಜೊತೆ ಜೊತೆಗೆ ಬರೋದು ಮಹಾಮಾರಿಗಳು. ಸೊ ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದಕ್ಕೆ ನಾನು ಏನೊಂದು ಪರಿಹಾರ ಬೇಕಲ್ಲ. ಒಂದು ರೀತಿಯಲ್ಲಿ ನಾವೀಗ ರೋಗದ ಜೊತೆಗೆ ಬದುಕಲು ಕಲಿಯುತ್ತಿದ್ದೇವೆ, ಅಥವಾ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಿರೋದು ಸರಿ, ನಿಮಗೆ ಈ ರೋಗ ಬಂದಿದೆ, ಇನ್ನು ಅದರ ಜೊತೆಗೆ ಬದುಕಿ, ಮತ್ತು ದಿನಾ ಮಾತ್ರ ಈ ಮಾತ್ರೆ ತಗೊಳ್ತಾ ಇರಿ. ನಿಜವಾಗಿಯೂ ಅದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಾಧ್ಯವೇ? ನಮಗೆ ರೋಗ ಮುಕ್ತ ಆಗಲಿಕ್ಕೆ ಸಾಧ್ಯವಿಲ್ವೇ? ದಿನದಿಂದ ದಿನಕ್ಕೆ ನಮಗೆ ಬಂದ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಲ್ಲದೆ ಕಡಿಮೆ ಆಗ್ತಾ ಇಲ್ಲ. ನಾವೊಮ್ಮೆ ಸ್ಮಾಲ್ ಪಾಕ್ಸನ್ನು ಓಡಿಸಿಬಿಟ್ಟೆವು. TBಯನ್ನು 2030 ಓಡಿಸಬೇಕು ಎಂಬ ಮಹತ್ವಾಕಾಂಕ್ಷೆ ನಮ್ಮ WHOದಲ್ಲಿ ಇದೆ. ಸಾಧ್ಯ ಉಂಟಾ ಅಂತ ಹೇಳುವಂಥದ್ದು ಮಾತ್ರ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಿದ್ದರೆ ಯಾಕೆ ಈ ರೋಗಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಹೋಮಿಯೋಪತಿಯಲ್ಲಿ ಉದಾಹರಣೆಗೆ ನಮ್ಮ ಒಬ್ಬರು ಕವಿ ಹೇಳಿದಾಗೆ, ಕೀಲಿ ಕೈ ಸಿಗದೆ ಎದೆಯೊಳಗೆ, ನಾವೆಲ್ಲ ಹೊರಗೆ ಯಾಕೆ ಹುಡುಕುವೀರಿ ಹೊರಗೆ ಅಂತ ಇನ್ನೊಬ್ಬರು ಕವಿ ಕುವೆಂಪರು ಹೇಳಿದಾಗೆ, ನಮ್ಮೊಳಗಿದೆ, ನಮ್ಮೊಳಗೆ ಅದರ ಪರಿಹಾರ ನಮ್ಮೊಳಗಿದೆ, ಹೊರಗೆ ಹುಡುಕ್ತಾ ಹೋದಾಗೆ ನಮ್ಮ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಕಮ್ಮಿ. ನಾವೇನು ಮಾಡಬೇಕು ಅಂದರೆ ಈ ಟೈಪಿನ ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಒತ್ತಡಗಳಿದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಹೋಮಿಯೋಪತಿ ಏನು ಮಾಡ್ತದೆ? ಇದು ಮಾಡೋದಿಷ್ಟೇ, ಆ ಸಂದರ್ಭವನ್ನಾಗಲಿ ಘಟನೆಯನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವುದನ್ನು ಹೋಮಿಯೋಪತಿ ಔಷಧಿಗಳು ಮಾಡುತ್ತವೆ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತವೆ. 26 ನನ್ನ ಈ ಪ್ರಾಕ್ಟೀಸ್ನ ಎಡೆಯಲ್ಲಿ ನಾನು ಹೇಳ್ತಿದ್ದೇನೆ, ನಾವು ನೋಡುವ ದೃಷ್ಟಿಕೋನವನ್ನು ಹೋಮಿಯೋಪತಿ ಬದಲಾಯಿಸ್ಬೋದು. ಒಂದು ಉದಾಹರಣೆಗೆ, ನಮ್ಮ ಹಳೆ ಕತೆ ಇದೆ, ಡೇವಿಡ್ ಆ್ಯಂಡ್ ಗೋಲಿಯಾತ್ ಅಂತ ಹೇಳುವಂಥ ಕಥೆಯಲ್ಲಿ ಗೋಲಿಯಾತ್ ಅಂತ ಹೇಳುವಂಥ ಒಂದು ಅಜಾನುಬಾಹುವನ್ನು ಡೇವಿಡ್ ಅಂತ ಹೇಳುವ ಒಬ್ಬ ಪುಟ್ಟ ಚಿಕ್ಕ ದೇಹದ ದೊಡ್ಡ ಮನಸ್ಸಿನವನು ಸೋಲಿಸ್ತಾನೆ. ಆದರಾಗ ಎಲ್ಲರೂ ಹೇಳೋದಿಗೆ ಗೋಲಿಯತ್ ಹತ್ತಿರ ಹೋಗಬೇಡ, ಬಹುದೊಡ್ಡ ಮನುಷ್ಯ, ಬಲಶಾಲಿ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಡೇವಿಡ್ ಹೇಳುವ ಒಂದು ಮಾತು, ಅವನನ್ನು ನನ್ನ ಟಾರ್ಗೆಟ್ನಿಂದ ಅವನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನು ಅಷ್ಟು ದೊಡ್ಡದಿದ್ದಾನೆ, ನಾನು ಎಲ್ಲಿ ಹೊಡೆದ್ರೂ ಕೂಡ ಅದು ಅವನಿಗೆ ತಾಗ್ತದೆ. ಅಂದರೆ ನಾವು ನೋಡುವ ದೃಷ್ಟಿಕೋನ ಹೇಗೆ ವ್ಯತ್ಯಾಸ ಅಂತ ಹೇಳುವಂಥದ್ದು. ಹೀ ಈಸ್ ಟೂ ಡಿಫಿಕಲ್ಟ್ ಟು ಮಿಸ್ ಮೈ ಹಿಟ್. ಸೊ ನೀವು ಯಾವಾಗ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತೀರಿ, ಆಗ ಒತ್ತಡ ತನ್ನಿಂತಾನಾಗಿ ಕಳಚಿ ಹೋಗ್ತದೆ, ನಿಮ್ಮೆದುರು ಅವಕಾಶ ದ್ವಾರಗಳು ತೆರೆದುಕೊಳ್ಳುತ್ತವೆ, ಆಶಾವಾದ ನಿರಾಶಾವಾದದ ಬದಲು ಆಶಾವಾದ ಮೂಡಿ ಬರುತ್ತದೆ. ಸೊ ಹೋಮಿಯೋಪತಿ ಔಷಧಿಗೆ ಹೀಗೆ ಮಾಡುವಂಥ ಒಂದು ಬಹುದೊಡ್ಡ ಸಾಮರ್ಥ್ಯ ಇದೆ. ಇದು ನಮ್ಮ ಚಿಕಿತ್ಸಾ ಅವಧಿಯಲ್ಲಿ ನಮ್ಮ ಪೇಷೆಂಟ್ಗಳೊಟ್ಟಿಗೆ ನಾವು ನೋಡುವಾಗ ನಮಗೆ ಕಾಣ್ತಾ ಇದೆ. ಇನ್ನೊಂದು, ಹೋಮಿಯೋಪತಿ ಸಮಗ್ರತೆಯನ್ನು ಪ್ರತಿಪಾದಿಸುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಖಂಡವಾಗಿ ನೋಡ್ತದೆ. ಅಖಂಡ ಅಂತ ಹೇಳಿದರೆ ಮುಡಿಯಿಂದ ಕಾಲಿನವರೆಗೆ ಅಂತೇಳಿ ಅಲ್ಲ, ಅದು ಮಾತ್ರ ಅಲ್ಲ, ಅಖಂಡ ಅಂತ ಹೇಳಿದರೆ ಅವನು ಮತ್ತು ಅವನ ಪರಿಸರ. ಅವನ ಪರಿಸರ ಅಂತ ಹೇಳಿದರೆ ಅವನ ಮನೆ ಇರ್ಬೋದು, ಮನೆಯೊಳಗಿನ ಸಂಬಂಧಗಳಿರ್ಬೋದು, ನೆರೆಹೊರೆ ಇರ್ಬೋದು, ಅವನ ಪೇಟೆ, ಪಟ್ಟಣ, ದೇಶ, ರಾಜ್ಯ, ಪ್ರಪಂಚ ಇರ್ಬೋದು. ಯಾಕೆಂದರೆ ಇವತ್ತು ಯಾವುದೋ ದೂರದ ಜಗತ್ತಿನ ಕಣ್ಣೀರಿನ ಬಿಸಿ ನಮಗೆ ತಾಗುವಷ್ಟು ನಾವು ಹತ್ತಿರವಾಗಿದ್ದೇವೆ ಜಗತ್ತಿನೊಟ್ಟಿಗೆ. ಅಷ್ಟು ಪ್ರಭಾವಶಾಲಿ ಮಾಧ್ಯಮಗಳು ನಮ್ಮಲ್ಲಿವೆ. ಹಾಗಿರುವಾಗ ಈ ಎಲ್ಲ ನಮಗೆ ಈಗ ನಾವು ಮತ್ತು ನಮ್ಮ ಪರಿಸರವನ್ನು ಜೊತೆಯಾಗಿ ಸಮಗ್ರವಾಗಿ ನೋಡುವಂಥದ್ದು ಹೋಮಿಯೋಪತಿ. ನಿಮ್ಮ ಯಾವುದೇ ರೋಗ ಇದ್ದರೂ ಅದರ ಹಿಂದಿನ ಆ ರೋಗ ಬರೋದಕ್ಕೆ ಯಾವ ರೀತಿಯ ಕಾರಣಗಳಿವೆ ಅಂತ ನೋಡುವಾಗ ಅದು ಕೇವಲ ಅವನ ಒಂದು ಮನಸ್ಸನ್ನು, ತಲೆಯನ್ನು, ಕೈಯನ್ನು, ಕಣ್ಣನ್ನು, ಎಲುಬನ್ನು ನೋಡುವುದಿಲ್ಲ. ಅದರ ಜೊತೆಗೆ ಅವನು ಮತ್ತು ಅವನ ಸಮಾಜ, ಅವನು ಮತ್ತು ಅವನ ಪರಿಸರದ ಜೊತೆಗಿನ ಅವನ ಚಟುವಟಿಕೆ ಹೀಗಿದೆ, ಯಾವ ರೀತಿಯ ಹಾವ ಭಾವ ದ್ವೇಷ ಕ್ಲೇಶ ದುಃಖ ದುಮ್ಮಾನಗಳು ಅವನ ಜೊತೆ ಇವೆ ಅಂತ ನೋಡ್ತದೆ. ಅದಕ್ಕೆ ಹೊಂದಿಕೊಂಡು ಕೊಡುವಂಥ ಔಷಧಿನ ಕಾಲ ಅರ್ಥೈಸೋದು ಮಾತ್ರವಲ್ಲ, ಹೋಮಿಯೋಪತಿ ಔಷಧಗಳನ್ನು ಕೊಡುವ ರೀತಿಗಳು ಕೂಡ ಹಾಗೆ. ಅದು ಮನುಷ್ಯ ಸ್ನೇಹಿ ಔಷಧಿಗಳು. ಆ ಔಷಧಿ ಕೆಲಸ ಮಾಡುವುದಿದ್ದರೆ ಅದು ಸಂಪೂರ್ಣವಾಗಿ ಮಾಡ್ತದೆ. ಹಾಗಾಗಿ ಇವತ್ತಿನ ಗುಣವಾಗಲಾರದು ಅಂತ ಹೇಳುವಂತಹ, ಉದಾಹರಣೆಗೆ ಥೈರಾಯ್ಡ್ ಇರ್ಬೋದು ಅಥವಾ ಅಸ್ತಮ ಇರ್ಬೋದು ಅಥವಾ ಕರುಳಿನ ಉರಿಯುತ, ಅಲ್ಸರೇಟಿವ್ ಕೊಲೈಟಿಸ್, ಕ್ರೋನ್ಸ್ ಡಿಸೀಸ್ನಂಥ ಕಾಯಿಲೆಗಳಿರ್ಬೋದು, ಗಂಟು ಸವೆತ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು, ವಾತ ರೊಮಟಾಯ್ಡ್ ಆರ್ಥರೈಟಿಸ್ನಂಥದ್ದು ಇರ್ಬೋದು, ಇವೆಲ್ಲವನ್ನು ಇವತ್ತು ನಾವು ಒಂದು ದಿನ ಆ ವ್ಯಕ್ತಿಯನ್ನು ಯಾವುದೇ ಔಷಧಿ ಇಲ್ಲದಂತೆ ಮಾಡುವಂಥ ಸಾಮರ್ಥ್ಯ ಹೋಮಿಯೋಪತಿಗಿದೆ, ಮಾಡುತ್ತಾ ಇದೆ. ಆದರೆ ಈ ಒಂದು ಸಮಾಚಾರ, ಈ ಒಂದು ವಿಷಯ, ಈ ಒಂದು ಮಾಹಿತಿ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ಅದೇನೋ ಒಂದು ವಿಫಲತೆ ಇದ್ದೇ ಇದೆ. ಎಲ್ಲ ಸಾಹಿತ್ಯಗಳು ಇದರ ಮೂಲಕ ಮಾಡ್ಬೋದು, ಆದರೆ ಸಾಹಿತ್ಯವನ್ನು ಓದುವವರು ಕಡಿಮೆ. ಕೆಲವೊಮ್ಮೆ ಈಗ ಯೂಟ್ಯೂಬ್ ಹೆಲ್ಪ್ ಮಾಡ್ತದೆ, ಆದರೆ ಸಾಹಿತ್ಯವನ್ನು ಓದುವವರು ತುಂಬ ಕಡಿಮೆ ಆಗಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ಕೆಲವೊಮ್ಮೆ ಕನ್ನಡದ ಬದಲು ಕಂಗ್ಲೀಷ್ ಮಾತ್ರ ನಮ್ಮ ವೈದ್ಯ ಕಾಲೇಜುಗಳಲ್ಲೂ ಕಾಣಸಿಗುವುದು. ಭಾರಿ ಕಷ್ಟದಲ್ಲಿ ಕನ್ನಡ ಮಾತಾಡ್ತಾರೆ. ಹಾಗಿರುವಾಗ ಅದನ್ನು ಓದುವುದು ಮತ್ತು ಓದಿದ್ದನ್ನು ಅರ್ಥೈಸಿಕೊಳ್ಳುವುದು ಯಾವಾಗ? ಅದರ ಜೊತೆಗೆ ಜನಸಾಮಾನ್ಯರಲ್ಲಿ ಕೂಡ ಓದುವುದು ಕಮ್ಮಿ ಆಗ್ತಾ ಇದೆ. ವೃತ್ತಪತ್ರಿಕೆಗಳ ಓದುವಿಕೆ ಈಗ ತುಂಬ ಕಮ್ಮಿಯಾಗಿದೆ. ಸೊ ಈ ಮಾಹಿತಿಗಳು ಮನುಷ್ಯರಿಗೆ ಸಿಗದಿರುವಾಗ ಡಾಕ್ಟರ್ ಮೀರಾ ಅವರು ಹೇಳಿದಾಗೆ ನಮ್ಮೆಲ್ಲ ಯಾವ ಯಾವ ಔಷಧ ಪದ್ಧತಿಗಳು ಯಾವ್ಯಾವ ಚಿಕಿತ್ಸೆಗೆ ಒಳ್ಳೆಯದು, ಯಾಕಂದರೆ ಎಲ್ಲ ಔಷಧ ಪದ್ಧತಿಗಳು ಅದರದ್ದೇ ಆದಂಥ ಅದಕ್ಕೆ ಪ್ಲಸ್ ಪಾಯಿಂಟ್ಗಳಿವೆ, ಅದರದ್ದೇ ಒಂದು ಧನಾತ್ಮಕ ಅಂಶಗಳಿವೆ. ಆದರೆ ಯಾವ ರೋಗಕ್ಕೆ ಎಲ್ಲಿ ಹೋಗಬೇಕು ಅಂತ ಹೇಳುವಂಥ ಮಾಹಿತಿ ನಮ್ಮ ಜನರಿಗೆ ಸಿಗದೇ ಇರುವುದು ನಮ್ಮ ಬಹುದೊಡ್ಡ ದುರಂತ. ನಮಗೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಎಷ್ಟೇ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಕಳಿಸಿಕೊಟ್ಟರೂ ಅದು ಎಲ್ಲ ಕಡೆ ತಲುಪ್ತಾ ಇಲ್ಲ. ಒಂದು ವೈದ್ಯ ಪದ್ಧತಿಯಲ್ಲಿ ಸುಲಭವಾಗಿ ಗುಣವಾಗುವುದನ್ನು ಇನ್ನೆಲ್ಲಿಗೂ ಹೋಗಿ ಅಲ್ಲಿ ಕಷ್ಟ ಬರೋದು, ಅಲ್ಲಿ ಹಣ ಮಾತ್ರ ಖರ್ಚಲ್ಲ, ಹಣ, ಮಾನಸಿಕವಾದಂಥ ಒತ್ತಡಗಳು ಎಲ್ಲವನ್ನು ಸಹಿಸಿ ಸಹಿಸಿ ನೋಡುವಾಗ ನಮಗೆ ಒಂದು ರೀತಿಯಲ್ಲಿ ಬೇಸರವೂ ಆಗ್ತದೆ, ಒಂದು ರೀತಿಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾನೂ ಇಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಈ ಮಾಹಿತಿಗಳು ಜನಸಾಮಾನ್ಯರಿಗೆ ಸಿಗುವಂತಾಗಬೇಕು. ಯಾವ್ಯಾವ ವೈದ್ಯ ಪದ್ಧತಿ, ಯಾಕಂದರೆ ಇವೆಲ್ಲ ವೈದ್ಯ ಪದ್ಧತಿಗಳ ಆವಿಷ್ಕಾರ ಆದದ್ದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತ್ರ, ಇಲ್ಲದಿದ್ದರೆ ಈ ಎಲ್ಲ ಸಂಶೋಧನೆ ನಡೀತಾನೆ ಇರಲಿಲ್ಲ. ಅದರಲ್ಲಿ ಅತ್ಯಂತ ಇತ್ತೀಚಿನ ಸಂಶೋಧನೆ ಹೋಮಿಯೋಪತಿ, 250 ವರ್ಷದ ಹಿಂದಿದ್ದು. ಸೊ ಅದು ಮಾತ್ರ ಅಲ್ಲದೆ ಈ ಹೋಮಿಯೋಪತಿ ಅಂತ ಹೇಳುವಂಥದ್ದು ಯಾವುದೋ ಒಂದು ಬೇರೆ ದೇಶದಿಂದ ಬಂದಂಥದ್ದು ಅಲ್ಲ. ಉದಾಹರಣೆಗೆ ಹೋಮಿಯೋಪತಿ ಸಂಪೂರ್ಣ ಭಾರತೀಯ. ಇದನ್ನು ನಿಮಗೆ ಕೇಳುವ ಆಶ್ಚರ್ಯವೂ ಆಗ್ಬೋದು. ಇದನ್ನು ಶ್ರೀ ಮದ್ಭಾಗವತದಲ್ಲಿ ಶ್ರೀ ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಹೇಳಿದಂತಹ ಒಂದು ಶ್ಲೋಕ ಇದೆ, ಅದು ಸಂಪೂರ್ಣ ಹೋಮಿಯೋಪತಿ ಶ್ಲೋಕ. ಸೊ ಅದರ ಪ್ರಕಾರ ಅಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನಾ ಪುನಾತಿ ಚಿಕಿತ್ಸಿತಂ. ಅಂದರೆ ಯಾವ ಪದಾರ್ಥದ ಸೇವನೆಯಿಂದ, ಇದು ನಾರದರು ಹೇಳಿದ್ದು, ಯಾವ ಪದಾರ್ಥದ ಸೇವನೆಯಿಂದ ರೋಗ ರುಜಿನಗಳು ಉಂಟಾಗುತ್ತವೆಯೋ ಆ ಪದಾರ್ಥಗಳನ್ನೇ ಪರಿವರ್ತಿತ ರೂಪದಲ್ಲಿ ಮತ್ತು ಯುಕ್ತ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ರೋಗ ರುಜಿನಗಳು ದೂರವಾಗುತ್ತವೆ. ಇದು ಹೋಮಿಯೋಪತಿಯ ಅನುರೂಪತಾ ತತ್ವ. ಇದನ್ನೇ ನಾವು ಫಾಲೋ ಮಾಡಿ, ಇದನ್ನು ಮತ್ತೆ ನೋಡಿದ್ದು ಸಾಕ್ರೆಟಿಸ್, ಅದು 5-6 ಶತಮಾನಗಳ ನಂತರ. ಅದು ವೈದ್ಯ ಪದ್ಧತಿಯಾದ್ದು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಎಂಬ ಅಂದಿನ ಅಲೋಪತಿ ವೈದ್ಯನಿಂದ. ಅದು ಮತ್ತೊಂದು 2 ಶತಮಾನ ಕಳೆದ ಮೇಲೆ, ಅಂದರೆ ಇವೆಲ್ಲ ವಿಸ್ಡಮ್ ಅಂತ ಹೇಳುವಂಥದ್ದು ನಮ್ಮೊಳಗೆ ಇದ್ದದ್ದೇ, ನಮ್ಮಲ್ಲಿಂದ ಹೋದ್ದೆ. ಇನ್ನೊಂದು ಹೋಮಿಯೋಪತಿ, ಇನ್ನೊಂದು ಅತ್ಯಂತ ಉತ್ತಮವಾದಂಥ ಒಂದು ಇದಂತೇಳಿ ಡಾಕ್ಟರ್ ಶುಂತಾರ್ ಅವರು ಹೇಳಿದಾಗೆ, ನಮಗೆ ರೋಗವನ್ನು ಬಾರದಂತೆ ತಡೆಯಲು ಸಾಧ್ಯ ಇದೆ. ನಾವು ಇದನ್ನು ಚಿಕನ್ ಗುನ್ಯದಲ್ಲಿ ನೋಡಿದೆವು. ಕೊರೋನಾ ಸಮಯದಲ್ಲಿ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಇರುವಾಗ, ಎಲ್ಲ ವೈದ್ಯರು ಮನೆಯಲ್ಲಿರುವಾಗ, ಹೋಮಿಯೋಪತಿ ವೈದ್ಯರಾಗಿ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಡಾಕ್ಟರ್ ಮುರಳಿಮೋಹನ್ ಅವರ ಒಂದು ಸಹಭಾಗಿತ್ವದೊಡನೆ ಸಂಚರಿಸಿ, ನಮ್ಮ ಹೋಮ್ ಗಾರ್ಡ್ಸ್ಗಿರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ನ ಸಂಪೂರ್ಣ ಕಮಿಷನರೇಟ್ನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗಿರ್ಬೋದು, ವೃತ್ತಿಯ ಪತ್ರಕರ್ತರಿಗಿರ್ಬೋದು, ಆಶಾ ವರ್ಕರ್ಸ್ಗಿರ್ಬೋದು, ಎಲ್ರಿಗೂ ನಾವು ಹೋಮಿಯೋಪತಿ ಔಷಧಿಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಅದರಿಂದಾಗುವ, ಅದು ಬಾರದಂತೆ ತಡೆಯುವಂತಹ ಒಂದು ಆ ಒಂದು ಅದರ ಪ್ರಯೋಜನವನ್ನು ಕಂಡವರು. ಹಾಗಾಗಿ ಹೋಮಿಯೋಪತಿ ಇಂದು ಇನ್ನೂ ಹೆಚ್ಚು ಜನರಿಗೆ ಗೊತ್ತಾಯಿತು ಅಂತ ಹೇಳಿ, ಆದರೆ ಅದರ ಒಳ್ಳೆಯ ಲಕ್ಷಣಗಳು, ಅದರಿಂದಾಗಿ ಬರುವಂಥ ಆರೋಗ್ಯ ಸಂಬಂಧಿ ಪ್ರಯೋಜನವೂ ಸಿಗ್ಬೋದು. ಈ ಮೂಲಕ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಚುಂತಾರ್ ಅವರಿಗೂ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ವಂದನೆಗಳು.
0: ಇಷ್ಟವರೆಗೆ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಮೊದಲನೇ ಕಂತು.

ರಕ್ಷಣೆ ಮಾಲ್ಕೊಳ್ಳಿ. ಹುಟ್ಟನಾಗ ನಮ್ಮ ಪಡೆ ಒಂದು ಬತ್ತು ನಂಚನ ಕೈ ಕಾರು ಕಣ್ಣು ಬಾಯಿ ಒಂದು ಸರಿ ಪ್ರವೃತ್ತಿಗೆ ಆಯನ ನರಮ್ಮನಿಂದ ಬಂದ ಪೂಜೆ. ಐನು ಆಯಾ ಕ್ಷೇತ್ರಡು ಆಯಾ ಪಾತ್ರೋಡು ಉಪಯೋಗ ಮತ್ತೊಂದು ಒಂದು ಪತ್ತು ಜನಕ್ಕೆ ಏರಿ ಉಪಕಾರ ಯಾಪೇನ ಆಯನ ನರಮ್ಮನಿಂದ ಬಂದ್ಬಿಡಿ. ಇನ್ನೇ ಶ್ರೀರಂಗಧಾಮದ ಅರಸು ಅದು ರವಿವರ್ಮೆ ಬಂದ್ಬಿಡ ಪುದರ ಆಳ್ವಿಕೆ ನಾನು ಮಲ್ತೊಂದು ಜನಕ್ಕೂ ಮಾತ್ರ ಮೆಚ್ಚೊಂದೆ ಅಂಡ ಮೂಲ ಏಟ್ಟೆ ಮಲ್ಪಡು ಪುದರ್ ಬರ್ಪಣ ಅರಸುಗೂ ಮಾತ್ರ ಎನ್ನ ಎಟ್ಟೆ ಪುದ ಪಿರಾವುಡು ಬೆಂಪು ನಕಲಿ ಏತು ಜನ ಇದ್ದೇರು ಆಯ್ನ ಏರ್ಲ ಗುರುತಿಸೋಜೆ ಅಕಲ ಬೆಂಬಲ ಹೊಡೆದು ಯಾನ ಇತ್ತು ಉನ್ನತ ಮಟ್ಟಕ್ಕೆ ಏರ್ದೆ ಬಂದ ಸಮಾಧಾನ ಎಂದು ಕಂಡು ಉದಾಹರಣೆ ಕೊಡ್ತೇನೆ. ಸೀತಾನ್ವೇಷಣೆಗಂದು ಹನುಮಂತೆ ಲಂಕೆಗೆ ಪೋಯ್ ಪೋಯ್ನ ಹನುಮಂತರ ಬೀಲಗು ಸೂಗರ್ಪ ಏ ರಾವಣಿ ಪೊತ್ತು ಮಂಚನ ಬೀಲನ್ನು ಪತ್ತೊಂದು ಇಲ್ಲ ಇಲ್ಲದ ಪೂರ ಲಾಗಿದ ಸ್ವರ್ಣ ಲಂಕೆ ಎಂದ ಪುದರ್ ಪಡ್ನೆ ಲಂಕೆನು ಪೊತ್ತದು ಭಸ್ಮಂತೆ ಹನುಮಂತಿ ಐದು ಭಕ್ತ ಸಂಧಾನದು ಪೋಯ್ನ ಅಂಗದಿ ಆಯಬೋದು ತೂನಗ ದುಂಬಿ ಅಂಚೆ ಎತ್ತ ಸ್ವರ್ಣ ಲಂಕೆ ಲೆಕ್ಕ ಅಂಚೆನೆ ಇತ್ತನಿಗೆ ಏರು ಕಾರಣ ರಾವಣನ ಬಲತ್ ಆ ನಾಡಿನ ಪ್ರಜೆಕ್ಕಿಲ್ಲ ದೇಶಾಭಿಮಾನ ಶ್ರೀರಾಮ ದೇವರು ಕಾಡಿಗೆ ಪೋನಗ ಸಿಂಹಾಸನಡು ಇತ್ತಿನ ಕೇವಲ ಪಾದುಕೆ ಆಂಡಲ ರಾಜಕೀಯ ವಿಚಾರಗಳು ದಾನ ಅಸ್ತವ್ಯಸ್ತ ಆತಿಜಿ ನೆಕ್ಕ ಕಾರಣ ಪ್ರಜೆಗಳಡಿತ್ತಿನ ದೇಶಾಭಿಮಾನ ಓಲ್ಪ ಪ್ರಜೆಗಳಿಗೆ ದೇಶಾಭಿಮಾನ ಭಾಷಾಭಿಮಾನ ಇಪ್ಪುಡ ಆ ನಾಡಿಗೆ ದಾಲ ತೊಂದರೆ ಆಪುಜಿ ಮನಪಿನಕ್ಕೆ ಈ ರಟ್ಟು ಉದಾಹರಣೆ ಯಾವ ಎಲ್ಲೇ ಊರಿನ ಎಲ್ಲೇ ಊರಂಡಲ ಮರ್ಯಾದೆ ಮಲ್ಲೇ ಪನ್ಪಣ ಪುದಾಡು ಯಾನ ಮೆರೆ ಒಂದುಲ್ಲೇ ರಾಜಕೀಯದ ದಾಲ ಕೊರತೆಯನ್ನು ಇದ್ದ ತೂತಿಗೆ ಸಂಸಾರ ದೃಷ್ಟಿ ತುನಗ ಯಾನೇ ಭಾಗ್ಯವಂತೆ ಆಣು ಜೋಕ್ಲೇನ್ ಕಿಜ್ಜ ಆಣು ಜೋಕ್ಲೇನು ಪಡೆಯ ನಕ್ಲೇನು ಪೂರ ಪುಣ್ಯಾತ್ಮೇರೆಂದು ಯಾನ ಒಪ್ಪು ಪುಣ್ಯ ಅಂಡದಾನೆ ಆನ ಅಂಡದಾನೆ ಸಂಸಾರದಿಂದ ತೆವನಿಗೆ ಆ ಶ್ರೀಮತಿ ಪನ್ಪ ಉದಾಹರಣೆ ಇದು ವಿದ್ಯೆಯ ಕಲ್ಪ ಒಂದುಲ್ಲೇ ಆನಗ ಆನ ಆಲೆ ಕೊಣ್ಣ ಕೊಣ್ಣುಲಾಲಿ ಅಂತ ಅಂದ ಸಂಸಾರದ ವಿಚಾರಗಳು ಆ ರೀತಿದ ಕೊರತಲ ಯಾನು ತೂತಿಜಿ ಒಬ್ಬ ರಾಜಕೀಯದ ಬಗ್ಗೆ ತೂತಾರದು ಮುಂದೊಂದು ಸಭೆ ತಪರ್ತು ಏರಾಂಡಲ ಒಂದು ದೂರು ಒಂದ ಬನರ ಬತ್ತೆರ ಅಪ್ಪ ಕಂಡ ಆ ರೀತಿದ ಕೊರತಲ ಇಕ್ಕಿ

0: ಹೆಚ್ಚಾವಾಡಿ ದಯ ಬಂದು ನಾನು ಮಾತ್ರಲೆಗಳಂತ ಪನ್ನಿಯೆಲ್ಲ ಇಚ್ಚಿ ದಯಕ್ಕೆ ನೀಲಿತ್ತ ಬೋದಲ್ಲಿ ಅದು ಹೆಚ್ಚಾಲೆ ಅಂತ ಬಂದಾಗ ಇಲ್ಲಿ ಜೋಲ್ ಮಾಡಿ ಪೂಜೆಲ್ಲ ಹೆಂಕು ಬಂದಿದ್ರೆ ಏನು ಮಾಡಕ್ಕೆ ಏನಂತ ಹಿಂದೆ ಶನಿವಾರ ತೋಚು ನೀಲಿ ಶನಿವಾರ
1: ಶನಿವಾರ
0: ಏನಿಲ್ಲ ಅವೇ ಬನ್ನಿ ಬುಕ್ಕ ನೀನು ಅವು ಏನಿ ಅವು ಈಗಿ ಕೇನ ಇಲ್ಲ ಕೆಬಿತ್ತ ದೋಸ ಏನು ಸರಿ ಇಲ್ಲ ಏನಾದ್ರು ತಿದ್ದೆಲ್ಲ ಬರುತ್ತಿಲ್ಲ ಹಾ ಎಂತ ಮುಲ್ಪದ ಗುರುಕುಲ್ನ ಮಗೆ ಗುರುಕುಲು
1: ಗುರುಕುಲು
0: ಗುರುಕುಲ ಅಂದಿ ಎಲ್ಲ ಮೇಲೆ ಶಿವಾನಂದೆ ಏನು ಸತ್ಯಾನಂದಿ ಆ ಸತ್ಯಾನಂದಕ್ಕೆ ಇಂದು ಬೇಕೆ ಸತ್ಯಾನಂದಿ ಅನ್ನಂದಿ ಏನನ್ನು ಮಾತ ಕೆಲವು ಮಾತನ್ನ ಬಂದ್ಬೇಡ ಪೆಜ್ಜಿ ಪೆಜ್ಜಿ ಅಂದಿ ಅನ್ನಂದಿ ನಮ್ಮ ಪೆದ್ದು ಸುಲಭಡು ನಮ್ಮ ಏರಿಯನ್ನ ಪೆದ್ಪಾವ ಪೆದ್ದೆ ಅನ್ಕೊಂಡು ಮಾತೆಲ್ಲ
1: ಅಂದ
0: ಅವೇನ್ ಅದು ಏನು ಪೆದ್ದೆ ತಾನು ಹುಷಾರಿಲ್ಲ ಒಳ ಮಕ್ಳು ಏನಂತ ಪೆದ್ದೆಲ್ಲ ಕಾದು ಹೋಗ್ಬಿ ಮುಳನಂದು ವಿಷಯ ನಡೆತ್ತಿ ಏನೆಲ್ಲ ಏನು ಆಮೇಲೆ ಗುರುಕುಲತೆ ಮುಳ್ಪದ ನೀ ಉಳುದ
1: ಗುರುಕುಲ
0: ಆ ಗುರುಮ ಮಲ್ತದೆ ಆ ಉಳ್ಳಿ ಅಲ್ಲಿ ಮುಳ್ಪ ಗುರುಮಠ
1: ಗುರುಮಲ್ಪ
0: ಉಳ್ಳಿ ಅಂತ ಏನೆಲ್ಲ ಆಮೇಲೆ ಎಂತ ಹೋಯ್ತೆ ಸಾಧಿದ ಬಲಿತೆ ಪೋನಾಗ ಒಂದಿ ಪೊಂದೋ ಬಾಲೆಗೆ ಉಣಸುಕೊಳ್ಳೋನು ಅಪ್ಪಗ ಬಾಲೆ ಉಂಟು ಪೂಜೆ ಮಾಡೋನು ಅಮ್ಮೇಲೆ ಬಂದೇಲ ಅಂತ ಮಾತಾಡ್ತೆ ಅಪ್ಪ ಜೋಪಲೆ ಉಣ್ಕೋನಿ ಏನು ಬಂದ್ಬೇನು ಅಮ್ಮೇಲೆ ಇಂಥ ನುಪ್ಪು ದೆತ್ತದು ಬಂದೇಳು ಬಾಲೆದ ಬಾಲೆದ ಒಂದೇ ಉನ್ನೋಡು ಈ ಚಿನ್ನ ಏನು ಉಂಟ್ಬೇ ಅದು ಮತ್ತು ಬಾಲೆ ಕೊನು ಕೊನೊಂದು ಬಂದದ್ದು ಏನೇ ಉಂಟ್ಬೇನು ಬಾಲೆ ಉಂಡಿಲ್ಲ ಐದು ಬುಕ್ಕ ಏನು ಅಲ್ಲ ಇಂಚ ಮಾರ್ಗದ ಬಳಿ ಪೋನಾಗ ಅವೇ ಬಾಲೆ ಅಲ್ಲ ಅವೇ ಅಪ್ಪೆಲ್ಲ ಅಂತೇನೆ ಚೊಲೆ ಮಾಡ್ಕೊಂಡು ಇಲ್ಲಿ ಬಾಲೆ ಬಂದ್ಬಿಡಿ ಎಂತು ಬಚ್ಚಿ ಅಪ್ಪ ಬಂದ್ಬಿಡ ಬಚ್ಚಿ ಬರೋದು ಏನು ಬದುಕೆ ಅಂದೆ ದಾಯ್ತ ಅಪ್ಪೆ ಒಂದೋಗಿ ಎನ್ನನ್ನು ಕೆದ್ದೆ ಗೌರವ ಉಂಡತೆ ಗುಲ್ಕುಲ್ ನಮ್ಮ ಕೇತ ಒಂದೋ ಬಂದು ಬಾಲೆ ಪೇಲು ಬಲಿಯಲ್ಲ ಕೇನೂಜಿ ಬಟ್ಲೆ ಏನು ಬಂದೆ ಜೋಕಲಿಗೆ ಪೇಲು ಬರ್ಕೋನ ಅಂತಾನ ಜೋಕಲೆಲ್ಲ ಕೊಲಿದೆ ಬಾಲೆ ನಿಂದು ಬಾಲೆ ನಿಂತೆ ತೋಟೆ ಜೋಕಲೆಗೆ ಇಂಚ ಬೇರೆ ಬರ್ಪಂದ್ರೆ ಬಾಲೆ ಬಂದೆ ಬೇರೆ ಬರಲ್ಲ ಬಾಲೆ ಬಾಲೆ ಬಚ್ಚು ಅನ್ನಿ ಅಪ್ಪಗ ಬಂದೆ ಒಂದೇ ಈ ಬೇರೆ ಬರೋದು ಈ ಚಿನ್ನ ನಿನ್ನ ಅಮ್ಮನ ಬೇರೆ ಏನು ಬರೋದು ಆಕೆಲ್ಲ ಮಾತ್ರೆ ಬಾಕಿ ಅಂತ ಅವಳ ಬಟ್ಲಿಂದ ಬಂದದ್ದು ಮಾತ್ರೆ ಬುಡ್ನ ಆದಿತ್ತು ಏನು ಬರ್ತೀನಿ ಅಲ್ಪ ಅವು ಪ್ರತ್ಯೇಕ ಅಂತ ಮಾಡ್ಕೊಂಡತ್ತೆ ಒಳ ಬುದ್ಧಿವಂತಿಗೆ ಹೆಚ್ಚಾದಂತ ಅದು ಹೋಯ್ತು ಅಯ್ಯಾಡಿ ಎಂತ ಅವು ಮಂದಿರ ಚಾತು ಒಂದು ಅಮ್ಮಾಯಿನ ಒಂದು ಜವಾಬ್ದಾರಿ ಬೋದು ಗೊತ್ತಾಂದ ಒಂದು ಜವಾಬ್ದಾರಿ ಬೇರೆ ಮಾಡ್ಬೋದು ಅಮ್ಮಾಯಿನ ಏನ್ ಕೊಂಡು ಅಮ್ಮೆಂದು ಮಾಡಿ ಅವು ಅಮ್ಮೇನ ಮನೆಯಲ್ಲ ನಾಚಿಗೆ ಮಾತ್ರ ತೋಲೇ ಉದ ಗುಳುಕುಳಿಗೆ ಅಲ್ಲಿಗೆ ಯಾರು ಕಲ್ಪವ್ರು ಅಂಚ ತಿಂಚ ನಾಲ್ಕು ಹೆಂಚಿನ ಗುಳುಕುಳು ಅಲ್ಲೇ ದಾಂಡಲ್ಲ ಅಮ್ಮಕ್ಕೆ ಎಂತ ಮತ ಪಾತ್ರೆಯಲ್ಲಿ ಲೇಪಿದ್ವಿ ಮನಿ ಪೂಜೆ ನಾನು ಅವು ಬಂದ್ಕೊಂಡು ಬೇರೆ ಇದೆ ಒಂದು ಸೈತಿನ ಬುಕ್ ಒಂದು ನಲಮಾನಿ ಆಗಿ ಒಂದು ಪದಿಮೂರು ದಿನಕ್ಕೂ ಸಾವು ಒಂದು ಅಂದ ಐದು ಬುಕ್ ಒಂದು ಪುತ್ತನ ಬಾಳೆ ಬಂದು ಪತ್ತೊಂದು ದಿನಕ್ಕೂ ಕುದಾರಿ ದೀಪನೇನು ಅಂದ ಅಂಚನ ನಲಮಾನಿ ಆಗಿ ಇದೇ ಪ್ರಾಯರು ಮದುವೆ ಅಂದ್ರೆ ದಾಯರು ಮಲ್ತಿದ್ದು ಬಾರ್ತಿದ್ದೀರಿ ಇದು ನನ್ನ ಕೂಲೆ ಯಾನೊಂಜಿ ಬಟ್ಲೆ ನಮ್ಮ ಮಾನಿ ಒಂಜಿ ನಾನು ಬುಲೆದಿತ್ತೆ ಗಲ್ಗಾಯ ಅದು ಪೋತೆ ಮಾರ ಎನ್ನ ಅಮ್ಮೇಲೆ ಮದುವೆ ಮಾಡ್ಕೊಂಡಿದ್ದಿ ಅವ್ರ ಆದ್ರೆ ನಾನು ಮುಳನ್ ಕಂಡು ಅಮ್ಮೇಲೆ ಮದುವೆ ಮಾಡ್ಕೊಂಡು ಅಂದಾಜು ಮಾಡ್ಕೊಳ್ಳಿ ಅದೊಂದು ಕೊಂಡೊತ್ತಿನ ಬಲ್ಲ ಮಗ ಏನೇ ತೂಪೆ ಸುಳುಟ್ಕೊಂಡು ಅಪ್ಪ ಕಂಡು ಅಮ್ಮೇಲೆ ನನ್ನ ಮಲ್ಲಿ ಬೀಳ್ತೀವಿ ಎಂಕ ಅಪ್ಪಗ ಮದುವೆ ಐಕ್ಲ ಯೋಗ ಬಲೋಗಿ ಅನ್ನಂದಿ ನಿಕ್ಕಲು ಮಾತ ಉಳು ಉಳು ತಿರ್ಕೊಂಡು ಹೋಗಲ್ಲ ದಿನಕ್ಕೊಂದು ಉಳು ನಿಕ್ಕಲಿಗೆ ಮಾತ ಪೊಂದು ತಿಕ್ಕೋ ಎಂಕಂಚನ ಯಾನಿದೇ ಗುಳು ಮಾಡಿಬಿಟ್ಟು ಪುಟ್ಟು ನೆದ್ದು ಬುಕ್ಕ ಮುಳ್ಪನೆ ಕಾಲ್ ತೊಂದುಲ್ಲೆ ಕಲ್ಪನೆ ಎಂಚಿ ಸಾವು ಅಲ್ತ ಹಾಕಿದ್ದಿ ನನಗೆ ಏ ಫಲ ಸೊನ್ನೆ ಆ ಸೊನ್ನೆ ಎಂಕು ಒಂದಿ ಒಂದಿ ಮಾತಾಡೋದ ಕೊಲ್ಪೇರ ಅಮ್ಮೇಲಿ ಅವು ಎದ್ದೆ ಪುಡು ಮಗೆ ಆತ ದಿನಾಲ ಸೊನ್ನೆ ಬಚ್ಚಿ ನೀವು ಒಂದಿ ಪಾತ್ರ ನನ್ನ ಕೊಲ್ಪಿಲ್ಲ ನನ್ಗೆ ಸೊನ್ನೆ ಮತ್ತೆ ಅಭ್ಯಾಸ ಆಗ್ಬೋದು ಹಾ ಅವೇ ಸೊನ್ನೆಗೂ ಬೆಲೆ ಉಂಟು ದಾಯಕ್ಕೆ ಅನಿಲ ಬಂದು ಕತೆ ಬಂತೆ ನಾನು ಪೆದ್ದ ಹತ್ತಿನ ಅಂತ ನೀಲಕ್ಕೆ ಗೊತ್ತಾಗ ಒಲಂಬ ಸಂಖ್ಯೆ ಉಂಡತ್ತೆ ಒಲಂಬ ಒಲಂಬ ಎನ್ಮದ ಗೆಪ್ಪು ಬಂದಿದ್ದೀನಿ ಅದು ಬಂತು ಎನ್ಮ ಕೆಂಡಿಗೆ ದಾಯ ಮಾಲೆ ಎಂಕಿ ಹಾಕು ಅಲ್ಲಿ ಅಯ್ಕೆ ಒಲಂಬ ಬಂದಿಗೆ ಯಾನು ನಿನ್ನದ್ದು ಮಲ್ಲೆ ಐಕ ಹಾಕು ನೀನು ಅದು ಬಂತು ಎನ್ಮೂಗ್ಲ ಬೆಚ್ಚಾನು ಎನ್ನದ್ದೆಲ್ಲೇ ಒಳ್ಳೆತ ಏಳು ದೆಪ್ಪು ಬಂದಿದ್ದೀನಿ ಅದು ಬಂತು ಏಳು ಕೆಂಡು ದಾಯ ಹಾಕುವ ಮಾಲೆ ಯಾನು ನಿನ್ನದ್ದು ಮಲ್ಲೆ ಐಕ ಹಾಕಿನಿ ಬಂದೆ ಅಂತ ನೀ ಮಲ್ಲ ಸಂಖ್ಯೆಲ್ಲ ನೋತೊಂದು ನೋತೊಂದು ನೋತೊಂದು ಬರ್ತದೆ ಲಡ್ಡು ಸಂಖ್ಯೆದಾಗ ಬರ್ತದೆ ಲಡ್ಡಿನ ಒಂದೇದ ಗೆಪ್ಪು ಬಿಡಿ ಒಂದು ಕೆಂಡಾಗ ಬಂದು ನಿನ್ನದ್ದು ಮಲ್ಲೆ ಯಾನು ಐಕ ಹಾಕಿನಿ ಒಂದು ಆಲೋಚನೆ ಮಾಡ್ತೀನಿ ಯಾನು ಹಾಕುಲ್ಲ ಏಳೆಗೆ ಹಾಕೋಡು ಸೊನ್ನೆಗೆ ಹಾಕು ಸೊನ್ನೆಗೆ ಹಾಕದಾರ ಪ್ರಯೋಜನ ಅಂದ ಅದಕ್ಕೆ ಸೊನ್ನೆ ಗೆದ್ದ ಕೈ ತಳ್ಕೊಳ್ಳ ಗೆಪ್ಪಗ ಏತಾಣಿ ಏತಾಣಿ ಹತ್ತಾಣಿ ಅಪ್ಪಗ ಒಂಬದ ಗೆಪ್ಪು ಯಾರು ಮಲ್ಲೆ ಅಂಚ ನಮ್ಮ ಸೊನ್ನೆ ಇತ್ತು ನಮ್ಮ ಉಸಾರಿ ಉಲ್ಲ ಅಮ್ಮನ ಬಗ್ಗೆ ಬಂದು ಎನ್ನ ಒಂದು ಪೂಜೆ ಬಾತದಿನೇ ತುಳೆ ಏನು ದುಂಬುದ್ದು ಬುಕ್ಕಲ ಗುಳುಮಟ್ಟಕ್ಕೆ ಮಾತ್ರ ಕಲ್ಪೇರೆ ಕೊಂಡು ಬರ್ಪುಜೇಲ ಅಕಲೇನು ತುಯ್ಯರೆ ಇಂಚ ಒಂದು ಪುಡೆ ಕುಳ್ಳು ಕುಳ್ಳುದು ಈ ಪುಡೆ ಮಲ್ಲೆ ಮದುವೆ ಮಲ್ಪುಜೇಲ ಈ ಸಾಲ್ತಿ ಅಮ್ಮೇಲೆ ಮದುವೆ ಮಲ್ಪುಜಿಂದ ಬಚ್ಚಿ ನಮ್ಮನೆ ಗುರುಮಠದ ಪೊನ್ನು ಶ್ರೀಮಾತಿ ಇಲ್ವೇ ಮೂಲು ದಾಲ ಸುಣ್ಣ ಮಗಾಲಿಗೆ ಅಣ್ಣ ಅಂದಿ ಅಂದಪ್ಪ ನಮ್ಮ ಗಾಲಬಾರ್ನ ಮಲ್ಲಕ್ಕೆ ಗಾಲಬಾರ್ದು ಮುಖ ನಕ್ಕು ನಕ್ಕಲ ಜೋಕ ಏನು ಮತ್ತೆ ಮದಿಮೇಲೆಲ್ಲ ನಮ್ಮದ ನತ್ತೊಟ್ಟ ಅಲ ಸುಣ್ಣ ಮಗಲೇನು ಮದಿಮೇನ ಮಾತಾಡಿದೊಟ್ಟ ಏನು ಏನು ಪೊಲ್ಲು ಜಗತ್ತೆ ಇಲ್ಲಟ್ಟು ಪೊಲ್ಲು ಜ ಏನು ಇಲ್ಲದಲ್ಲಿ ಕನ್ನಡ ಕೊಂಡು ನಮ್ಮದಕ್ಕಿ ಕಲದೊತ್ತ ಕಾಲಿನಾಗ ಎಂಟು ಆವು ಮಾಯ ಮಾಯ ನಗ ಅವತ್ತಿ ಈ ನಿತ್ಯ ಎಲ್ಲದಾನಿಗೂ ಅಕ್ಕಳೇನು ಮಾತ ಊಳು ದಮ್ಮೇಲೆ ಕಡಪ್ ಕಲ್ತು ದಾಂಡಿ ಪೋಲೆ ಜೋಕುಲೇ ಅಮ್ಮಿಲೆ ಮಂಡ್ಯಸಲಿ ಆತು ಬಂದಿದ್ದ ಪೊಣ್ಣ ನಿಕ್ಕಿ ನನ್ನಲ್ಲ ಕಲ್ತು ದಾತಿದ್ದಿ ರದ್ವರ್ಷ ಕುಳ್ಳು ನಾನು ಕುಳ್ಳನ್ನು ಬಿಟ್ಟು ಪೋ ಒಂದು ಕದಪ್ಪು ಏನಾಗಿದ್ದೀಗ ಅಂತ ಮಾಡ್ತದೆ ಇನ್ನಿ ಪೋದ ಅಲ್ದೇನು ಮಮ್ಮಿ ಹಾಕೊಂಡು ಬಂದು ಮದುವೆ ಒತ್ತೊಂಡ್ ಒತ್ತೊಂದ್ ಬಲೆ ನಾನು ತೂನಾಗ ಎಂದ ಬಾಲಿ ಖುಷಿ ಆಯ್ತು ಎಂಕರ ಮುಳಾನ ಪಾತೆ ಇಲ್ಲ ಸುಮಾರು ಅಲ್ಕೆಂಡಲು ಉಂಡುದ ನಾನು ಬಂದೆ ಅಜಿ ಪೆಂತಿನ ಬೆಂದಾಗ ಇಂದು ಮತ್ತೆ ಪಾತೆ ಅಲ್ಲ ಅನ್ನಂತೆ ನಾನು ಬರ್ಪೆ ಅವೇ

ಸ್ವಾಮಿದೇವರ ರಕ್ಷಣ ಮಂತ್ರಿ ಎಂತೆ ಅತ್ತಮ್ಮಗೆ ಜೋಪಾದ ಬಿಟ್ಟು ನಾಡಲ್ಲ ಯೋಗ ಭಾಗ್ಯಭೂಡಿಗೆ ಶ್ರೀರಂಗಪುರ ಅಥವಾ ಶ್ರೀರಂಗ ಧಾಮ ಕುಲ್ಪದ ಅರಸುಲೆಯನ್ನ ಅಪ್ಪಾಜಿ ಮನೆಯಲ್ಲಿಂತ ಅಭಿಮಾನ ಒಂದೊಮ್ಮೆ ಹೆಮ್ಮೆಲ ಒಂದು ಕೊಟ್ಟಿಯ ಮಗಳೇ ನನ್ನ ಅಪ್ಪಾಜಿ ಅನ್ನ ಮಗಲ್ಲಕ್ಕ ಸಾಂಕಿದೆ ಜೊತೆ ಆಣಗ ಆಣದಿಲ್ಲ ಪೊಣ್ಣಗ ಪೊಣ್ಣಾದಿಲ್ಲ ಈ ಎನ್ನ ಮಗಲ್ಲ ಅಂದು ಮಗೆಯಲ್ಲ ಅಂದ್ಕೊಂಡಿದ್ರಿ ಎನ್ನ ಅಪ್ಪಾಜಿ ಅನ್ನ ಸಾಂಕೊಂಡಿಲ್ಲ ರೀ ಉದಾರಿಂಚ ಬಾರಿ ವಿಶೇಷವಾಯಿನ ಪುದಾರಿ ಸಾಧಾರಣ ಏರೆಗಳಿಜ್ಜಿ ಕೊಂಚ ವೇಳೆ ಪುದಾರತ್ತಿ ಪುದಾರದ ಎದುರು ಮಾಡಿ ನಾಡಲ್ಲ ಮದುವೆ ಆಯ್ಬೇಕು ಬರ್ತೀನಿ ಎನ್ನ ಪುದಾರಿ ಶ್ರೀಮತಿ ಇಂದ್ರಿ ಇಂಚಿನ ಆಯನ ಬಡಗಿ ಇಲ್ಲಿ ಗೊತ್ತಾ ಏರಿಬಿಡದು ಅಂದ್ರಿ ಏರಿಗೆ ಆರು ಇಂಚಿನ ಅವ್ರನ್ನ ಶ್ರೀಮತಿಗೆ ಆ ಹೆಂಗ ಮದುವೆ ಆಗ್ತೀವಿ ಅಂಚಾನ ಯಾರು ಶ್ರೀಮತಿ ಆತ ಎಂಚ ನನ್ನ ಅಪ್ಪಾಜಿ ಭಾರಿ ಆಲೋಚನೆ ಮಾಡ್ತದೆ ಪುದಾರ ರೀತಿ ಶ್ರೀಪಂಡ ಏರಿ ಶ್ರೀಪಂಡ ಲಕ್ಷ್ಮಿ ಮತಿ ಬಂಡ ಎಂಚಿನವು ಲಕ್ಷ್ಮಿ ಲಕ್ಕ ಮತಿ ತಿನ್ನಲು ಬುದ್ಧಿ ತಿನ್ನಲಿ ಐಶ್ವರ್ಯದ ಅಧಿದೇವತೆ ಆದ ಎನ್ನ ಅರಮನೆಟೆಯನ್ನು ಮಗಲಲ್ಲಲ್ಲ ಅನ್ನೋ ಸಂಕೇತವಾದ ನನ್ನ ಅಪ್ಪಾಜಿ ಎಂಕ ಶ್ರೀಮತಿ ಎಂದು ಪುದಾರ್ದೀತೀರಿ ಆಂಡ ಎನ್ನ ಭವಿತವ್ಯದ ಬಗ್ಗೆ ಆಲೋಚನೆ ಮಾಡ್ತೀನಿ ಎನ್ನ ಅಪ್ಪಾಜಿ ಯೋಗ್ಯ ಗುರುನ ಮುಖೇನ ಎಂಕ ವಿದ್ಯಾಭ್ಯಾಸ ಆಗಿಬಿಡ್ಕೊಂಡಿದ್ದು ಈ ಮಠಕ್ಕೆ ಕಡೆ ಬಿಡ್ದುಕೊಡ್ರಿ ಕೆಲವು ಸಮಯ ಅಂದಿ ಅಂದಪ್ಪ ಸುರುಸುರುಕಿ ಎಂಕ ಬಂದಾಗ ಬಾರಿ ಕರಕರಿ ಅವನಿತ್ತಿಂಡ ಅರಮನೆಕ್ಕೆ ಸುಖ ಸಂತೋಷರು ಸೊಂಪುಡು ಬಲ ತಿನ್ನಲಿ ಅನು ಅಲ್ಪ ಪೇರುಪು ಅಲ್ಪದ ಹಾಸಿಗೆ ಅಲ್ಪದ ಒಡನಾಟ ಏತಿ ಜನ ಕೈ ಕೊಡ್ತಿ ಕಾರು ಕೊಡ್ತಿ ಏತಿ ಜನ ಸೇವಕಿ ಇರಲಿ ಅಣ್ಣ ಮುಲ್ಪ ಬರ್ತದ ಅಣ್ಣ ಇಂಚ ಅಂದ್ಕೊಂಡಿದ್ದೆ ಆಲೋಚನೆ ಮಾಡ್ತದೆ ಇತ್ತೆ ಅಂಡ ಇತ್ತಿತ್ತು ನಗ ಈ ವಿದ್ಯಾರ್ಥಿ ಜೀವನದ ಈ ಗಳಿಗೆ ಉಂಡತ್ತ ಭಾರಿ ವಿಶೇಷವಾಯಿನ ಗಳಿಗೆ ಕೊಡಗಿನ ಗುರುಕುಲ್ ಎತ್ತುಕೊಂಡಿರಿ ಈ ಕಲ್ಪನ ಒಬ್ಬರು ಮುಗಿಂಡ ಮಗ ಇನ್ನೂ ಎಲ್ಲೇನ ನಿನ್ನನ್ನು ಯಾನೇ ಕಡಪಿಡಿದು ಕೊಡ್ಬೇಕು ಹುಡುಗ ಒಂದು ಮಸ್ತ್ ಬೇಜಾರಾವನಿ ದಯೆ ದಿನನಿತ್ಯ ಎಲ್ಲ ಮಕ್ಕಳಿನ ತೂವೊಂದಿತ್ತಿನಲ್ಲಿ ಯಾನೆ ಮಕ್ಕಳ ಒಟ್ಟಿಗೆ ಒಡನಾಟಿತ್ತಿನ ಎಲ್ಲ ಯಾನು ಪೋಯಂದಂಡ ಗುರುಕುಲ ದರ್ಶನ ಅಪ್ಪನಿ ಅಪ್ಪ ಹಿರಿಯಾಕಲಿ ತಿಕ್ಕುನಿ ಅಪ್ಪ ಮಕ್ಕಳಿನ ಊರ ಬುಡ್ದು ಬೋಡ ತಾವನ್ ಮನಸ್ಸು ಬೇಜಾರು ಐದು ಏನಂತೀಗ ಕಲ್ತಿನ ಜೋಕ ಇಲ್ಲಿಡತ್ತ ಅಕ್ಕಲಿನ ಬುಡ್ದು ಬೋಡತ್ತಿ ನಿಕ್ಕಲೇನು ಒಟ್ಟಿಗೆ ಇತ್ತಿನ ಪಕ್ಕ ಬೇಜಾರ ಒಂದು ಕುಲ್ಲುವ ಆವಡ ಮಲ್ಲತ್ತಿ ಆ ಅಂಡಲ್ಲ ಕೋಪುರ ಪೋವಡೆ ಏತು ದಿನ ಅಂದು ಕುಲ್ಲಲ್ಲಿ ಒಂದು ದಿನ ತೊಂದಿ ದಿನ ಈ ಮಠದ ಪೋವಡೆ ಅನ್ ತೂಕ ಗುರುಕುಲು ಯಾಪ ಏನನ್ನು ಕಡಪುಡ್ದು ಕೊರ್ಪೇರಿ ಆನೆಗೂ ಪೋಯರೆ ತಯಾರದು ಇತ್ತ ದಾದ ಬಂದ್ಪೇರಿ ಗುರುಕುಲು ಗುರುಕುಲ ಕೈ ತಗೋಡಿ.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.
1: ತೋಪಾ ತೋಪಾ ಕ್ಯಾ ಹೋಗಾ ಹೋನಾ ಹೈ ಜೋ ವೋ ಹೋಗಾ ಹೋತಾ ಹೈ ಜೋ ಓ ಜಾನೆ ದೋ ಅನ್ನಿ ವಾಲಾ ಆಯಿ ಕಾ ಜಾನೆ ವಾಲಾ ಜಾಯಿ ಕಾ ತುಮ್ ನಾ ಮಾನೋ ತೋ ಜಾನೆ ದೋ. ಹೋಗಾ ಹೋನಾ ಹೈ ಜೋ

दीवाना दीवाने को समझाने दो।

ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ.

0: ಹಾವಿನ ದ್ವೇಷ, 12 ವರುಷ ನಂದ ರೋಷ, 100 ವರುಷ ನಂದ ರೋಷ, 100 ವರುಷ ಹಾವಿನ ದ್ವೇಷ, 12 ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
2: ಗುಡ್ ನೈಟ್, ಗುಡ್ ನೈಟ್ ಆಂಖೆ ಮೂದಲೇ.
1: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ರಕ್ಕತ್ತಿ ರೈಲು ಆಜ ಓಲೊಲು ಬಂದು
1: ಪೋಂಡಾ ಪೋಂಡಾ ಪೋಂಡಾ ಪೋಂಡಾ ಪೋಂಡಾ ಪ.

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೇನೊಂದಿಲ್ಲರು ಇತ್ತೆ ಇಲ್ಲೊಕ್ಕಿಲ್ ಈ ತುಳು ಸಿನಿಮಾದ ಪದಕುಲೆನಕ್ಕೇನೊಂದು ಬರ್ಕ. ಈ ಪದಕುಲೆಗೆ ಸಂಗೀತ ಕೊಡ್ತೀನಾರು ರಾಜ್ ಶಾ, ಸಾಹಿತ್ಯ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಸುರುಕಾದ ಎರ್ಮಾಳುಡು ಜಪ್ಪುಗೆ ಕಂಡೆವುಡು ಅಡೆಪುಗೆ ಈ ಪದನು ಪಂತಿನಾರು ರಘು ದೀಕ್ಷಿತ್.

ಒಂದು ಇಲ್ಲೊಕ್ಕಿಲ್ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಸಿನಿಮಾದ ಪದಕ್ಕು ಸಂಗೀತ ಕೊಡ್ತಿನಾರು ರಾಜ್ ಶಾ. ಸಾಹಿತ್ಯನ ಒದಗಾತಿನಾರು ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಒಂಚೂರು ಇಂಚಿ ಗೆಲ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಲ್ಲೇ 107.8 ಇನ್ಮಾ ಎಫ್ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

0: ಈತನೇಟ ಉಡಲ್ದ ಕಡಲ್ ತುಳು ಸಿನಿಮಾದ ಕೆಲವು ಪದಕುಲನಿಕೇನೊಂದು ಬರ್ತಾರೆ.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.
1: ಆನಮಲೆ ಜಯನ್ಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಮುದ್ದು ಮಲೆಯ ಮಾದೇಶ್ವರನ್ ಪಾದಕ್ಕೊಂದ್ಸರಿ ಉಗೇ.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.